ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 17ನೇ ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 7ನೇ ತಾರೀಕು ಭಾನುವಾರ. ಈಗ ಸಮಯ 5:58:45. ಆತ್ಮೀಯ ಶ್ರೋತೃ ಮಿತ್ರರೆಲ್ಲರಿಗೂ ಡಿ ರುಕ್ಮಂಗದ ಮಾಡುವ ನಮಸ್ಕಾರಗಳು, ಹಾಗೂ ನಿಲಯದ ಇಂದಿನ ಎಲ್ಲ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.

ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯವನ್ನು ಇದೀಗ ಮಾಡಿಕೊಳ್ಳೋಣ. ಈ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳನ್ನು ಕೇಳುವಿರಿ. 6:30 ಚಿಂತನ ನರೇಂದ್ರ ರೈ ದೇರ್ಲಾ ಅವರಿಂದ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿ ಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಬಿ ವಿ ಪ್ರವೀಣ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದ್ರೆ. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ ಓ. 8:35 ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ರಂಗಭೂಮಿಯ ಹೆಸರಾಂತ ಕಲಾವಿದೆ ಹಾಗೂ ಚಿತ್ರನಟಿ ಚಿಂದೋಡಿ ಲೀಲಾ ಅವರೊಂದಿಗೆ ಮಾತುಕತೆ. ಈ ಕಾರ್ಯಕ್ರಮ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವದಲ್ಲಿ ಚಿತ್ರಗೀತೆಗಳು. 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 10:30 ಸುನೇರೆಪ್ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹ ಪ್ರಸಾರ. ಇನ್ನು 12:05 ವನಿತಾ ವಿಹಾರದಲ್ಲಿ ಶಿಕ್ಷಣ ಅಂದು ಇಂದು, ಜೀವನ ಮೌಲ್ಯಗಳನ್ನು ಒಳಗೊಂಡ ಶಿಕ್ಷಣ, ಈ ಕುರಿತು ಲೇಖಕಿ ಆಧ್ಯಾತ್ಮ ಚಿಂತಕಿ ಅರುಣಾ ಉದಯ ಭಾಸ್ಕರ್ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಹಾರ್ಮೋನ್ಗಳ ಕುರಿತು ಮಾಹಿತಿ. ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ, ಸಂದರ್ಶಕರು ಲತೀಶ್ ಪಾಲ್ದನೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ ಪ್ರಸಾರವಾಗುತ್ತೆ. 1:20 ಚಿತ್ರಗೀತೆಗಳು.

1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ರಸಮಂಜರಿ, ಸಂಸ್ಕೃತ ಕಾವ್ಯಗಳಲ್ಲಿ ಮುಂಗಾರಿನ ವರ್ಣನೆ. ಈ ಕುರಿತು ಡಾಕ್ಟರ್ ನರಸಿಂಹಯ್ಯ ಭಟ್ ಅವರಿಂದ ಭಾಷಣ ಕೇಳುವಿರಿ. 3:00 ಗುಲ್ಮೊಹರ್ನಲ್ಲಿ ಹೊಸ ಹಿಂದಿ ಚಿತ್ರಗೀತೆಗಳು. ಇನ್ನು 5:30 ಗಿರ್ಮಿಟ್ನಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನಭಂಡಾರ, ಪ್ರಸ್ತುತಿ ಬಿ ಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂ ಬಿ ಅವರಿಂದ. 6:51 ಕೃಷಿರಂಗ ಕೇಳುವಿರಿ. 7:45 ಕನ್ನಡದಲ್ಲಿ ಭಾಷಣ, ಮಹಿಳೆಯರ ಮಾನಸಿಕ ಆರೋಗ್ಯ. ಈ ಕುರಿತು ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ ಶೆಟ್ಟಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 8:00 NDA ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಧ್ವನಿ ಮುದ್ರಣ ಮೂಡಿಬರುತ್ತೆ. ವಿಷಯ ವಂಚಿತರಿಗೆ ಆದ್ಯತೆ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದ್ವಾನ್ MSN ಮೂರ್ತಿ ಅವರಿಂದ ವಯಲಿನ್ ವಾದನ ಕೇಳುವಿರಿ. ಈ ಕಾರ್ಯಕ್ರಮ ವಿಶಾಖಪಟ್ಟಣಂ ಕೇಂದ್ರದ ಕೊಡುಗೆ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯವನ್ನು ಮಾಡಿಕೊಂಡಿರಿ. ಇದು ಆಕಾಶವಾಣಿ. ಈಗ ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಯು ಭಾವನಾ ಅವರು ಹಾಡಿರುವ ದೇವರ ನಾಮಗಳನ್ನು ಕೇಳ್ತಾ ಇದ್ದೀರಿ. ಮುಂದಿನ ಗೀತೆ ಪುರಂದರದಾಸರ ಈ ಒಂದು ಕೃತಿ, ನಿನ್ನ ನಂಬಿದೆ ನೀರಜನಯನ.

ಶುಭೋದಯ ಕರ್ನಾಟಕದಲ್ಲಿ ಇದುವರೆಗೆ ಯು ಭಾವನಾ ಅವರು ಹಾಡಿದ ದೇವರ ನಾಮಗಳನ್ನು ಕೇಳಿದೆ. ಪಕ್ಕವಾದ್ಯದಲ್ಲಿ ವಯೊಲಿನ್ ಕೃತಿಕ್ ಕೌಶಿಕ್, ಮೃದಂಗ ಅದಮ್ಯ ರಮಾನಂದ್, ಸಿತಾರ್ ಸುಬ್ರಹ್ಮಣ್ಯ ಹೆಗ್ಡೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕೇಳಿ ಶಶಿಕಲಾ ಕುಲಹಳ್ಳಿಯವರು ಹಾಡಿರುವ ಅಲ್ಲಮ ಪ್ರಭು ವಿರಚಿತ ಈ ಒಂದು ವಚನ.

0: ಈ ಸನ್ನತಿ ಗೀತೆಯೊಂದಿಗೆ ಇಂದಿನ ಶುಭೋದಯ ಕರ್ನಾಟಕ ಭಕ್ತಿ ಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಚಿಂತನ ನರೇಂದ್ರ ರೈ ದೆರ್ಲಾ ಅವರಿಂದ.
1: ಜ್ಞಾನ ಗಳಿಸುವುದು ಹೇಗೆ? ಎಲ್ಲಿಂದಲೋ ಆಶ್ರಮಕ್ಕೆ ಬಂದ ಆ ಹುಡುಗ ಗುರುಗಳನ್ನು ಕೇಳಿದ. ನಗುವನ್ನುಳಿದು ಗುರುಗಳಲ್ಲಿ ಬೇರೆ ಉತ್ತರವಿರಲಿಲ್ಲ. ಶಿಷ್ಯ ಎರಡನೆಯ ಬಾರಿಯೂ ಅದೇ ಪ್ರಶ್ನೆಯನ್ನು ಮತ್ತೆ ಕೇಳಿದ. ಜ್ಞಾನ ಎಂದರೇನು? ಅದು ನನಗೆ ಬೇಕಾಗಿತ್ತು, ಹುಡುಗ ಮತ್ತೆ ಮತ್ತೆ ಅವಸರಿಸಿದ. ಗುರು ಅವನನ್ನು ಒಂದು ಸುಂದರ ಕೆರೆಯ ಹತ್ತಿರ ಕರೆದೊಯ್ದರು. ಕೆಳಗೆ ನೋಡು ಮಗು, ನೀರಲ್ಲಿ ಏನಿದೆ ನೋಡು ಎಂದರು. ಹೌದು, ನೀರೊಳಗು ನಾನೇ ಕಾಣಿಸುವೆ, ಶಿಷ್ಯ ಹೇಳಿದ. ಗುರು ಶಿಷ್ಯನನ್ನು ಕರೆದು ಮತ್ತೆ ಆಶ್ರಮಕ್ಕೆ ಸಾಗಿದರು. ಶಿಷ್ಯ ಮತ್ತದೇ ಪ್ರಶ್ನೆ ಕೇಳಿದ. ಮತ್ತೆ ಮತ್ತೆ ಜ್ಞಾನ ಬೇಕು ಎಂದ. ಜ್ಞಾನ ಎಂದರೇನು? ಅದು ಎಲ್ಲಿ ಸಿಗುತ್ತದೆ? ಹೇಗೆ ಸಿಗುತ್ತದೆ? ಮತ್ತೆ ಕೆರೆಯ ನೀರು ನೋಡು ಎಂದರು ಗುರುಗಳು. ಈ ಬಾರಿ ಕೆರೆಗೆ ಇಣುಕಿದ ಶಿಷ್ಯ ಹೇಳಿದ. ನನಗೆ ನೀರೊಳಗಡೆ ಮೀನು ಕಪ್ಪೆಗಳೆಲ್ಲ ಕಾಣಿಸುತ್ತಿವೆ. ಮರುದಿನ ಅದೇ ನೀರಿಗೆ ಮತ್ತೆ ಶಿಷ್ಯ ಇಣುಕಿದ. ಹೌದು, ನನಗೆ ಈ ಬಾರಿ ನೀರಿನಾಳದಲ್ಲಿ ಗಿಡಗಂಟಿಗಳು, ನಯವಾಗಿ ಚದುರುವ ಬಳ್ಳಿಗಳು ಕಾಣಿಸುತ್ತವೆ ಗುರುಗಳೇ ಎಂದ. ಸರಿ, ಈಗ ನಿನಗೆ ಕಲಿಯುವ ಯೋಗ್ಯತೆ ಬಂದಿದೆ. ಇನ್ನು ನೀನು ಆಶ್ರಮದಲ್ಲಿ ಪಾಠ ಕೇಳಬಹುದು. ನಾನು ನಿನಗೆ ಪಾಠ ಆರಂಭಿಸುತ್ತೇನೆ ಎಂದರು ಗುರುಗಳು. ಯಾವತ್ತೂ ಕನ್ನಡಿಯಲ್ಲಿ, ನೀರಿನಲ್ಲಿ ನಮಗೆ ನಮ್ಮದೇ ಮುಖ ಕಾಣಿಸುವುದು ಹೊಸದಲ್ಲ. ತಮ್ಮದಲ್ಲದ ಇನ್ನೇನನ್ನೋ ನಮ್ಮ ಬಿಂಬದಡಿಯಲ್ಲಿ ತಮ್ಮನ್ನು ತಾವು ಮರೆತು ಹುಡುಕಬೇಕು. ಅದೇ ನಿಜವಾದ ಜ್ಞಾನ ಮಾರ್ಗ. ಈ ಝೆನ್ ಕತೆ ನೆನಪಾಗಲು ಒಂದು ಕಾರಣವಿದೆ. ವ್ಯವಸಾಯವು ಹೀಗೆಯೇ. ನೆಲ, ಹಸಿರು, ತಮ್ಮದಲ್ಲದ ಆತ್ಮಮೋಹರಹಿತ ನೂರಾರು ಸಂಗತಿ ವಿಸಂಗತಿಗಳನ್ನು ಕೃಷಿ ತೆರೆದಿಡುತ್ತದೆ. ಅದು ಯಾವತ್ತೂ ನೆಲದ ಮೇಲಿನ ಹಸಿರಲ್ಲಿ ಇರುವುದಿಲ್ಲ. ಮರಗಿಡ ಬಳ್ಳಿ ಕೊಡುವ ಹಣ್ಣು, ಹೂವು, ಸ್ವಾದ, ಸುಗಂಧಗಳಲ್ಲಿ ಮಾತ್ರ ಕೃಷಿಯ ಸುಖ ಇದೆ ಎಂದು ಭ್ರಮಿಸುವುದು ತರವಲ್ಲ. ಗಿಡ ಉದುರಿಸುವ ದುಡ್ಡು ಕ್ಷಣಿಕ. ನೀರು ಮಣ್ಣಿನಾಲದ ಬೇರಿಗಿಳಿದು ಮೌನದ ಸದ್ದು ಹುಡುಕುವ ಕೇಳುವ ಕಿವಿ, ಕಣ್ಣು, ಚರ್ಮ ಇದ್ದರೆ ಮಾತ್ರ ಕೃಷಿ ಮರ ಉದುರಿಸುವ ಹಣದ ಆಚೆಗೆ ಅದ್ಭುತ ಸುಖವನ್ನು ನೀಡಬಲ್ಲದು. ಕೃಷಿ ಭೋಗ ಎಂದರೆ ಅದು ಕೇವಲ ಗಿಡ ಬಳ್ಳಿ ಮರಗಳಿಗೆ ತಿನ್ನಲು ಕುಡಿಯಲು ಕೊಟ್ಟು ತಾವು ಪ್ರತಿಫಲ ಪಡೆಯುವುದಲ್ಲ. ಅದು ತಾವು ಬದುಕುವ, ತಿನ್ನುವ, ಅನ್ನದ ಮೂಲ ಅರಿಯುವ ಒಂದು ದೈವಿಕ ಅನುಸಂಧಾನ. ಈ ಕಾರಣಕ್ಕಾಗಿಯೇ ನಮ್ಮ ಹಿರಿಯರು ಕೃಷಿಗೆ ಇಳಿಯುವುದು ಎಂದಿದ್ದಾರೆ. ಅದು ಯಾವತ್ತೂ ಏರುವುದಲ್ಲ, ಮಣ್ಣಿನ ಆಚೆಗೆ ಹೊರಳುವುದಲ್ಲ, ಬೇರಿಗೆ ಇಳಿಯುವುದು. ಬೇರಿಗೆ ಇಳಿಯುವುದೆಂದರೇನು? ಒಂದು ಮರ ನಿಂತ ಕ್ರಮವನ್ನು ಆಲಿಸುವುದು, ಸೂರ್ಯನ ಬೆಳಕು, ಮಳೆಯ ನೀರು, ಇಳೆಗೆ ಇಳಿಯುವ ಶಬ್ದವನ್ನು ಗ್ರಹಿಸುವುದು. ಇದೇ ನಾನು ಮೇಲೆ ಹೇಳಿದ ಮೌನದ ಶಬ್ದ, ಮಣ್ಣಿನ ಭಾಷೆ. ನಿಂತು ಆಲಿಸುವುದಲ್ಲ, ಮಣ್ಣಿಗೆ ನೀರಿಗೆ ಕಿವಿಯನ್ನು ಕಣ್ಣನ್ನು ತಗುಲಿಸಿ ಕೇಳಲು ಸಾಧ್ಯವಿರುವ ನಿನಾದವದು. ನೆಲದಿಂದ ಹೊರಗಡೆ ಬಂದಷ್ಟು ನಿಮಗೆ ಈ ನಾದ ಕೇಳಲಾಗದು. ಈ ಕಾರಣಕ್ಕಾಗಿಯೇ ಮೇಟಿಯನ್ನು ನಮ್ಮ ಹಿರಿಯರು ಆರಂಭ ಎಂದು ಕರೆದದ್ದು. ಕೃಷಿ ಸಂಸ್ಕೃತಿಯೇ ಈ ಜಗತ್ತಿನ ಮೂಲ ಸಂಸ್ಕೃತಿ. ಬೇಟೆ ವಲಸೆಯ ನಂತರದ ಮನುಷ್ಯ ಸುಸ್ಥಿರಗೊಂಡದ್ದು ಈ ನೆಲೆಯಲ್ಲಿ, ಕೃಷಿಯಲ್ಲಿ.
0: ಡಾಕ್ಟರ್ ನರೇಂದ್ರ ರೈ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
3: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
4: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
5: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
6: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
7: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.
2: ಧರ್ಮ
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ.
2: ಆಯಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
8: ಕನ್ನಡ ರತ್ನ ಭಂಡಾರ.
9: ಆಹಾ, ಆಹಾ, ಆಹಾ, ಆಹಾ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಗಿರೀಶ್ ಕಾರ್ನಾಡ್ ನಟ, ನಾಟಕಕಾರ, ಲೇಖಕರು, ರಂಗಕರ್ಮಿ, ಕನ್ನಡ ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ರಚಿಸಿದ್ದಾರೆ. ಪ್ರಗತಿಪರ ಚಿಂತಕರು, ಆಕ್ಸ್ಫರ್ಡ್ನಲ್ಲಿ ವಿದ್ಯಾಭ್ಯಾಸ ಮಾಡಿದವರು, ಅಲ್ಲಿನ ಡಿಬೇಟ್ ಕ್ಲಬ್ಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಮೊದಲ ಏಷ್ಯನ್, ಜ್ಞಾನಪೀಠ ಪುರಸ್ಕೃತರಾದ ಗಿರೀಶ್ ಕಾರ್ನಾಡ್ ಅವರು ಹೇಳ್ತಾರೆ, ತಮ್ಮಲ್ಲಿನ ಯಾವುದೋ ಒಂದು ಶಕ್ತಿ, ಅಂತಃ ಸ್ಫುರಣೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೊರಬರಬೇಕು. ಅದಕ್ಕಾಗಿನೇ ನಾನು ನನ್ನದೇ ನಾಟಕಗಳನ್ನು ನಿರ್ದೇಶನ ಮಾಡೋದಕ್ಕೆ ಇಷ್ಟಪಡ್ತಿರಲಿಲ್ಲ ಅಂತ. ಗಿರೀಶ್ ಕಾರ್ನಾಡ್ ಅವರ ಧ್ವನಿಯನ್ನು, ಅವರ ಭಾಷೆಯನ್ನು ಕೇಳೋದೇ ಒಂದು ಸೊಗಸು.
10: ಈ ನನ್ನ ಯಾವುದೇ ನಾಟಕವನ್ನು ನಾನು ನಿರ್ದೇಶಿಸಬಾರದು ಅಂತ ಮೊದಲು ಒಂದು ಕಾಲದಲ್ಲಿ ಪ್ರತಿಜ್ಞೆ ಮಾಡಿದ್ದೆ.
11: ಅದು
10: ಯಾಕಂತಂದ್ರೆ, ನಾವು ಇಂಗ್ಲಿಷ್ನಲ್ಲಿ ಸ್ಕ್ರಿಪ್ಟ್ ಬರಿತೀವಿ, ಇಂಗ್ಲಿಷ್ನಲ್ಲಿ ಚಿತ್ರಕಥೆ ಬರಿತೀವಿ, ಅದು ಬರೀ ಆ ಅನುಭವ ನನಗಿದೆ. ಈಗ ಇದು ಕಾನೂರು ಹೆಗ್ಗಡತಿ ಅಂತಂದ್ರೆ ಯಾವ್ದು ತಬಲಿಯು ನೀನು ಅದೇ ಮಗನ ತಗೊಳ್ಳಿ. ಆ ಹೊತ್ತಿಗೆ ನಾವೇನು ವಿಚಾರ ಮಾಡ್ತೀವಿ ಅಂತಂದ್ರೆ, ಹೀಗೆ ಇಷ್ಟಿದೆ, ಇಷ್ಟು ಡೈಲಾಗ್ ಬರ್ತದೆ, ಅದನ್ನು ಹೀಗೆ ನಾವು ಚಿತ್ರಿಸಬಹುದು ಮುಂದೆ ಚಿತ್ರಣದ ಹೊತ್ತಿಗೆ ಅದನ್ನ ಏನು ಮಾಡಬಹುದು ಅಂತ ವಿಚಾರ ಮಾಡಿ. ಆ ಥರ ನಾಟಕದಲ್ಲಿ ಆಗಬಾರ್ದು ಅಂತ ನನಗನ್ಸುತ್ತೆ. ನನ್ನಲ್ಲಿ ಏನೇನು ಸಾಧ್ಯತೆಗಳಿವೆಯೋನೋ ಅವು ಅಷ್ಟು ನಾನು ಬರೀಬೇಕಾದ್ರೆ, ನಾನು ಒಂದು ನಾಟಕ ಬರೆದು ಒಬ್ಬ ನಿರ್ದೇಶಕನ ಕೈಯಲ್ಲಿಟ್ಟರೆ ನನ್ನಿಂದ ಇನ್ನೇನು ಆಗೋ ಹಾಗಿಲ್ಲ ಅನ್ನೋ ಒಂದು ಭಾವನೆ ಬರಬೇಕು. ಅಷ್ಟು ನಾನು ಕಂಪ್ಲೀಟ್ಲಿ ಸಂಪೂರ್ಣವಾಗಿ ನನ್ನನ್ನು ವಹಿಸ್ಕೊಂಡು ಬಿಡಬೇಕು ಅದ್ರ ಅಂತ ಒಂದು ಹಣ ತೊಟ್ಟಿದ್ದೆ. ಅದಕ್ಕಾಗಿ ನನ್ನ ನಾಟಕಗಳನ್ನು ನಾನು ಎಂದೂ ಆಡಲಿಲ್ಲ, ನನ್ನ ನಾಟಕಗಳಲ್ಲಿ ಯಾವಾಗಲೂ ಭಾಗವಹಿಸಲಿಲ್ಲ. ನನ್ನ ನಾಟಕಗಳ ಚಿತ್ರಪಟಗಳಾದಾಗೆ, ಚಲನಚಿತ್ರಗಳಾದಾಗೆ, ಈ ಉದಾಹರಣಾರ್ಥ ನಾಗಮಂಡಲ ಆಯಿತು, ನಾನು ಅದು ನಾಗಭರಣ ನನಗೆ ಕೇಳಿದ್ರು, ನೀವು ಸ್ಕ್ರಿಪ್ಟ್ ಬರೀ ಇದು ಮಾಡಿ, ನಾನೇ ಬೇಡ, ನಿನಗೇನು ಬೇಕೋ ಮಾಡ್ಕೋ, ನಾ ಬರೆದಿದ್ದು ನನ್ನಿಂದ ಎಷ್ಟು ಸಾಧ್ಯನೋ ಬರೆದು ಮುಗಿಸ್ಬಿಟ್ಟಿದ್ದೀನಿ ಅಂತ. ಆದರೂ ಒಂದು ಅನುಭವ ನಾ ಇಲ್ಲಿ ಒಪ್ಕೊಳ್ಳಿಕ್ಕೆ ಬೇಕು. ಅದೇನಂತಂದರೆ, ನಾಟಕ ರಿಹರ್ಸಲ್ ನಡೆದಾಗೆ, ಅದನ್ನು ತರಬೇತಿ ನಡೆದಿರ್ಬೇಕಾಗಿದೆ ತಾಂತ್ರಿಕ, ಆ ಹೊತ್ತಿಗೆ ಅಲ್ಲಿದ್ದರೆ ಏನೇನೋ ಹೊಳಿತದೆ. ಕೆಲವರು ಆಕ್ಟ್ರೆಸ್ ನಟರು ಹೇಳ್ತಾರೆ, ಈ ಸಾಲು ಯಾಕೋ ಅರ್ಥ ಸರಿಯಾಗಿ ಬರ್ತಾ ಇಲ್ಲ, ಆ ಸಾಲು ಏನು ಅದು ಬೇಡ ಆಗಿತ್ತದು, ಅಥವಾ ಇದು ತೀರಾ ಪುನರುಚ್ಚಾರ ತೀರ ಆಗ್ತಾ ಇದೆ, ಅಥವಾ ಈ ಸಾಲು ಹೇಳಲಿಕ್ಕೆ ಬರೋದಿಲ್ಲ, ಹೇಳಕ್ಕೆ ಕಷ್ಟ ಆಗ್ತದೆ. ಇಂಥ ಕೆಲವು ತಾಂತ್ರಿಕವಾದ ಸಮಸ್ಯೆಗಳು ಹುಟ್ಟುತ್ತವೆ, ಕೆಲವು ಅಭಿವ್ಯಕ್ತಿಯ ಸಮಸ್ಯೆಗಳು ಹುಟ್ಟುತ್ತವೆ. ಆ ಸಮಸ್ಯೆಗಳು ನೀವು ಒಂದು ನಟವರ್ಗದ ಜೊತೆಗೆ ರಿಹರ್ಸಲ್ ಮಾಡಿದಾಗಲೇ ಗೊತ್ತಾಗೋದು. ನೀವು ಟೇಬಲ್ ಮೇಲೆ ಬರೋದು ಎಲ್ಲ ಬರೋದೆಲ್ಲ ಕರೆಕ್ಟ್ ಅಂತ ಹೇಳೋದು ಏನಿದ್ರು, ಆ ಪ್ರಕ್ರಿಯೆ ಏನಿದೆ ಅದನ್ನು ಭಾಳ ಎಂಜಾಯ್ ಮಾಡ್ತೀನಿ. ಇಂಗ್ಲೀಷ್ನಲ್ಲಿ ಯಾವುದೋ ಒಂದು ಲೈನ್ ಭಾಳ ಚೆನ್ನಾಗಿ ಬರ್ತದೆ ಅಂತಂದಾಗ್ರೆ ಅದು ಕನ್ನಡದಲ್ಲಿ ಇಲ್ಲ ಅಂತ ಹೇಳಿದ್ಬಿಡ್ತು, ಕನ್ನಡದಲ್ಲಿ ಹಾಕ್ತೀನಿ, ಕನ್ನಡದಲ್ಲಿ ಬಂದಿರೋ ಅವರು ಚೆನ್ನಾಗಿ ಮಾಡಿದ್ರಲ್ಲ ಅಂತ ಅದನ್ನು ಇಂಗ್ಲೀಷ್ನಲ್ಲಿ ಸೇರಿಸ್ಕೋತೀನಿ. ಈ ಥರ ರಿಪೇರಿ ನಡೆದೇ ಇರ್ತದೆ. ನನ್ನ ಸಾಕಷ್ಟು ಹೆಸರುವಾಸಿಯಾದ ನಾಟಕ ತುಗ್ಲಕ್ಕು, ಆ ನಾಟಕದ ಮೊದಲನೇ ಹೆಸರು ಕೂಡ ಎರಡು ರಾಜ್ಯಗಳ ನಡುವೆ ಅಂತಿತ್ತು. ಆಮೇಲೆ ಎಲ್ಲರೂ ಏನು ಇಷ್ಟುದ್ದ ನಾಟಕದ ಹೆಸರು ಯಾರು ಹೇಳ್ತಾರೆ, ತುಗ್ಲಕ್ ಅಂತ ಹೇಳಿ ಆಮೇಲೆ ಎರಡನೇದು ಮತ್ತೆ ಪುನರ್ ಪ್ರಕಟ ಮುದ್ರಣ ಆದಾಗ ಅದನ್ನು ತುಗ್ಲಕ್ ಅಂತ ಹಾಕೊಂಡ್ಬಿಟ್ಟು. ಅದು ಮಾನೇಶದ ಆಲ್ ಇಂಡಿಯಾ ರೇಡಿಯೋಕ್ಕೆ ಬರೋದಕ್ಕೆ ಆಕಾಶವಾಣಿಯಲ್ಲಿ ನಾನು ಯಯಾತಿ ಪಬ್ಲಿಷ್ ಆಗಿತ್ತು, ನಾನು ಬಾಂಬೆಗೆ ಬಂದಿದ್ದೆ. ಆಗ ಆಲ್ ಇಂಡಿಯಾ ರೇಡಿಯೋ ಅವರೊಬ್ಬರು ರಾಮನವಮಿಗೆ ಒಂದು ನಾಟಕ ಬರೆದು ಕೊಡು ಅಂತ ಹೇಳಿದರು. ಆದರೆ ಅದಕ್ಕಿಂತ ಹೆಚ್ಚು ಅಂತಂದ್ರೆ ತುಗ್ಲಕ್ಕು ನಿಜವಾಗಿ ನನಗೆ ಯಯಾತಿ ಬರೆದ ಮೇಲೆ ಇನ್ನೇನು ಬರೀಬೇಕು ಅಂತ ಗೊತ್ತಿದ್ದಿಲ್ಲ, ಇನ್ನು ಬರೆಯೋದು ಸಾಧ್ಯನೇ ಇಲ್ಲ ಅಂತ ಅನಿಸ್ಬಿಡುತ್ತೆ. ಇತ್ತಲಾಗಿ ಜಿ ಬಿ ಜೋಶಿ ಮನೋಹರ್ ಗ್ರಂಥಮಾಲೆಯವರು ನನ್ನ ಪಬ್ಲಿಷರ್ ಆಗಿದ್ದರು, ಅವ್ರು ಇಂಗ್ಲೆಂಡಿಗೆ ದಿನ ಪತ್ರ ಬರೆಯೋರು, ಇನ್ನೊಂದು ನಾಟಕ ಬರೀ, ಇನ್ನೊಂದು ನಾಟಕ ಬರೀ, ನಾನು ಕಾದ್ಕೊಂಡು ಕೂತಿದ್ದೀನಿ ಇನ್ನೊಂದು ನಾಟಕ ಬರೀ ಅಂತ. ಆಗ ಐತಿಹಾಸಿಕ ನಾಟಕ ಬರೆಯೋಣ ಅಂತ ಅನಿಸ್ತು. ಕೀರ್ತಿನಾಥ್ ಕುರ್ತಕೋಟಿಯವರು ಒಂದು ಕಡೆಗೆ ಅಂತಾರೆ, ಕನ್ನಡ ರಂಗಭೂಮಿ ಅಷ್ಟೇ ಅಲ್ಲ ಭಾರತೀಯ ರಂಗಭೂಮಿಯ ಮೇಲೆ ಒಂದು ಒಳ್ಳೆಯ ಐತಿಹಾಸಿಕ ನಾಟಕ ಬಂದಿಲ್ಲ ಅಂತ. ಆವಾಗ ನನ್ನ ಲೈಬ್ರರಿಗೆ ಹೋಗಿ ಇಂಡಿಯನ್ ಹಿಸ್ಟ್ರಿ ಭಾರತೀಯ ಇತಿಹಾಸದ ಪುಸ್ತಕ ತಗೊಂಡು ಮೊದಲನೇ ಪುಟದಿಂದ ಓದ್ಲಿಕ್ಕೆ ಶುರು ಮಾಡಿದೆ. ಓದ್ತಾ ಓದ್ತಾ ಓದ್ತಾ ಓದ್ತಾ ತುಗ್ಲಕ್ಕಿಗೆ ಬಂದಾಗ ಹಾಗಿದ್ರೆ ಇದು ಒಂದು ಒಳ್ಳೆಯ ವಿಷಯ ಅಂತ ತಿಳಿದು. ಎಬ್ಸರ್ಡಿಸ್ಟ್ ಇದು ಅಸಂಗತವಾದದ ಪರಿಣಾಮ ಆಯಿತು. ಹುಚ್ಚು ಹುಚ್ಚು ಅಂದ್ರೇನು, ಮಾನವತೆ ಅಂತಂದ್ರೇನು, ಹಿಂಸೆ ಅಂತಂದ್ರೇನು, ಇದೆಲ್ಲ ಕಾಡ್ತಿತ್ತು. ಆಗ ತುಗ್ಲಕ್ ಕರೆಕ್ಟ್ ಆಗಿದೆ ಅಂತ ಅನಿಸ್ತು. ಅಲ್ಲಿಗೆ ನಿಂತೆ ನಾನು, ಅಲ್ಲಿಗೆ ಭಾರತೀಯ ಇತಿಹಾಸ ಓದೋದು 1300 ನಿಲ್ಲಿಸಿ ನಾನು ರಿಸರ್ಚ್ ಮಾಡಿದ್ದೆ.
9: ನಮ್ಮ ನೆನಪಿನ ಸಂಚಯದಿಂದ ಆರಿಸಿದ ನಟ ನಿರ್ದೇಶಕ ಗಿರೀಶ್ ಕಾರ್ನಾಡ್ ಅವರ ಮಾತು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
12: ಸರ್ವೋದಯವಾಗಲಿ ಸರ್ವರಲಿ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ದೇಶಭಕ್ತಿ ಗೀತೆಯೊಂದನ್ನು ಕೇಳೋಣ. ರಚನೆ ವಿ ಸಿ ಐರ್ಸಂಗ್. ವೃಂದಗಾನದಲ್ಲಿ ಈ ಒಂದು ಗೀತೆ ಮೂಡಿಬಂದಿದೆ. ಭೇದಗಳೆಲ್ಲವ ಮರೆಯುತ್ತ ಬನ್ನಿರಿ, ದೇಶದ ಐಕ್ಯತೆ ಸಾಧಿಸುವ.

0: ಇದುವರೆಗೆ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯೊಂದನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.

ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ರೈತರಿಗೆ ಸಲಹೆ.
1: ತೆಂಗಿನ ಬೆಳೆಗೆ ಬರುವ ಕೀಟಗಳು ಕೊಂಬಿನ ದುಂಬಿ, ಇದರ ಕೀಟನಾಮ ಒರಿಕ್ಟಸ್ ರೈನಾಸೆರಸ್. ಇದರ ಪ್ರಾಯದ ಕೀಟ ತೆಂಗಿನ ಮರಗಳಿಗೆ ಹಾನಿಯನ್ನು ಉಂಟು ಮಾಡುತ್ತೆ. ಸುಳಿ ಭಾಗದ ಮೃದು ಮೊಗ್ಗನ್ನು ಕೊರೆದು ಎಳೆಯ ಮತ್ತು ಇನ್ನೂ ಬಿಚ್ಚಿ ಹರಡಿದ ಎರೆಗಳು ಮತ್ತು ಹೊಂಬಾಳೆಗಳನ್ನು ಕಚ್ಚಿ ತಿಂತದೆ. ಹಾನಿಗೀಡಾದ ಭಾಗಗಳು ಒಣಗಿ ಹಾಳಾಗುತ್ತವೆ. ಇದರಿಂದಾಗಿ ಸಮಗ್ರ ಹತೋಟಿ ಕ್ರಮಗಳನ್ನು ಅನುಸರಿಸಬೇಕು. ಮರವೊಂದಕ್ಕೆ 250 ಗ್ರಾಂ ಬೇವಿನ ಹಿಂಡಿ ಜೊತೆಗೆ ಹೊಂಗೆ ಹಿಂಡಿ ಪುಡಿ ಅಥವಾ 250 ಗ್ರಾಂ ಮರಳುಗಳ ಮಿಶ್ರಣವನ್ನು ರಂಧ್ರಗಳಿಗೆ ಸುರಿದರೆ ಉತ್ತಮ ಪರಿಣಾಮ ಸಾಧ್ಯತೆ ಇದೆ. ಅದಲ್ಲದಿದ್ದಲ್ಲಿ ಮರಳಿನೊಂದಿಗೆ ನ್ಯಾಪ್ತಲೀನ್ ಗುಳಿಗೆಗಳನ್ನು ಬೆರೆಸಿ ಬಳಸಬೇಕಾಗುತ್ತೆ. ಈ ಕೆಲಸವನ್ನು 45 ದಿನಗಳಿಗೊಮ್ಮೆ ಮಾಡಬೇಕು. ಇತ್ತೀಚೆಗೆ ಕೀಟಗಳನ್ನು ಕೊಲ್ಲುವ ಶಿಲೀಂಧ್ರಗಳನ್ನು ಸಹ ಬಳಸಬಹುದಾಗಿದೆ. ಮೆಟರೈಜಿಯಂ ಅನಿಸೋಪಿಯೆ ಮತ್ತು ಬ್ಯಾಕ್ಲೋವೈರಸ್ ನಮ್ಮಲ್ಲಿ ಬಳಕೆಯಲ್ಲಿರುತ್ತವೆ. ಇನ್ನೊಂದು ಕೆಂಪು ಮೂತಿ ಕೀಟ. ತೆಂಗಿನ ಬೆಳೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಕೀಟ ಬಲು ಮಾರಕವಾಗಿ ಕಂಡುಬಂದಿದೆ. ಒಮ್ಮೆ ಈ ಕೀಟಗಳು ಮರಗಳ ಕಾಂಡದೊಳಗೆ ಪ್ರವೇಶ ಮಾಡಿದ್ದೇ ಆದರೆ ಅದರಿಂದ ಪಾರಾಗುವುದು ತುಂಬ ಕಷ್ಟ. ಕೇವಲ 7-8 ತಿಂಗಳಲ್ಲಿ ಗಣನೀಯ ಹಾನಿ ಆಗುವುದು ಖಚಿತ. ಇದರ ಮರಿಗಳು ತಮ್ಮ ಜೀವಮಾನವೆಲ್ಲ ಕಾಂಡದ ಒಳಗೆ ಕಳೆಯುತ್ತವೆ. ಇವುಗಳ ಹಾವಳಿಗೆ ಹೆಚ್ಚಾಗಿ ತುತ್ತಾಗುವ ಮರಗಳೆಂದರೆ 5-20 ವರ್ಷಗಳ ನಡುವಿನ ಮರಗಳು. ಹೀಗಾಗಲೂ ಕಾಂಡದ ಒಳಭಾಗ ಮೃದುವಾಗಿರುವುದೇ ಕಾರಣ. ಕೊಂಬಿನ ದುಂಬಿ ಮಾಡಿದ ಗಾಯಗಳು ಅಥವಾ ಇತರೆ ಮತ್ತಾವುದೇ ಕಾರಣಗಳಿಗೆ ತುತ್ತಾದ ಮರಗಳು ಈ ಕೀಟಗಳನ್ನು ಆಕರ್ಷಿಸುತ್ತವೆ. ಹೆಣ್ಣು ಕೀಟಗಳು ಕಾಂಡದ ಒಳಗೆ ಮೊಟ್ಟೆಯನ್ನಿಡುತ್ತವೆ. ಮೊಟ್ಟೆಯೊಡೆದು ಹೊರಬಂದು ಮರಿಹುಳುಗಳು ಅಂಗಾಂಶವನ್ನು ಕೊರೆದು ತಿನ್ನಲು ಆರಂಭಿಸುತ್ತವೆ. ಹಾನಿ ಬಹಳಷ್ಟು ತೀವ್ರಗೊಂಡಾಗ ಅಂಥ ಮರಗಳು ಸಾಯ್ತವೆ. ಸುಳಿ ಅಥವಾ ನೆತ್ತಿ ಯಾವುದೇ ಸೂಚನೆಯಿಲ್ಲದೆ ಮುರಿದು ಬೀಳ್ತವೆ. ಮರಿಹುಳುಗಳು ಕಾಂಡದ ಒಳಭಾಗದಲ್ಲಿ ಇರುವ ಕಾರಣ ಅವುಗಳ ಸುಳಿವನ್ನು ಅರಿಯುವುದು ಕಷ್ಟ. ಸೂಕ್ಷ್ಮವಾಗಿ ಪರಿಶೀಲಿಸಿದರೆ ಕಾಂಡದಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ರಂಧ್ರಗಳಿದ್ದು ಅವುಗಳ ಮೂಲಕ ಕೀಟಗಳು ವಿಸರ್ಜಿಸಿದ ನಾರು, ಹಿಕ್ಕೆ ಮುಂತಾದವುಗಳು ಹೊರಬೀಳುತ್ತಿರುವುದನ್ನು ಕಂಡುಬರುತ್ತದೆ. ಹಾಗೆಯೇ ಕೆಂಪು ಕಂದು ಬಣ್ಣದ ದ್ರವ ಸಹ ಒಸರುತ್ತಿರುತ್ತದೆ. ಪ್ರಾರಂಭದಲ್ಲಿಯೇ ಹತೋಟಿ ಮಾಡಿದ್ದಲ್ಲಿ ಹೆಚ್ಚಿನ ಹಾನಿಯಾಗುವುದನ್ನು ತಪ್ಪಿಸಬಹುದು. ಹಾನಿಯು ಮರಗಳ ನೆತ್ತಿಯವರೆಗೆ ವ್ಯಾಪಿಸಿದರೆ ಸುಳಿಭಾಗ ಬಾಡುತ್ತದೆ. ಇದರ ಹತೋಟಿಗೆ ಆಧುನಿಕ ಬೇಸಾಯ ಕ್ರಮಗಳನ್ನು ಅನುಸರಿಸುವುದು ಸೂಕ್ತ. ತೋಟದಲ್ಲಿ ಸ್ವಚ್ಛತೆಯನ್ನು ಕಾಪಾಡುವುದು ಮುಖ್ಯ. ರಾಸಾಯನಿಕ ಕೀಟನಾಶಕಗಳನ್ನು ಬಳಸುವುದು ಅನುಸರಿಸಬೇಕು. ಕೀಟಗಳನ್ನು ಪತ್ತೆ ಮಾಡಿ ಸೂಕ್ತ ಹತೋಟಿ ಕ್ರಮಗಳನ್ನು ಕೈಗೊಂಡಿದ್ದೇ ಆದರೆ ಅವುಗಳಿಂದಾಗುವ ಹಾನಿಯನ್ನು ತಪ್ಪಿಸಬಹುದು. ಮರಗಳ ಸುಳಿಯಲ್ಲಿ ಇರುವ ಕಸಕಡ್ಡಿ ಮುಂತಾದವುಗಳನ್ನು ಆಗಾಗ ತೆಗೆದು ಸ್ವಚ್ಛ ಮಾಡಬೇಕು. ಮೂತಿ ಹುಳುಗಳನ್ನು ಬೋನು ಹಾಕಿ ಹಿಡಿಬೇಕು. ಎಳೆಯ ತೆಂಗಿನ ದಿಂಡುಗಳನ್ನು 50 ಸೆಂಟಿಮೀಟರ್ ಉದ್ದಕ್ಕೆ ತುಂಡು ಮಾಡಿ ಸೀಳಿ ಹುಳುಗಳನ್ನು ಅಲ್ಲಲ್ಲಿ ಇಟ್ಟಿದ್ದಾದರೆ ಹುಳುಗಳು ಅವುಗಳಲ್ಲಿ ಆಶ್ರಯ ಪಡೆಯುತ್ತವೆ. ಈ ಹುಳುಗಳಿಗೆ ಹುಳು ಹೆಂಡವನ್ನು ಚಿಮುಕಿಸಿ ನಂತರ ಜೋಡಿಸಿ ಇಟ್ಟರೆ ಕೀಟಗಳು ಅವುಗಳನ್ನು ಅವಿತುಕೊಳ್ಳುತ್ತವೆ. ಅವುಗಳನ್ನು ಸುಲಭವಾಗಿ ಹಿಡಿದು ಸಾಯಿಸಬಹುದು. ಇಂತಹ 5-6 ಬೋನುಗಳಾದಲ್ಲಿ 1 ಹೆಕ್ಟರ್ ಕ್ಷೇತ್ರಕ್ಕೆ ಸಾಕಾಗುತ್ತದೆ. ಈ ಕೆಲಸವನ್ನು ಸಂಜೆ ಹೊತ್ತಲ್ಲಿ ಮಾಡುವುದು ಸೂಕ್ತ. ಮರುದಿನ ಬೆಳಿಗ್ಗೆ ಅವುಗಳನ್ನು ಹಿಡಿಯಬಹುದು. 1 ಲೀಟರ್ ಹುಳಿ ಹೆಂಡಕ್ಕೆ 5 ಗ್ರಾಂ ಕಾಕಂಬಿ ಇಲ್ಲವೇ 5 ಮಿಲಿಲೀಟರ್ ಅಸಿಟಿಕ್ ಆಮ್ಲವನ್ನು ಸೇರಿಸಬೇಕು. ಗರಿಗಳನ್ನು ಕಡಿಯುವಂತಿದ್ದರೆ ಕಡೆಪಕ್ಷ 120 ಸೆಂಟಿಮೀಟರ್ ಉದ್ದದ ಕೂಳೆಗಳನ್ನು ಉಳಿಸಬೇಕು. ಅದರಿಂದ ಕೀಟಗಳು ಮೊಟ್ಟೆ ಇಡುವುದನ್ನು ತಪ್ಪಿಸಿದಂತಾಗುತ್ತೆ. ಮಳೆಗಾಲಕ್ಕೆ ಮುಂಚೆ, ಮಳೆಗಾಲದ ನಂತರ ಮತ್ತು ಚಳಿಗಾಲದ ಆರಂಭದಲ್ಲಿ 250 ಗ್ರಾಂ ಮರಳು, 250 ಗ್ರಾಂ ಬೇವಿನ ಹಿಂಡಿ ಅಥವಾ ಹೊಂಗೆ ಹಿಂಡಿ ಪುಡಿ ಬೆರೆಸಿ ಪ್ರತಿ ಮರದ ಸುಳಿಯಲ್ಲಿ ಸುರಿಯಬೇಕು. ಹೀಗೆ ಮಾಡೋದ್ರಿಂದ ಕೆಂಪು ಮೂತಿ ಹುಳ ಮತ್ತು ಕೊಂಬಿನ ದುಂಬಿಗಳೆರಡನ್ನ ಹತೋಟಿ ಮಾಡಬಹುದು. ಅಂಥ ಮರಿಗಳಿಗೆ 2.5 ಮಿಲಿಲೀಟರ್ ಎಂಡೋಕ್ಸಾಕಾರ್ಬ್ 14.5 EC ಕೀಟನಾಶಕವನ್ನು 1 ಲೀಟರ್ ನೀರಿನಲ್ಲಿ ಕರಗಿಸಿ ಪಿಚಕಾರಿ ಮಾಡಬಹುದು.
0: ಇದುವರೆಗೆ ರೈತರಿಗೆ ಸಲಹೆ ಕೇಳಿದರೆ. ಇದು ಆಕಾಶವಾಣಿ. ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ದಿವ್ಯಾನಂದ ಝಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಯಃ ಆರ್ಥಿಕ ಪರಾಮರ್ಶ ಪರಿಷದ ಸದಸ್ಯೈ ಸಮಂ ಆಕಾರಿತಸ್ಯ ಉಪವೇಶನಸ್ಯ ಅಧ್ಯಕ್ಷತಾಂ ಅಕರೋತ್. ಉಪವೇಶನೆ ಪ್ರಧಾನಮಂತ್ರಿ ಪರಿಷತ್ ಸದಸ್ಯಾಶ್ಚ ವೈಶ್ವಿಕ ನಿಶ್ಚಿತತಾ ಕಾಲಿ ಭಾರತಸ್ಯ ಭೂಯೋಪಿ ಆರ್ಥಿಕ ವೃದ್ಧಿಂ ಕರ್ತುಂ ವಿಭಿನ್ನೇಷು ಪರಾಮರ್ಶೋಪಾಯೇಷು ಚರ್ಚಿತವಂತೌ. ಜೀವನಸ್ತರಂ ವ್ಯಾಪಾರಂ ಚ ಸುಗಮೀಕರ್ತುಂ ಅಪಿ ಸವಿಸ್ತರಂ ವಿಚಾರಣಾ ಜಾತಾ. ಸದಸ್ಯೈಃ ಭಾರತೇ ವಿಶ್ವೇ ಚ ಪಶ್ಚಿಮೈಷ್ಯಾ ಸಂಘರ್ಷೇಣ ಉತ್ಪನ್ನ ಪ್ರಭಾವಾನಾಂ ಅಪಿ ಆಕಲನಂ ಪ್ರಸ್ತುತಂ. ವಿದೇಶಮಂತ್ರಿ ಡಾಕ್ಟರ್ ಸುಬ್ರಹ್ಮಣ್ಯಂ ಜಯಶಂಕರಃ ಉಕ್ತವಾನ್ ಯತ್ ಭಾರತಂ ನೇಪಾಲಂ ಚ ಸುದೀರ್ಘ ಮುಕ್ತ ಸೀಮಾಯಾಂ ಸುರಕ್ಷಾ ವ್ಯವಸ್ಥಾಂ ಪ್ರವರ್ತಯಿತುಂ ದೃಢತಯಾ ಸಹಯೋಗಂ ಕುರುತಃ. ಅಪಿ ಚ ಉಭೌ ದೇಶೌ ಸಂಕಟಕಾಲೇ ಅಪಿ ಸರ್ವದೈವ ಪರಸ್ಪರಂ ಸಾಹಾಯ್ಯಂ ಕುರುತಃ. ನವದಿಲ್ಲ್ಯಾಂ ನೇಪಾಲಸ್ಯ ವಿದೇಶಮಂತ್ರಿಣಾ ಶಿಶಿರ ಖನಾಲೇನ ಸಹ ಉಪವೇಶನೆ ಡಾಕ್ಟರ್ ಜಯಶಂಕರಃ ಅವದತ್ ಯತ್ ಉಭಯೋಃ ದೇಶಯೋಃ ಸಂಬಂಧಃ ಜೀವಿತ ಜನಸಂಬಂಧಸ್ಯ ಸೀಮಾಪಾರ ಸಂಪರ್ಕಸ್ಯ ಪಾರಸ್ಪರಿಕ ಸಾಂಸ್ಕೃತಿಕ ಧಾರ್ಮಿಕ ಪರಂಪರಾಣಾಂ ಚ ಸುದೃಢಾಧಾರೆ ವಿನಿರ್ಮಿತಃ ಅಸ್ತಿ. ಕೇಂದ್ರೀಯಃ ಗೃಹಮಂತ್ರಿ ಅಮಿತ್ ಶಾಹಃ ಅಂತಾರಾಷ್ಟ್ರೀಯ ಸೀಮಾಸು ವಿತ್ತೀಯ ವ್ಯವಹಾರಸ್ಯ ಭವನ ನಿರ್ಮಾಣಸ್ಯ ಸಂಪತ್ತಿ ಕ್ರಯ ವಿಕ್ರಯಣಸ್ಯ ಚ ವಿಷಯೇ ವಿಶೇಷ ಸಮವಧಾನತಾಯೈ ಆಹೂತವಾನ್. ಏಷಃ ನಿರ್ದೇಶಃ ಬಿಎಸ್ಎಫ್ ಇತಿ ಸೀಮಾ ಸುರಕ್ಷಾಬಲಸ್ಯ ತ್ರಿಪುರಾ ಸೀಮಾ ಮುಖ್ಯಾಲಯೇ ಗೃಹಮಂತ್ರಿಣಃ ಅಧ್ಯಕ್ಷತಾಯಾಂ ಆಕಾರಿತೇ ಪೂರ್ವೋತ್ತರ ರಾಜ್ಯ ಸೀಮಾ ಕ್ಷೇತ್ರ ವಿಷಯಕೆ ಸಮ್ಮೇಳನೆ ಪ್ರದತ್ತಃ. ಗೃಹಮಂತ್ರಿ ವಿಗತ ಪಂಚವರ್ಷಾಣಾಂ ಭೂಮಿ ಲೇಖಾನಾಂ ಪರೀಕ್ಷಣಾಯ ಅಪಿ ನಿರ್ದಿಷ್ಟವಾನ್. ಸಿಬಿಎಸ್ಇ ಇತಿ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಪರಿಷತ್ ಅಂಕ ಸತ್ಯಾಪನಾರ್ಥಂ ಪುನರ್ಮೂಲ್ಯಾಂಕನಾರ್ಥಂ ಚ ಆವೇದನ ಸಮರ್ಪಣಾಯ ಅಂತಿಮಾಂ ತಿಥಿಂ ಜೂನ್ ಮಾಸಸ್ಯ ಸಪ್ತಮ ದಿನಾಂಕ ಪರ್ಯಂತಂ ಅಗ್ರೆ ಸಾರಿತವತಿ. ಪರಿಷದ ಉಕ್ತಂ ಯತ್ ವಿದ್ಯಾರ್ಥಿನಃ ಅದ್ಯ ಮಧ್ಯರಾತ್ರಿಂ ಯಾವತ್ ಸ್ವಾವೇದನಾನಿ ಅರ್ಪಯಿತುಂ ಅರ್ಹಂತಿ. ಇತಃ ಪೂರ್ವಂ ಆವೇದನ ಸಮರ್ಪಣಾಯ ಅಂತಿಮಾ ತಿಥಿಃ ಅಸ್ಯ ಮಾಸಸ್ಯ ಷಷ್ಠಃ ದಿನಾಂಕಃ ಏವ ಆಸೀತ್. ಪ್ರಿಯ ಶ್ರೋತಾರಃ, ಸಂಸ್ಕೃತ ಜಗತಾ ಸಂಬದ್ಧೈಃ ವಿಭಿನ್ನೈಃ ಕ್ರಿಯಾಕಲಾಪೈಃ ಸಂವಲಿತಸ್ಯ ಸಂಸ್ಕೃತ ಸಾಪ್ತಾಹಿಕೀತಿ ವಿಶಿಷ್ಟ ಕಾರ್ಯಕ್ರಮಸ್ಯ ಪ್ರಸಾರಣಂ ಆಕಾಶವಾಣ್ಯಾಃ ಎಫ್ಎಂ ಗೋಲ್ಡ ಪ್ರವಾಹಿಕಾತಃ ಅದ್ಯ ಮಧ್ಯಾಹ್ನೆ ಸಾರ್ಧೈಕವಾದನತಃ ಭವಿಷ್ಯತಿ. ಭವಂತಃ ಸರ್ವೇ ಯಥಾಕಾಲಂ ಶ್ರೋತುಂ ಪ್ರಭವಂತಿ. ಭಾರತೀಯರ್ತು ವಿಜ್ಞಾನ ವಿಭಾಗೇನ ಅನುಮಿತಂ ಯತ್ ಅದ್ಯ ತಟೀಯ ಕರ್ನಾಟಕ ಮಾಹೆ ಕೇರಳೇಶು ಮೂಸಲಾಧಾರ ವೃಷ್ಟಿ ಭವಿಷ್ಯತಿ.

0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚ ಉತ್ತಮ ಪ್ರದರ್ಶನ ಪರಕಂ ಈತಂ ವಿಜಯಂ ಅಭಿಲಕ್ಷ್ಯ ಭಾರತೀಯ ಹಾಕಿ ದಳಂ ವರ್ಧಾಪಿತವಂತೌ. ಗೋವಾಯಾಂ ಭಾರತೀನ ಸೈಫ್ ಮಹಿಳಾ ಪಾದಕಂದುಕ ನಾಯಕ ಸ್ಪರ್ಧಾ ಶೃಂಖಲಾ ವಿಜಿತ. ನಿರ್ಣಾಯಕೆ ದ್ವಂದ್ವೆ ಭಾರತೀನ ಬಾಂಗ್ಲಾದೇಶ 3-0 ಇತಿ ಅಂಕಾಂತರಾಲೇನ ಪರಾಜಿತಃ. ಧ್ಯಾನಾಸ್ಪದಂ ಅಸ್ತಿ ಯತ್ ಭಾರತೀನ ಷಷ್ಠವಾರಂ ಏಷಾ ಶೃಂಖಲಾ ಜಿತಾ. ಅಪರತಃ ನವ ಚಂಡೀಗಢೆ ಭಾರತಾಫ್ಘಾನಿಸ್ತಾನಯೋಃ ಏಕಮಾತ್ರ ಕ್ರಿಕೆಟ್ ನಿಕಷಸ್ಪರ್ಧಾಯಾಃ ಪ್ರಥಮ ದಿನಸ್ಯ ಕ್ರೀಡಾ ಸಮಾಪ್ತಿ ಪರ್ಯಂತಂ ಭಾರತೇನ ಕ್ರೀಡಕತ್ರಯಸ್ಯ ಹಾನಿಪೂರ್ವಕಂ 68-300 ಧಾವನಾಂಕಾಃ ಅರ್ಜಿತಾಃ. ಅದ್ಯ ಭಾರತಂ ಇತಃ ಅಗ್ರೇ ಕ್ರೀಡಿಷ್ಯತಿ ಇತಿ ವಾರ್ತಾಃ.
1: ಇದು ಆಕಾಶವಾಣಿ, ಸಮಯ 7 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳು.
2: ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
3: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
4: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲೋ ಭಲೋ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন।

0: अथ मराठी भाषा न्यूज ऑन AIR ऐप मध्ये उपलब्ध आहे.
1: और बिहार के सभी भाषा के कार्यक्रम को सुनो.
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप.
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಆರ್ಥಿಕ ವ್ಯವಸ್ಥೆಯನ್ನು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ, ಕೇಂದ್ರ ಸಚಿವ ವಿ ಸೋಮಣ್ಣ. 2026ನೇ ಸಾಲಿನ ಸಿಇಟಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿಯವರ ಅಭಿನಂದನೆ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿ ರಾಜ್ಯದ ಅಭಿವೃದ್ಧಿ ಕಡೆಗಣಿಸಿದೆ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಇದೇ 20ರಿಂದ ಆರಂಭ. ವಾರ್ತೆಗಳ ವಿವರ: ದಶಕಗಳ ಕಾಲದ ಆರ್ಥಿಕ ವ್ಯವಸ್ಥೆಯನ್ನು ಮತ್ತಷ್ಟು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ, ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿಯ ಮೂಲಕ ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡುತ್ತಿವೆ, ಕೈಗಾರಿಕಾ ಸಂಸ್ಥೆಗಳು ಜಾಗತಿಕ ಮಟ್ಟದ ಸ್ಪರ್ಧೆಗೆ ಸಜ್ಜಾಗಬೇಕು, ಬೇಡಿಕೆಗೆ ಅನುಗುಣವಾದ ಉತ್ಪನ್ನ ತಯಾರಿಸಿ ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಭಾರತದ ಆರ್ಥಿಕ ಚಟುವಟಿಕೆಗಳ ಬೆಳವಣಿಗೆಗೆ ನೆರವಾಗಬೇಕು ಎಂದು ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ವಿ ಸೋಮಣ್ಣ ಹೇಳಿದ್ದಾರೆ. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಮಂಡಳಿ ಮತ್ತು ತುಮಕೂರು ಜಿಲ್ಲಾ ವಾಣಿಜ್ಯ ಹಾಗೂ ಕೈಗಾರಿಕಾ ಮಂಡಳಿಯ ಜಂಟಿ ಸಹಯೋಗದಲ್ಲಿ ತುಮಕೂರಿನ ಹೆಗ್ಗೇರಿಯಲ್ಲಿ ರಾಜ್ಯಮಟ್ಟದ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳ ಸಮ್ಮೇಳನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಶೇಷವಾಗಿ ಸಣ್ಣ ಕೈಗಾರಿಕೆಗಳು ದೇಶದ ಜಿಡಿಪಿ ಅಭಿವೃದ್ಧಿಗೆ ದೊಡ್ಡ ಶಕ್ತಿಯಾಗಿವೆ. ಕನಿಷ್ಠ ವಿದ್ಯಾರ್ಹತೆ ಉಳ್ಳವರಿಗೂ ಉದ್ಯೋಗ ನೀಡಿ ಅವರು ನೆಮ್ಮದಿಯ ಜೀವನ ಸಾಗಿಸಲು ಕೈಗಾರಿಕಾ ಕ್ಷೇತ್ರ ನೆರವಾಗುತ್ತಿರುವುದು ಶ್ಲಾಘನೀಯ ಎಂದರು. 2026ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಈ ಕುರಿತು ಸಂದೇಶ ನೀಡಿರುವ ಅವರು, ವಿದ್ಯಾರ್ಥಿಗಳ ಪರಿಶ್ರಮ, ಪೋಷಕರ ಪ್ರೋತ್ಸಾಹ ಹಾಗೂ ಶಿಕ್ಷಕರ ಮಾರ್ಗದರ್ಶನದ ಫಲವಾಗಿ ಈ ಯಶಸ್ಸು ಲಭಿಸಿದೆ. ಸಿಇಟಿಯಲ್ಲಿ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳ ಮುಂದಿನ ಉನ್ನತ ಶಿಕ್ಷಣದ ಪಯಣ ಉಜ್ವಲವಾಗಿರಲಿ ಎಂದು ಶುಭ ಹಾರೈಸಿದ್ದಾರೆ. ಇದೇ ವೇಳೆ ನಿರೀಕ್ಷಿಸಿದಷ್ಟು ಫಲಿತಾಂಶ ಪಡೆಯದ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿರುವ ಅವರು, ಯಾವುದೇ ಕಾರಣಕ್ಕೂ ನಿರಾಶರಾಗಬಾರದು ಎಂದು ಸಲಹೆ ನೀಡಿದ್ದಾರೆ. ಜೀವನದಲ್ಲಿ ಯಶಸ್ಸು ಸಾಧಿಸಲು ಒಂದೇ ಪರೀಕ್ಷೆಯ ಫಲಿತಾಂಶ ಅಂತಿಮ ಮಾನದಂಡವಲ್ಲ, ಅನೇಕ ಅವಕಾಶಗಳು ನಿಮ್ಮ ಮುಂದಿವೆ. ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಆ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಮುಂದುವರಿಯಿರಿ. ಪರಿಶ್ರಮ ಮತ್ತು ದೃಢ ಸಂಕಲ್ಪ ಇದ್ದರೆ ಯಶಸ್ಸು ಖಚಿತ ಎಂದು ಅವರು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ಘೋಷಿಸಿರುವುದು ಐತಿಹಾಸಿಕ ದೂರದೃಷ್ಟಿಯ ನಿರ್ಧಾರವಾಗಿದೆ ಎಂದು ಕಲಬುರಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಅರುಣ್ ಕುಮಾರ್ ಎಂವೈ ಪಾಟೀಲ್ ತಿಳಿಸಿದ್ದಾರೆ. ಅವರು ಪ್ರಕಟಣೆಯಲ್ಲಿ 60 ಕಿಲೋಮೀಟರ್ ವರೆಗೂ ಶಾಲಾ ಕಾಲೇಜು ಮತ್ತು ಇತರೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಉಚಿತವಾಗಿ ಸಂಚರಿಸಿ ವಿದ್ಯಾಭ್ಯಾಸ ಮುಂದುವರಿಸಲು ಅವಕಾಶ ಕಲ್ಪಿಸಿರುವುದು ವಿಶೇಷವಾಗಿ ಗ್ರಾಮೀಣ ಭಾಗದ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಮಹತ್ತರ ವರದಾನವಾಗಲಿದೆ ಎಂದಿದ್ದಾರೆ. ದೂರದ ಹಳ್ಳಿಗಳಿಂದ ನಗರ ಪ್ರದೇಶಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ತೆರಳುವ ಸಾವಿರಾರು ವಿದ್ಯಾರ್ಥಿಗಳಿಗೆ ಯೋಜನೆ ಹೊಸ ಭರವಸೆ ನೀಡಲಿದ್ದು, ಶಾಲಾ ಕಾಲೇಜು ತೊರೆಯುವ ಪ್ರಮಾಣ ಕಡಿಮೆಯಾಗಲು ಮತ್ತು ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ದೊರೆಯಲು ಸಹಕಾರಿಯಾಗಲಿದೆ ಎಂದಿದ್ದಾರೆ. ಹೊಸಬಾಳೆ ಎಚ್ಎಸ್ ಮಂಜಪ್ಪನವರು ಅಡಿಕೆ ಬೆಳೆಯುವ ರೈತರ ಬೆನ್ನೆಲುಬಾಗಿ, ಅವರ ಧ್ವನಿಯಾಗಿ ಕಳೆದ 4.5 ದಶಕಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಬೆಳೆಗಾರರ ಹಿತರಕ್ಷಣೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸಾಗರ ಪ್ರಾಂತ್ಯದ ಅಡಿಕೆ ಬೆಳೆಗಾರರ ಸಂಘ ಆಯೋಜಿಸಿದ್ದ ಹೊಸಬಾಳೆ ಎಚ್ಎಸ್ ಮಂಜಪ್ಪನವರ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಅಡಿಕೆ ಬೆಳೆಗಾರರಿಗೆ ಸಮಸ್ಯೆಯಾದಾಗಲೆಲ್ಲ ಮಂಜಪ್ಪನವರು ಮುಂಚೂಣಿಯಲ್ಲಿ ನಿಂತು ನಾಯಕತ್ವ ವಹಿಸಿದ್ದಾರೆ. ಅಡಿಕೆ ಬೆಳೆಗಾರರ ಹಿತ ಕಾಪಾಡಲು ಹಲವು ಹೋರಾಟಗಳನ್ನು ನಡೆಸಿದ ಶ್ರೀಯುತರ ರೈತಪರ ಸೇವೆಯನ್ನು ಅವರು ಶ್ಲಾಘಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿದ್ದು ರಾಜ್ಯದ ಅಭಿವೃದ್ಧಿಯನ್ನು ಕಡೆಗಣಿಸಿದೆ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವರು, ಕಳೆದ ಕೆಲವು ವಾರಗಳಿಂದ ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕಾಂಗ್ರೆಸ್ನ ಒಳಜಗಳ, ಅಧಿಕಾರ ಮತ್ತು ಹುದ್ದೆ ಹಂಚಿಕೆಯ ರಾಜಕಾರಣದಿಂದ ರಾಜ್ಯದ ಅಭಿವೃದ್ಧಿಯನ್ನು ಮರೆಯಲಾಗಿದೆ ಎಂದು ಟೀಕಿಸಿದ್ದಾರೆ. ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲು ಸರ್ಕಾರದ ಬಳಿ ಸಮಯವಿಲ್ಲ. ವಿದ್ಯಾರ್ಥಿಗಳ ಭವಿಷ್ಯದ ಕಡೆಗೂ ಆದ್ಯತೆ ನೀಡುತ್ತಿಲ್ಲ. ಶಾಲೆಗಳ ದುರಸ್ತಿ, ಪಠ್ಯಪುಸ್ತಕ ವಿತರಣೆಗೆ ಸಮಯವಿಲ್ಲದ ಪರಿಸ್ಥಿತಿ ಉದ್ಭವಿಸಿದ್ದು, ಬೆಂಗಳೂರಿನ ಅವ್ಯವಸ್ಥೆ ಸುಧಾರಿಸುವ ಉದ್ದೇಶವಂತೂ ಇಲ್ಲವಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಬಿತ್ತನೆಗೆ ಸಿದ್ದತೆ ನಡೆಸುತ್ತಿರುವ ಸಮಯದಲ್ಲಿ ಪೂರ್ಣಾವಧಿಗೆ ಕೃಷಿ ಸಚಿವರೇ ಇಲ್ಲದಂತಾಗಿದೆ. ಬಿತ್ತನೆ ಬೀಜಗಳ ಲಭ್ಯತೆ, ರಸಗೊಬ್ಬರಗಳ ಪೂರೈಕೆ, ಬೆಳೆ ಸಾಲ, ಬೆಳೆ ವಿಮೆ, ಮಳೆಯ ಪರಿಸ್ಥಿತಿಯ ಅವಲೋಕನ, ಇದೆಲ್ಲದರ ಬಗ್ಗೆ ಕಾಳಜಿ ವಹಿಸಲು ಸಂಬಂಧಿಸಿದ ಸಚಿವರೇ ಇಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಂಬಂಧಿಸಿದಂತೆ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ ಕೊಡಗು ಜಿಲ್ಲಾ ಚುನಾವಣಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಎಸ್ಡಿ ಸೋಮಶೇಖರ್ ಸಭೆ ನಡೆಸಿದರು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯನ್ನು ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ಮತ್ತು ಪಾರದರ್ಶಕವಾಗಿ ಪೂರ್ಣಗೊಳಿಸಲು ಪಕ್ಷದ ಮುಖಂಡರು ಸಹಕಾರ ನೀಡುವಂತೆ ಕೋರಿದರು. ಭಾರತ ಚುನಾವಣಾ ಆಯೋಗವು ವಿಶೇಷ ಸಮಗ್ರ ಪರಿಷ್ಕರಣೆಗೆ ಅರ್ಹತಾ ದಿನಾಂಕ 2026 ಅಕ್ಟೋಬರ್ 1 ಘೋಷಿಸಿದ್ದು, ಜೂನ್ 20-29 ಪೂರ್ವ ತಯಾರಿ, ತರಬೇತಿ ಮತ್ತು ಮುದ್ರಣಕ್ಕೆ ಅವಕಾಶ ಕಲ್ಪಿಸಿದೆ. ಜೂನ್ 30 ಜುಲೈ 29 ಮತಗಟ್ಟೆ ಅಧಿಕಾರಿಯಿಂದ ಮನೆ ಮನೆ ಭೇಟಿ ಹಾಗೂ ಮತಗಟ್ಟೆಗಳ ಪುನರ್ವಿಂಗಡಣೆ ಕಾರ್ಯ. ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟಗೊಳ್ಳಲಿದೆ. ಆಗಸ್ಟ್ 5 ಸೆಪ್ಟೆಂಬರ್ 4 ಹಕ್ಕು ಮತ್ತು ಆಕ್ಷೇಪಗಳನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಿದೆ. ಜೊತೆಗೆ ಆಗಸ್ಟ್ 5 ಅಕ್ಟೋಬರ್ 3 ಸೂಚನೆ ಹಂತ, ಹಕ್ಕು ಮತ್ತು ಆಕ್ಷೇಪಣೆಗಳ ವಿಲೇವಾರಿ ನಡೆಯಲಿದೆ. ಅಕ್ಟೋಬರ್ 7 ಅಂತಿಮ ಮತದಾರರ ಪಟ್ಟಿ ಪ್ರಕಟಗೊಳ್ಳಲಿದೆ ಎಂದು ಎಸ್ಜಿ ಸೋಮಶೇಖರ್ ಅವರು ಮಾಹಿತಿ ನೀಡಿದರು. ವಿಧಾನಸಭೆಯಿಂದ ವಿಧಾನ ಪರಿಷತ್ ಹಾಗೂ ರಾಜ್ಯಸಭೆಗೆ ಇದೇ 18 ನಡೆಯಲಿರುವ ಚುನಾವಣೆಯ ಹಿನ್ನೆಲೆ ಕಾಂಗ್ರೆಸ್ ಪಕ್ಷ ವಿಧಾನ ಪರಿಷತ್ಗೆ 4 ಹಾಗೂ ರಾಜ್ಯಸಭೆಗೆ 3 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಸಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ರಾಜ್ಯಸಭೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ನಾಮಪತ್ರ ಸಲ್ಲಿಸಿದ್ದು, ವಿಧಾನ ಪರಿಷತ್ ಸ್ಥಾನಗಳಿಗಾಗಿ ತಾವು ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್ ಹಾಗೂ ಮಳವಳ್ಳಿ ಶಿವಣ್ಣ ನಾಮಪತ್ರ ಸಲ್ಲಿಸಿದ್ದು, ಸೋಮವಾರ ಪರಿಷತ್ತಿನ 5 ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ನಡೆಯಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ನಾಮಪತ್ರ ಸಲ್ಲಿಸಲು ಇದೇ 8 ಕೊನೆ ದಿನವಾಗಿದೆ. ವಿಶ್ವ ವಿಶೇಷಚೇತನರ ದಿನಾಚರಣೆಯ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ವಿಶೇಷಚೇತನರನ್ನು ರಾಷ್ಟ ಪ್ರಶಸ್ತಿ ನೀಡಿ ಗೌರವಿಸಲು ಅರ್ಹರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ಕೋಲಾರ ಜಿಲ್ಲಾ ವಿಶೇಷಚೇತನರ ಕಲ್ಯಾಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವಿಶೇಷಚೇತನರ ಸಬಲೀಕರಣ, ಪುನರ್ವಸತಿ, ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ, ತಡೆರಹಿತ ವಾತಾವರಣ ನಿರ್ಮಾಣ, ಸಂಶೋಧನೆ, ನಾವೀನ್ಯತೆ, ಕ್ರೀಡೆ, ಕಲೆ, ಸಾಹಿತ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವ ಸಾಧಕರು ಈ ಪ್ರಶಸ್ತಿಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ಜಾಲತಾಣ www.depwd.gov.in ಅಥವಾ ರಾಷ್ಟೀಯ ಪುರಸ್ಕಾರ ಪೋರ್ಟಲ್ www.awards.gov.in ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಜುಲೈ 31 ಕೊನೆಯ ದಿನವಾಗಿದೆ. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ. ಆಹಾರದಿಂದ ಹರಡುವ ಅಪಾಯಗಳನ್ನು ತಡೆಗಟ್ಟಲು, ಪತ್ತೆಹಚ್ಚಲು ಮತ್ತು ನಿರ್ವಹಿಸಲು ಸಹಾಯ ಮಾಡುವ ಕ್ರಮವನ್ನು

ಪ್ರೇರೇಪಿಸಲು ಮತ್ತು ಗಮನ ಸೆಳೆಯಲು ಜೂನ್ 7ರಂದು ಜಾಗತಿಕವಾಗಿ ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತದೆ. ಜೀವನವನ್ನು ಉಳಿಸಿಕೊಳ್ಳಲು ಮತ್ತು ಉತ್ತಮ ಆರೋಗ್ಯವನ್ನು ಉತ್ತೇಜಿಸಲು ಸುರಕ್ಷಿತ ಪೌಷ್ಟಿಕ ಆಹಾರದ ಪ್ರವೇಶ ಅತ್ಯಗತ್ಯ ಎಂದು ಇದು ಎತ್ತಿ ತೋರಿಸುತ್ತದೆ. ಈ ವರ್ಷದ ವಿಶ್ವ ಆಹಾರ ಸುರಕ್ಷತಾ ದಿನದ ಘೋಷವಾಕ್ಯ ಹೊರೆಯಿಂದ ಪರಿಹಾರಗಳಿಗೆ ಎಲ್ಲೆಡೆ ಸುರಕ್ಷಿತ ಆಹಾರ. ಡಬ್ಲ್ಯೂಎಚ್ಒ ಮತ್ತು ಎಫ್ಎಒ ಜಂಟಿ ನೇತೃತ್ವದ ಈ ಅಭಿಯಾನವು ಅಸುರಕ್ಷಿತ ಆಹಾರ ಜಾಗತಿಕ ಆರೋಗ್ಯದ ನಷ್ಟವನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅನಾರೋಗ್ಯವನ್ನು ತಡೆಗಟ್ಟಲು ವಿಜ್ಞಾನ ಆಧಾರಿತ ಪರಿಹಾರಗಳನ್ನು ಅನ್ವಯಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಥಿಕ ವ್ಯವಸ್ಥೆಯನ್ನು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ, ಕೇಂದ್ರ ಸಚಿವ ವಿ ಸೋಮಣ್ಣ. 2026ನೇ ಸಾಲಿನ ಸಿಇಟಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿಗಳ ಅಭಿನಂದನೆ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿ ರಾಜ್ಯದ ಅಭಿವೃದ್ದಿ ಕಡೆಗಣಿಸಿದೆ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಇದೇ 20ರಿಂದ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

ಇದು ಆಕಾಶವಾಣಿ. ಈಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಬಿ ವಿ ಪ್ರವೀಣ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ವಿ ಸೀತಾರಾಮಯ್ಯ ಅವರ ಈ ಒಂದು ಕವಿತೆ, ನನ್ನೆಲ್ಲ ಆಸೆಗಳು ನಿನ್ನನ್ನೇ ಬಯಸುವವೋ.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳಿ ದಾರಾ ಬೇಂದ್ರೆಯವರ ಈ ಒಂದು ಕವನ. ಬಿದಿಗೆ ಚಂದ್ರ ಬಂದ ನೋಡು, ದೀಪ ಹಚ್ಚಿದಂತೆ ಜೋಡು.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಬಿ ವಿ ಪ್ರವೀಣ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮುಂದಿನ ಗೀತೆ ಕೇಳಿ, ರಚನೆ ಬಿ ಎಂ ಶ್ರೀಕಂಠಯ್ಯ ಅವರದು.

0: ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಬಿ ವಿ ಪ್ರವೀಣ್ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದರೆ. ಇದು ಆಕಾಶವಾಣಿ, ಸಮಯ 7:30. ಇನ್ನೀಗ ಕೆಲವು ಪ್ರಕಟಣೆಗಳು.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন।

0: अथ मराठी भाषा न्यूज ऑन AIR ऐप मध्ये उपलब्ध आहे.
1: और बिहार के सभी भाषा के कार्यक्रम को सुनो.
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप.
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ಆಕಾಶವಾಣಿ ಅಬ್ಬರವಿಲ್ಲದ ಪ್ರಶಾಂತ ಸರೋವರದ ಸೊಗಸಿನಲ್ಲಿ ನಿಮ್ಮನ್ನು ರಂಜಿಸಿದ ವಾಣಿ.

0: ಸಾಹಿತ್ಯ, ಸಂಗೀತ,
1: ಸಿನಿಮಾ, ನಾಟಕ,
2: ಆಹಾರ, ಆರೋಗ್ಯ,
1: ಭಾಷೆ, ಸಂಸ್ಕೃತಿ,
2: ಪುರಾಣ, ಇತಿಹಾಸ,
1: ದೇಶ ಪ್ರೇಮ, ಸಹಬಾಳ್ವೆ,
3: ವಿಶ್ವ ವಿನೂತನ ಜಯ ಭಾರತಿ.
1: ಮನೆ ಮನಗಳ ಸಂಗಾತಿ,
0: ತಲೆಮಾರುಗಳ ಕೊಂಡಿ,
1: ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರಿಯ.
2: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
1: ನಿಮ್ಮ ಒಲವು ನಿರಂತರವಿರಲಿ,
0: ಈ ಪಯಣ ಮುಗಿಯದಿರಲಿ.
4: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದ ಕೋಗಿಲ ಸಂಗೀತ.
1: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ
0: ನಿಮ್ಮೊಂದಿಗೆ ಆಕಾಶವಾಣಿ.
5: ಆನಂದಮಯ ಈ ಜಗ ಹೃದಯ.
6: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
7: ಅಮ್ಮ, ನನಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
8: ನೀನ್ ಮಾಡಿದ್ದು ನೀನೇ ತಿನ್ನು.
9: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ.

0: ಸಮಯ 7:35. ಇನ್ನೀಗ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು: ಆರ್ಥಿಕ ಸಲಹಾ ಮಂಡಳಿಯೊಂದಿಗೆ ಪ್ರಧಾನಿ ಸಭೆ, ದೇಶದ ಆರ್ಥಿಕ ಪರಿವರ್ತನೆ, ದೀರ್ಘಕಾಲೀನ ಅಭಿವೃದ್ಧಿ ಅಗತ್ಯತೆಗಳ ಪರಿಶೀಲನೆ. ಅಂತಾರಾಷ್ಟೀಯ ಗಡಿಭಾಗದಲ್ಲಿ ತೀವ್ರ ನಿಗಾ ವಹಿಸಲು ಭದ್ರತಾ ಪಡೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಭಾರತ ನೇಪಾಳ ಬಾಂಧವ್ಯ ವೃದ್ಧಿ, ನೂತನ ಯುಪಿಐ ಸಂಪರ್ಕ ಮತ್ತು 84 ಪುನರ್ನಿರ್ಮಾಣ ಯೋಜನೆಗಳ ಹಸ್ತಾಂತರ. ನೀಟ್ ಯುಜಿ 2026 ಮರುಪರೀಕ್ಷೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ವದಂತಿ ನಿರಾಕರಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಹಾಗೂ ಮಹಿಳಾ ಸಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಬಾಂಗ್ಲಾದೇಶವನ್ನು ಮಣಿಸಿ ದಾಖಲೆಯ 6ನೇ ಬಾರಿ ಪ್ರಶಸ್ತಿ ಗೆದ್ದ ಭಾರತ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿ ಇಎಸಿ ಸದಸ್ಯರೊಂದಿಗೆ ಸಭೆ ನಡೆಸಿದರು. ಜಾಗತಿಕ ಅನಿಶ್ಚಿತತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಮತ್ತಷ್ಟು ಹೆಚ್ಚಿಸಲು ಪ್ರಧಾನಿ ಮತ್ತು ಇಎಸಿ ವಿವಿಧ ವಿಚಾರಗಳು ಹಾಗೂ ಕ್ರಮಗಳ ಕುರಿತು ಚರ್ಚಿಸಿದರು. ಜೀವನ ಸುಲಭತೆ ಮತ್ತು ವ್ಯವಹಾರ ಸುಲಭತೆಯನ್ನು ಸುಧಾರಿಸಲು ವಿವಿಧ ಸುಧಾರಣೆಗಳನ್ನು ಸಹ ಚರ್ಚಿಸಲಾಯಿತು. ಪಶ್ಚಿಮ ಏಷ್ಯಾ ಸಂಘರ್ಷವು ಭಾರತ ಮತ್ತು ಜಗತ್ತಿನ ಮೇಲೆ ಬೀರಿದ ಪರಿಣಾಮ ಕುರಿತ ಮೌಲ್ಯಮಾಪನವನ್ನು ಸದಸ್ಯರು ನೀಡಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಭಾರತದ ಆರ್ಥಿಕ ಪರಿವರ್ತನೆ ಮತ್ತು ದೀರ್ಘಕಾಲೀನ ಅಭಿವೃದ್ಧಿ ಆದ್ಯತೆಗಳಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಅವರು ಚರ್ಚಿಸಿರುವುದಾಗಿ ತಿಳಿಸಿದರು. ಸುಧಾರಣೆಗಳ ಪಯಣಕ್ಕೆ ಹೆಚ್ಚಿನ ವೇಗ ನೀಡುವುದು ಮತ್ತು ಜೀವನ ಸುಲಭತೆ ಹಾಗೂ ವ್ಯವಹಾರ ಸುಲಭತೆಯನ್ನು ಖಚಿತಪಡಿಸಿಕೊಳ್ಳುವ ದೃಷ್ಟಿಕೋನಗಳನ್ನು ಸಹ ಹಂಚಿಕೊಳ್ಳಲಾಗಿದೆ ಎಂದಿದ್ದಾರೆ. ಆರ್ಥಿಕ ಸಲಹಾ ಮಂಡಳಿಯು ಸ್ವತಂತ್ರ ಸಂಸ್ಥೆಯಾಗಿದ್ದು ಇದು ಭಾರತ ಸರ್ಕಾರಕ್ಕೆ ವಿಶೇಷವಾಗಿ ಪ್ರಧಾನಮಂತ್ರಿಗೆ ಆರ್ಥಿಕ ಮತ್ತು ಸಂಬಂಧಿತ ವಿಷಯಗಳ ಕುರಿತು ಸಲಹೆ ನೀಡುತ್ತದೆ. ಅಂತಾರಾಷ್ಟೀಯ ಗಡಿಭಾಗಗಳಲ್ಲಿ ನಡೆಯುವ ಹಣಕಾಸು ವಹಿವಾಟುಗಳು, ಕಟ್ಟಡ ನಿರ್ಮಾಣ ಹಾಗೂ ಆಸ್ತಿ ಖರೀದಿ ಮತ್ತು ಮಾರಾಟ ಪ್ರಕ್ರಿಯೆಗಳ ಮೇಲೆ ತೀವ್ರ ನಿಗಾ ವಹಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭದ್ರತಾ ಪಡೆಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ತ್ರಿಪುರಾದ ಗಡಿ ಭದ್ರತಾ ಪಡೆ ಬಿಎಸ್ಎಫ್ನ ಪ್ರಧಾನ ಕಚೇರಿಯಲ್ಲಿ ಈಶಾನ್ಯ ರಾಜ್ಯದ ಗಡಿ ಪ್ರದೇಶಗಳ ಭದ್ರತೆಗೆ ಸಂಬಂಧಿಸಿದಂತೆ ನಡೆಸಿದ ಉನ್ನತ ಮಟ್ಟದ ಪರಿಶೀಲನಾ ಸಭೆಯಲ್ಲಿ ಅವರು ಈ ನಿರ್ದೇಶನ ನೀಡಿದ್ದಾರೆ. ಗಡಿ ಭಾಗದಲ್ಲಿ ಕಳೆದ 5 ವರ್ಷಗಳ ಭೂ ದಾಖಲೆಗಳನ್ನು ಕೂಲಂಕಷವಾಗಿ ಪರಿಶೀಲನೆಗೆ ಒಳಪಡಿಸಬೇಕು ಎಂದು ಗೃಹ ಸಚಿವರು ಇದೇ ಸಂದರ್ಭದಲ್ಲಿ ಆದೇಶಿಸಿದ್ದಾರೆ. ಗಡಿ ದಾಟಿ ನಡೆಯುವ ಮಾದಕ ದ್ರವ್ಯ ಹಾಗೂ ಶಸ್ತಾಸ್ತ್ರ ಕಳ್ಳಸಾಗಣೆ ವಿರುದ್ದ ನಿರಂತರ ಮತ್ತು ಸರಣಿ ಕಾರ್ಯಾಚರಣೆಗಳನ್ನು ಕೈಗೊಳ್ಳಬೇಕು. ಮಾದಕ ದ್ರವ್ಯ ಜಾಲದ ಹಿಂದಿರುವ ಪ್ರತಿಯೊಬ್ಬ ಸಾಗಣೆದಾರನ ವಿರುದ್ದವೂ ಅತ್ಯಂತ ಕಠಿಣ ಹಾಗೂ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಭಾರತಕ್ಕೆ ಭೇಟಿ ನೀಡಿರುವ ನೇಪಾಳ ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ಅವರೊಂದಿಗೆ ನವದೆಹಲಿಯಲ್ಲಿ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ 2015 ಭೂಕಂಪದ ನಂತರದ ಪುನರ್ ನಿರ್ಮಾಣ ಕಾರ್ಯಕ್ರಮದಡಿ ಸಿದ್ದಗೊಂಡಿರುವ 72 ಆರೋಗ್ಯ ಸೌಲಭ್ಯಗಳು ಹಾಗೂ 12 ಸಾಂಸ್ಕೃತಿಕ ಪರಂಪರೆ ಯೋಜನೆಗಳನ್ನು ವರ್ಚುವಲ್ ಮೂಲಕ ನೇಪಾಳಕ್ಕೆ ಹಸ್ತಾಂತರಿಸಲಾಯಿತು. ಉಭಯ ದೇಶಗಳ ನಡುವಿನ ಗಡಿಯಾಚೆಗಿನ ವೈಯಕ್ತಿಕ ಹಣ ವರ್ಗಾವಣೆಯನ್ನು ಸುಲಭಗೊಳಿಸುವ ನಿಟ್ಟನಲ್ಲಿ ಭಾರತದ ಯುಪಿಐ ಮತ್ತು ನೇಪಾಳದ ನ್ಯಾಷನಲ್ ಪೇಮೆಂಟ್ಸ್ ಇಂಟರ್ಫೇಸ್ ನಡುವಿನ ಡಿಜಿಟಲ್ ಜೋಡಣೆಗೆ ಉಭಯ ನಾಯಕರು ಜಂಟಿಯಾಗಿ ಚಾಲನೆ ನೀಡಿದರು. ಇದರೊಂದಿಗೆ ನೇಪಾಳಕ್ಕಾಗಿ ವಾಯ್ಸ್ ಫಸ್ಟ್ ಭಾಷಾ ಅನುವಾದ ವೇದಿಕೆಯ ರಾಷ್ಟೀಯ ಡಿಜಿಟಲ್ ಮೂಲಸೌಕರ್ಯವನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಲು ಭಾರತದ ಡಿಜಿಟಲ್ ಇಂಡಿಯಾ ಭಾಷಿಣಿ ಮತ್ತು ಕಠ್ಮಂಡು ವಿಶ್ವವಿದ್ಯಾಲಯದ ನಡುವೆ ಸಹಿ ಮಾಡಲಾದ ತಿಳುವಳಿಕೆ ಪತ್ರವನ್ನು ಉಭಯ ಸಚಿವರು ವಿನಿಮಯ ಮಾಡಿಕೊಂಡರು. ಸಭೆಯ ಆರಂಭಿಕ ನುಡಿಗಳಲ್ಲಿ ಮಾತನಾಡಿದ ಸಚಿವ ಎಸ್ ಜೈಶಂಕರ್, ಭಾರತ ಮತ್ತು ನೇಪಾಳವು ತಮ್ಮ ಮುಕ್ತ ಗಡಿ ಪ್ರದೇಶದಲ್ಲಿ ಭದ್ರತೆಯನ್ನು ಕಾಯ್ದುಕೊಳ್ಳಲು ನಿಕಟವಾಗಿ ಸಹಕರಿಸುತ್ತಿವೆ. ಕಷ್ಟದ ಸಮಯದಲ್ಲಿ ಉಭಯ ದೇಶಗಳು ಯಾವಾಗಲೂ ಪರಸ್ಪರರಿಗೆ ಬೆಂಬಲವಾಗಿ ನಿಂತಿವೆ ಎಂದು ಹೇಳಿದರು. ಏಷ್ಯಾ ಪೆಸಿಫಿಕ್ ವಲಯದ ವಿಮಾನ ಪ್ರಯಾಣಿಕರ ಸಂಖ್ಯೆಯು 2044 ವೇಳೆಗೆ ಬರೋಬ್ಬರಿ 410 ಕೋಟಿಗೆ ತಲುಪುವ ನಿರೀಕ್ಷೆ ಇದ್ದು, ಈ ಅಭೂತಪೂರ್ವ ಬೆಳವಣಿಗೆಯಲ್ಲಿ ಭಾರತವು ಅತ್ಯಂತ ಪ್ರಮುಖ ಹಾಗೂ ನಿರ್ಣಾಯಕ ಪಾತ್ರ ವಹಿಸುತ್ತಿದೆ ಎಂದು ಅಂತಾರಾಷ್ಟೀಯ ವಾಯುಸಾರಿಗೆ ಸಂಸ್ಥೆ ಐಎಟಿಎ ತಿಳಿಸಿದೆ. ಬ್ರೆಜಿಲ್ನ ಬ್ರೆಜಿಲಿಯಾ ನಗರದಲ್ಲಿ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಐಎಟಿಎ ಸಂಸ್ಥೆಯ ಏಷ್ಯಾ ಪೆಸಿಫಿಕ್ ವಲಯದ ಪ್ರಾದೇಶಿಕ ಉಪಾಧ್ಯಕ್ಷ ಶೆಲ್ಡನ್ ಹಿ, ಕಳೆದ ಹಲವು ವರ್ಷಗಳಿಂದ ಈ ವಲಯದ ವಾಯುಯಾನ ಪ್ರಗತಿಯಲ್ಲಿ ಭಾರತದ ಕೊಡುಗೆ ಅತ್ಯಂತ ಗಮನಾರ್ಹವಾಗಿದೆ ಎಂದು ಶ್ಲಾಘಿಸಿದ್ದಾರೆ. ಭಾರತ ಇಂದು ಜಗತ್ತಿನಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೇಶೀಯ ನಾಗರಿಕ ವಿಮಾನಯಾನ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ. ಜೊತೆಗೆ ಕಳೆದ 5-10 ವರ್ಷಗಳಲ್ಲಿ ಏಷ್ಯಾ ಪೆಸಿಫಿಕ್ ವಲಯದ ವಾಯುಯಾನ ಕ್ಷೇತ್ರವು ಉತ್ತಮ ಬೆಳವಣಿಗೆಯನ್ನು ಕಂಡಿದ್ದು, ಮುಂದಿನ ದಶಕದಲ್ಲೂ ಈ ಭರವಸೆಯ ವೇಗ ಹೀಗೆಯೇ ಮುಂದುವರಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಜಾಗತಿಕ ವಿಮಾನ ಸಂಚಾರದ ಒಟ್ಟು 85%ರಷ್ಟನ್ನು ಪ್ರತಿನಿಧಿಸುವ ವಿಶ್ವದ 370ಕ್ಕೂ ಹೆಚ್ಚು ಪ್ರಮುಖ ವಿಮಾನಯಾನ ಸಂಸ್ಥೆಗಳು ಐಎಟಿಎ ಒಕ್ಕೂಟದ ಸದಸ್ಯತ್ವ ಹೊಂದಿವೆ. ಪ್ರಸ್ತುತ ನಿನ್ನೆಯಿಂದ ನಾಳೆಯವರೆಗೆ ಬ್ರೆಜಿಲ್ನಲ್ಲಿ ಐಎಟಿಎ ಸಂಸ್ಥೆಯ 82ನೇ ವಾರ್ಷಿಕ ಮಹಾಸಭೆ ಹಾಗೂ ವಿಶ್ವ ವಾಯುಸಾರಿಗೆ ಶೃಂಗಸಭೆ ನಡೆಯುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀಟ್ ಯುಜಿ 2026 ಮರುಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಥವಾ ಮುಂಚಿತವಾಗಿಯೇ ಲಭ್ಯವಾಗಿದೆ ಎಂಬುದರ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವದಂತಿಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಸ್ಪಷ್ಟವಾಗಿ ನಿರಾಕರಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಸಂಸ್ಥೆಯು ಇಂತಹ ಸುಳ್ಳು ಸುದ್ದಿಗಳು ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರ ಆತಂಕವನ್ನು ದುರುಪಯೋಗಪಡಿಸಿಕೊಳ್ಳುವ ಸಂಘಟಿತ ವಂಚನಾ ಜಾಲಗಳ ಕೆಲಸವಾಗಿದೆ ಎಂದು ತಿಳಿಸಿದೆ. ಪರೀಕ್ಷಾ ಪ್ರಕ್ರಿಯೆಯ ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಎಂದು ಸ್ಪಷ್ಟಪಡಿಸಿರುವ ಎನ್ಟಿಎ ಅಭ್ಯರ್ಥಿಗಳಿಗೆ ನ್ಯಾಯಸಮ್ಮತ ಮತ್ತು ಸುರಕ್ಷಿತ ವಾತಾವರಣದಲ್ಲಿ ಪರೀಕ್ಷೆ ನಡೆಸಲು ಅಗತ್ಯವಿರುವ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಹಾಗೂ ಕಟ್ಟುನಿಟ್ಟಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಎಂದು ದೃಢಪಡಿಸಿದೆ. ಪಶ್ಚಿಮ ಬಂಗಾಳದ ಪ್ರಸಿದ್ದ ಧಾರ್ಮಿಕ ಕ್ಷೇತ್ರಗಳಾದ ದಕ್ಷಿಣೇಶ್ವರ ಮತ್ತು ಕಾಳಿಘಾಟ್ ದೇವಸ್ಥಾನಗಳ ಮೂಲಸೌಕರ್ಯಗಳನ್ನು ಮೇಲ್ದರ್ಜೆಗೇರಿಸಲು ಬಿಜೆಪಿ ಸರ್ಕಾರವು ಪ್ರಮುಖ ಅಭಿವೃದ್ದಿ ಯೋಜನೆಗಳನ್ನು ಕೈಗೊಳ್ಳಲಿದೆ ಎಂದು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಿಳಿಸಿದ್ದಾರೆ. ಕೋಲ್ಕತ್ತಾದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಐತಿಹಾಸಿಕ ಗಂಗಾ ಸಾಗರ ಮೇಳವನ್ನು ಅಂತಾರಾಷ್ಟೀಯ ಮಟ್ಟಕ್ಕೆ ಕೊಂಡೊಯ್ಯುವ ನಿಟ್ಟನಲ್ಲಿ ಈಗಾಗಲೇ ಕೆಲಸಗಳು ಪ್ರಾರಂಭವಾಗಿವೆ ಎಂದಿದ್ದಾರೆ. ಗೋವಾದ ಮಡಂಗಾವ್ನಲ್ಲಿ ನಿನ್ನೆ ನಡೆದ 2026 ಮಹಿಳಾ ಸಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್ನ ರೋಚಕ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಬಾಂಗ್ಲಾದೇಶವನ್ನು 3-1 ಗೋಲುಗಳ ಅಂತರದಿಂದ ಮಣಿಸಿದ ಭಾರತ ತಂಡ ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಈ ಐತಿಹಾಸಿಕ ಗೆಲುವಿನೊಂದಿಗೆ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡ ಬರೋಬ್ಬರಿ 7 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಅತ್ಯಂತ ಪ್ರತಿಷ್ಠಿತ ಸಾಫ್ ಕಪ್ ಅನ್ನು ಮತ್ತೊಮ್ಮೆ ತನ್ನದಾಗಿಸಿಕೊಂಡಿದೆ. ನವಚಂಡೀಗಢದ ಮುಲ್ಲನಪುರ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಆಫ್ಘಾನಿಸ್ತಾನದ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ ಮೊದಲ ದಿನದಾಟದ ಅಂತ್ಯಕ್ಕೆ ನಿನ್ನೆ ಭಾರತ 85 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 368 ರನ್ ಗಳಿಸಿದೆ. ಭಾರತದ ಪರ ಕೆಎಲ್ ರಾಹುಲ್ ಶತಕ ಗಳಿಸಿದ್ದು 2ನೇ ವಿಕೆಟ್ ಜೊತೆಯಾಟಕ್ಕೆ ಸಾಯಿ ಸುದರ್ಶನ್ ಅವರೊಂದಿಗೆ 139 ರನ್ ಕಲೆ ಹಾಕಿದರು. ನಂತರ ಶತಕ ಗಳಿಸಿದ ಶುಭಮನ್ ಗಿಲ್ ಹಾಗೂ ಅರ್ಧಶತಕ ಗಳಿಸಿದ ರಿಷಭ್ ಪಂತ್ ಕಣದಲ್ಲಿದ್ದಾರೆ. 2ನೇ ದಿನದಾಟ ಇಂದು ಬೆಳಗ್ಗೆ 9:30 ಆರಂಭವಾಗಲಿದೆ. ಮಂಗೋಲಿಯಾದ ಉಲಾನ್ ಬಾತಾರ್ನಲ್ಲಿ ನಡೆಯುತ್ತಿರುವ ಉಲಾನ್ ಬಾತಾರ್ ಓಪನ್ 2026 ಕುಸ್ತಿ ಪಂದ್ಯಾವಳಿಯ 3ನೇ ದಿನದಂದು ಭಾರತದ ಸಾಗರ್ ಜಾಗ್ಲನ್ ಮತ್ತು ಕಾಜಲ್ ದೋಚಕ್ ಅವರು ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ. ನಿನ್ನೆಯ ಪಂದ್ಯಗಳಲ್ಲಿ ಭಾರತ ಒಟ್ಟು 2 ಚಿನ್ನ ಹಾಗೂ 4

0: ಹೆಚ್ಚಿನ ಪದಕಗಳನ್ನು ಗೆದ್ದುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿಯೊಂದಿಗೆ ಪ್ರಧಾನಿ ಸಭೆ. ದೇಶದ ಆರ್ಥಿಕ ಪರಿವರ್ತನೆ, ದೀರ್ಘಕಾಲೀನ ಅಭಿವೃದ್ಧಿ ಅಗತ್ಯತೆಗಳ ಪರಿಶೀಲನೆ. ಅಂತಾರಾಷ್ಟೀಯ ಗಡಿ ಭಾಗದಲ್ಲಿ ತೀವ್ರ ನಿಗಾ ವಹಿಸಲು ಭದ್ರತಾ ಪಡೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಭಾರತ ನೇಪಾಳ ಬಾಂಧವ್ಯ ವೃದ್ಧಿ, ನೂತನ ಯುಪಿಐ ಸಂಪರ್ಕ ಹಾಗೂ 84 ಪುನರ್ ನಿರ್ಮಾಣ ಯೋಜನೆಗಳ ಹಸ್ತಾಂತರ. ನೀಟ್ ಯುಜಿ 2026 ಮರುಪರೀಕ್ಷೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ವದಂತಿ ನಿರಾಕರಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಹಾಗೂ ಮಹಿಳಾ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಬಾಂಗ್ಲಾದೇಶವನ್ನು ಮಣಿಸಿ ದಾಖಲೆಯ 6 ಬಾರಿ ಪ್ರಶಸ್ತಿ ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.
1: ಇದು ಆಕಾಶವಾಣಿ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಅದಕ್ಕೂ ಮುನ್ನ ಒಂದು ವಾಣಿಜ್ಯ ಪ್ರಕಟಣೆ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಬೆಟ್ಟದ ಹೂ ಚಿತ್ರದಿಂದ ಆದ ಒಂದು ಗೀತೆಯನ್ನು ಪಿ ಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜನ್ ನಾಗೇಂದ್ರ ಅವರಿಂದ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿ ಭೂಮಿಗೆ ಬಂದ ಭಗವಂತ ಚಿತ್ರದ ಗೀತೆಯೊಂದನ್ನು ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಜಿ ಕೆ ವೆಂಕಟೇಶ್ ಅವರಿಂದ.

0: Pacific region by 2044. And in football, India beat defending champions Bangladesh 3-1 to win SAF Women's Championship for record sixth time. And with that, we end the morning news. Have a great day.
1: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
2: ಆಕಾಶವಾಣಿಯಲ್ಲಿ ಕಾರ್ಯಕ್ರಮಗಳಿಗೆ ವಾರ್ಷಿಕ ಪ್ರಶಸ್ತಿ ನೀಡಲಾಗುತ್ತಿತ್ತು. ಆಕಾಶವಾಣಿಯು ಪ್ರತಿ ವರ್ಷ ಬೇರೆ ಬೇರೆ ವಿಭಾಗಗಳಲ್ಲಿ ನಿರ್ಮಾಣವಾದ ಅತ್ಯುತ್ತಮ ಕಾರ್ಯಕ್ರಮಗಳಿಗೆ ರಾಷ್ಟೀಯ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ನೀಡುತ್ತಿತ್ತು. 1974ರಲ್ಲಿ ಈ ಪ್ರಶಸ್ತಿಗಳನ್ನು ಆರಂಭಿಸಲಾಗಿತ್ತು. ರಾಷ್ಟೀಯ ಐಕ್ಯತೆಗೆ ಲಾಸಾ ಕೌಲ್ ಪ್ರಶಸ್ತಿ, 2001ರಿಂದ ಗಾಂಧಿ ವಿಚಾರಧಾರೆ ಹಾಗೂ ಸಾರ್ವಜನಿಕ ಸೇವಾ ಪ್ರಸಾರಕ್ಕಾಗಿ ಎರಡು ವಿಶೇಷ ಪ್ರಶಸ್ತಿಗಳನ್ನು ನೀಡಲಾಗುತ್ತಿತ್ತು. ಗಾಂಧೀಜಿಯವರು 1947ರ ನವೆಂಬರ್ 12ರಂದು ದೆಹಲಿ ಆಕಾಶವಾಣಿಗೆ ಭೇಟಿ ನೀಡಿದ್ದರು. ಇದು ಆಕಾಶವಾಣಿಗೆ ಅವರ ಏಕೈಕ ಭೇಟಿ. ಅದರ ನೆನಪಿನಲ್ಲಿ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತಿತ್ತು. ಇವುಗಳೊಂದಿಗೆ ಯುವವಾಣಿ, ಕುಟುಂಬ ಕಲ್ಯಾಣ ಕಾರ್ಯಕ್ರಮ, ರೂಪಕ ನಾಟಕ, ಸಮೂಹ ಗೀತಗಾಯನ ಕಾರ್ಯಕ್ರಮ ಹಾಗೂ ತಾಂತ್ರಿಕ ಔನ್ನತ್ಯಕ್ಕೂ ಪ್ರಶಸ್ತಿಗಳನ್ನು ನೀಡಲಾಗುತ್ತಿತ್ತು. ಕರ್ನಾಟಕದಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರ ರಾಜ್ಯ ಪ್ರಶಸ್ತಿಗಾಗಿ ಸ್ಪರ್ಧೆಯನ್ನು ಪ್ರತಿ ವರ್ಷ ಈ ಹಿಂದೆ ನಡೆಸುತ್ತಿತ್ತು. ಆಕಾಶವಾಣಿ ಹಾಗೂ ದೂರದರ್ಶನದ ಪ್ರಸಾರ ಪರಂಪರೆಯನ್ನು ಸಂರಕ್ಷಿಸಿ ಇಡುವುದಕ್ಕಾಗಿ ದೆಹಲಿಯ ಪ್ರಸಾರ ಭವನದಲ್ಲಿ ಮ್ಯೂಸಿಯಂ ಒಂದನ್ನು ನಿರ್ಮಿಸಲಾಗಿದೆ. ಇಲ್ಲಿ ಅಪರೂಪದ ನಾಟಕಗಳ ಹಸ್ತಪ್ರತಿಗಳು, ಸಂಗೀತ ದಿಗ್ಗಜರು ಬಳಸುತ್ತಿದ್ದ ವಿವಿಧ ಸಂಗೀತ ಸಾಧನಗಳು, ಬಹಳ ಹಿಂದೆ ಬಳಸಲಾಗುತ್ತಿದ್ದ ವಿವಿಧ ಪ್ರಕಾರದ ಮೈಕ್ಗಳು, ರೇಡಿಯೋ ಸೆಟ್ಗಳನ್ನು ಒಳಗೊಂಡಂತೆ ವಿವಿಧ ಪ್ರಸಾರ ಪರಿಕರಗಳನ್ನು ಇಲ್ಲಿ ಇಡಲಾಗಿದೆ. ಆಕಾಶವಾಣಿಯ ಇನ್ನೊಂದು ಹೆಮ್ಮೆಯ ಕಾರ್ಯಕ್ರಮ ಸರ್ವಭಾಷಾ ಕವಿ ಸಮ್ಮೇಳನ. 1956ರಲ್ಲಿ ಆರಂಭವಾದ ಈ ಕಾರ್ಯಕ್ರಮದಲ್ಲಿ ಭಾರತದ 22 ಭಾಷೆಗಳ ಕವಿಗಳು ಒಂದೇ ವೇದಿಕೆಯ ಮೇಲೆ ತಮ್ಮ ಕವಿತೆಗಳನ್ನು ಪ್ರಸ್ತುತಪಡಿಸುತ್ತಾರೆ. ಇದು ರಾಷ್ಟೀಯ ಭಾವೈಕ್ಯತೆ ಹಾಗೂ ಭಾಷಾ ಬಾಂಧವ್ಯವನ್ನು ವೃದ್ಧಿಸುವ ಉದ್ದೇಶವನ್ನು ಹೊಂದಿದೆ. 2 ತಾಸುಗಳ ಈ ಧ್ವನಿಮುದ್ರಿತ ಕಾರ್ಯಕ್ರಮ ಗಣರಾಜ್ಯದ ಮುನ್ನಾ ದಿನ ಅಂದರೆ ಜನವರಿ 25ರಂದು ರಾತ್ರಿ 10 ಗಂಟೆಗೆ ಪ್ರಸಾರವಾಗುತ್ತದೆ. ದೆಹಲಿಯಿಂದ ಹಿಂದಿಯಲ್ಲೂ ಉಳಿದ ರಾಜ್ಯಗಳಿಂದ ಆಯಾ ಭಾಷೆಗಳಲ್ಲೂ ಅನುವಾದಗೊಂಡು ಏಕಕಾಲಕ್ಕೆ ಈ ಕಾರ್ಯಕ್ರಮ ರಾಷ್ಟ್ರವ್ಯಾಪಿ ಪ್ರಸಾರವಾಗುವುದು ಇದರ ಹಿರಿಮೆ. 1956ರಿಂದ ಇಂದಿನವರೆಗೂ ಅನೂಚಾನವಾಗಿ ಈ ಸರ್ವಭಾಷಾ ಕವಿ ಸಮ್ಮೇಳನ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಈ ಹಿಂದೆ ಆಕಾಶವಾಣಿಯಲ್ಲಿ ಕೆಲವು ಸ್ಮಾರಕ ಉಪನ್ಯಾಸ ಮಾಲಿಕೆಗಳು ಪ್ರಸಾರವಾಗುತ್ತಿದ್ದವು. ಅದರಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸ್ಮಾರಕ ಉಪನ್ಯಾಸ ಮಾಲಿಕೆ ಹಾಗೂ ಸರ್ದಾರ್ ಪಟೇಲ್ ಸ್ಮಾರಕ ಉಪನ್ಯಾಸ ಮಾಲಿಕೆಗಳು ಪ್ರಮುಖವಾದವು. ಭಾರತದ ಪ್ರಥಮ ರಾಷ್ಟ್ರಪತಿಗಳಾದ ಡಾಕ್ಟರ್ ರಾಜೇಂದ್ರ ಪ್ರಸಾದರ ಸ್ಮರಣಾರ್ಥ ನಾಡಿನ ಹೆಸರಾಂತ ಚಿಂತಕರು, ವಿದ್ವಾಂಸರು ಮಾಡುವ ಈ ಉಪನ್ಯಾಸಗಳು ನಾಡಿನ ಸಾಂಸ್ಕೃತಿಕ ಹಿರಿಮೆಯನ್ನು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಹಾಗೂ ದೇಶವನ್ನು ಉತ್ತಮ ಮಾರ್ಗದಲ್ಲಿ ಮುನ್ನಡೆಸುವ ಸಲಹೆ ಸೂಚನೆಗಳನ್ನು ಒಳಗೊಂಡಿದ್ದು ಈ ಮಾಲಿಕೆ ಅತ್ಯಂತ ಜನಪ್ರಿಯವಾಗಿತ್ತು. ಇನ್ನು ಸರ್ದಾರ್ ಪಟೇಲ್ ಸ್ಮಾರಕ ಉಪನ್ಯಾಸ ಮಾಲಿಕೆ 1955ರಿಂದ ಭಾರತದ ಮೊದಲ ಮಾಹಿತಿ ಹಾಗೂ ಪ್ರಸಾರ ಮಂತ್ರಿಗಳಾಗಿದ್ದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಸ್ಮರಣಾರ್ಥವಾಗಿ ನಡೆಯುತ್ತಿತ್ತು. ಈ ಉಪನ್ಯಾಸದ ಧ್ವನಿಮುದ್ರಣ ಅವರ ಜನ್ಮದಿನವಾದ ಅಕ್ಟೋಬರ್ 31ರಂದು ರಾಷ್ಟ್ರವ್ಯಾಪಿ ಪ್ರಸಾರವಾಗುತ್ತಿತ್ತು.
3: ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ pexcobLR@gmail.com pexbLR@gmail.com ಇಮೇಲ್ ವಿಳಾಸಕ್ಕೂ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ.

0: ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ.
2: ಸವಿ ಸವಿ ನೆನಪು,
3: ಸವಿ ಸವಿ ನೆನಪು.
4: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
5: ಶ್ರೋತೃ ಬಾಂಧವರೇ, ಇಂದಿನ ನಮ್ಮ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ರಂಗಭೂಮಿಯ ಹೆಸರಾಂತ ಕಲಾವಿದೆ ಹಾಗೂ ಚಿತ್ರನಟಿ ಚಿಂದೋಡಿ ಲೀಲಾ.
6: ಪ್ರಿಯ ಶ್ರೋತೃ ಬಾಂಧವರಿಗೆ ನಮಸ್ಕಾರ. ಇಂದು ನಾನು ನಮ್ಮ ಕೇಂದ್ರ ಸರ್ಕಾರದಿಂದ ಪದ್ಮಶ್ರೀ ಚಿಂದೋಡಿ ಲೀಲಾ ಎಂದು ಪ್ರಶಸ್ತಿ ಪಡೆದಿದ್ದೇನೆ. ಅದಕ್ಕೆ ಕಾರಣ ನಿಮ್ಮೆಲ್ಲರ ಪ್ರೋತ್ಸಾಹ, ನಾಟಕದ ಕಲೆಯ ಮೇಲೆ ನಿಮಗಿರುವ ಅತ್ಯಂತ ಅಭಿಮಾನ. ನನ್ನ ತಾಯಿ ತಂದೆಯರ ಆಶೀರ್ವಾದವೇ ನನಗೆ ರಕ್ಷೆಯಾಗಿದೆ. ನನ್ನನ್ನು ಬಹಳ ಜನ ಕೇಳುತ್ತಾರೆ, ಚಿಂದೋಡಿ ಲೀಲಾ ಅಂದರೆ ಏನು ಅರ್ಥ ಅಂತ. ನಾನು ಅತಿ ಪ್ರೀತಿಯಿಂದ, ಮರ್ಯಾದೆಗಳಿಂದ ಅಂದು ಇಂದು ಎಂದೆಂದೂ ಉಳಿಸಿಕೊಳ್ಳುವ ನನ್ನ ಮನೆತನದ ಹೆಸರೇ ಅದು. ನಮ್ಮ ಅಜ್ಜನವರು ಮಹಾವಿದ್ವಾಂಸರು. ಅವರ ಗಮಕದ ಸಂಗೀತಕ್ಕಾಗಿ ಮೈಸೂರು ಅರಸರಿಂದ ಕಾಲಿಗೆ ಚಿನ್ನದ ತೋಡೆ ಹಾಕಿಸಿಕೊಂಡ ಭಾಗ್ಯವಂತರು. ಚಿನ್ನದ ತೋಡೆ ಎಂಬ ಮಾತು ಕಾಲಕ್ರಮೇಣ ಚಿಂದೋಡಿ ಅಂತಾಯಿತು. ನಾನು ಈ ಸ್ಥಿತಿಯಲ್ಲಿರಲು ಕಾರಣ ನಿಮ್ಮ ಪ್ರೋತ್ಸಾಹ. ನನ್ನ ಹೆತ್ತವರ ಆಶೀರ್ವಾದ ನನ್ನನ್ನು ಅಡಿಗಡಿಗೆ ಕಾಪಾಡುತ್ತಿದೆ. ಅದರಲ್ಲೂ ನನ್ನ ತಾಯಿಯ ವಾತ್ಸಲ್ಯವನ್ನು ಒಂದು ಕ್ಷಣ ಸಹ ಮರೆಯಲಾರೆ. ಇನ್ನಿಲ್ಲದ ಆ ದೇವಿಯನ್ನು ಮತ್ತೆ ಮತ್ತೆ ನೋಡುವ ಹಂಬಲವೆನಿಸುತ್ತದೆ. ನನಗೆ ನಾಗರಿಕತೆಯಿಂದ ದೂರವಾಗಿ ಪ್ರಶಾಂತವಾಗಿರುವ ಹಳ್ಳಿಯ ವಾತಾವರಣವೆಂದರೆ ಬಲುಹಿತ ನನ್ನ ಮನಸ್ಸಿಗೆ. ಇದರ ಬಗ್ಗೆ ನನ್ನ ಪರಿಚಿತರು ನನ್ನನ್ನು ಚೇಷ್ಟೆ ಮಾಡ್ತಾರೆ, ಲೀಲಮ್ಮ ನೀನು ಹಳ್ಳಿಯಲ್ಲೇ ಉಳಿದರೆ ಚೆನ್ನಾಗಿರುತ್ತೆ ಎಂದು. ಓಲ್ಡ್ ಏಜ್ ಗೋಲ್ಡ್ ಅನ್ನೋ ಗಾದೆ ವೇದದಷ್ಟೇ ನಿಜ. ಹಳೆಯ ಕಾಲದ ಚಿತ್ರಗಳ ಹಾಡುಗಳು ಇಂದು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ನಿಂತಿದೆ. ಅದಕ್ಕೆ ಕಾರಣ ತಂಪಾದ ಸಾಹಿತ್ಯ, ಇಂಪಾದ ಸಂಗೀತ. ಅಂದಿನ ಚಿತ್ರಗಳು ಪ್ರಶಾಂತವಾಗಿ ಹರಿಯುವ ನದಿಗಳಂತಿತ್ತು, ಇಂದಿನ ಚಿತ್ರಗಳು ಭೋರ್ಗರೆಯುವ ಪ್ರವಾಹದಂತಿದೆ. ಅಂದಿನ ಪ್ರಣಯ ದೃಶ್ಯಗಳು ನಂದಾದೀಪದಂತೆ ನಿರ್ಮಲವಾಗಿ ಬೆಳಗುತ್ತಿತ್ತು, ಇಂದು ಮರ್ಕ್ಯುರಿ ದೀಪದಂತೆ ಕಣ್ಣುಗಳನ್ನು ಕೊರೆಯಿಸುವ ಬೆಳಕಾಗಿದೆ. ನನಗಿನ್ನೂ ನೆನಪಿದೆ, ಅತಿ ಸಲಿಗೆಯ ಅಭಿನಯವಿಲ್ಲದಿದ್ದರೂ ಅತ್ಯಂತ ಸನ್ನಿಹಿತವಾಗಿರುವಂತೆ ಕಾಣುವ ತುಂಬ ಮೆಚ್ಚುಗೆಯಾದ ಪ್ರಣಯ ದೃಶ್ಯ ಜಕಣಾಚಾರ್ಯ ಚಿತ್ರದ್ದು. ಆ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಅವರೇ ಅಭಿನಯಿಸಿದ್ದಾರೆ. ಆ ಚಿತ್ರದ ಪ್ರಣಯಭರಿತ ಹಾಡು ಕೇಳಿದರೆ ಮೈ ಮನಸ್ಸುಗಳು ಪ್ರಫುಲ್ಲವಾಗುತ್ತವೆ, ಮೈ ಚುಮ್ಮನ್ನುತ್ತದೆ.

ನಮ್ಮ ಮಹಿಳೆಯಲ್ಲಿ ಕೆಲವರು ಕಣ್ಣೆತ್ತೂ ಕುರುಡರಂತೆ ನಾಗರಿಕತೆಯ ಬೆನ್ನ ಹಿಂದೆ ಓಡುವುದನ್ನು ನೋಡಿದರೆ ಮನಸ್ಸಿಗೆ ನೋವಾಗುವುದು ಸಹಜ. ಸಂಸ್ಕಾರ ನಾಗರಿಕತೆ ನಡತೆಯಲ್ಲಿರಬೇಕೇ ವಿನಃ ಅಲಂಕಾರದಲ್ಲ. ದುಡಿಮೆಯೇ ದೇವರೆಂದು ಭಾವಿಸಿ ಬಾಳುವ ಹೆಣ್ಣು ನಾನು. ಶಿವನ ಕೃಪೆಯಿಂದ ಮನೆಯಲ್ಲೇ ಕುಳಿತು ದುಡಿಯದೇ ವಿಶ್ರಾಂತಿ ಪಡೆಯಬಹುದು. ಆದರೆ ದಿವಂಗತ ನೆಹರೂಜಿಯವರು ಹೇಳಿದಂತೆ ಆರಾಮ್ ಹರಾಮ್ ಹೈ ಎಂಬ ಮಾತನ್ನು ನಾನು ಪಾಲಿಸುತ್ತಿದ್ದೇನೆ. ಇಂದು ನಮ್ಮ ನಾಲ್ಕು ನಾಟಕ ಸಂಸ್ಥೆಗಳು ಜಯಪ್ರದವಾಗಿ ನಡೆಯುತ್ತಿರುವ ಕಾರಣ ನನ್ನ ದುಡಿಮೆ ಎಂದು ನಾನು ಗರ್ವದಿಂದ ಹೇಳುತ್ತಿಲ್ಲ. ಎಲ್ಲರ ದುಡಿಮೆಯೊಂದಿಗೆ ನನ್ನ ದುಡಿಮೆಯೂ ಸೇರಿದೆ ಎಂದು ವಿನಯದಿಂದ ಹೇಳುತ್ತಿದ್ದೇನೆ. ಆಗದು ಎಂದು ನಾವು ಕೈಕಟ್ಟಿ ಕುಳಿತಿದ್ದರೆ ಏನನ್ನು ಸಾಧಿಸಲು ಆಗುತ್ತಿರಲಿಲ್ಲ. ಏನೇ ಬರಲಿ, ಒಗ್ಗಟ್ಟಿರಲಿ, ಇದು ನಮ್ಮ ನಾಯಕರು ಪ್ರಜೆಗಳಿಗೆ ನೀಡಿದ ಸಂದೇಶ ಮಾತ್ರವಲ್ಲ, ಪ್ರತಿ ಮನೆಯಲ್ಲೂ ಒಗ್ಗಟ್ಟಿರಬೇಕೆಂದು ನಾನು ದೃಢವಾಗಿ ಹೇಳುತ್ತೇನೆ. ನಾನು ತುಂಬ ಸಂಸಾರದಲ್ಲಿ ಹುಟ್ಟಿ ಬೆಳೆದವಳು. ಚಿಕ್ಕಂದಿನಿಂದಲೂ ಅಣ್ಣ ಅಕ್ಕಂದಿರೊಂದಿಗೆ ಒಗ್ಗಟ್ಟಾಗಿ ಬಾಳಿ ಬೆಳೆದಿದ್ದೇನೆ. ಇಂದಿಗೂ ನಮ್ಮದು ಒಗ್ಗಟ್ಟಿನಿಂದ ಬಾಳುತ್ತಿರುವ ಸುಖ ಸಂಸಾರ. ಅದಕ್ಕೆ ಕಣ್ತೆರೆದು ನೋಡು ಈ ಚಿತ್ರದ ಹಾಡೆಂದರೆ ನನಗೆ ತುಂಬ ಇಷ್ಟ.

0: ಹುಟ್ಟಿದ ಪ್ರತಿ ವ್ಯಕ್ತಿಯು ಮರಣಿಸಲೇಬೇಕು. ಕಣ್ಣು ತೆರೆದು ಮುಚ್ಚುವುದರಲ್ಲಿ ಅವನು ನಡೆಸಬೇಕಾದ ಜೀವನ ಬಿಳಿಯ ಹಾಳೆಯಂತಿರಬೇಕು. ಮಸಿ ಬಳಿದು ಹರಿದು ಹೋದ ಹಾಳೆ ಆಗಬಾರದು. ಜೀವನ ಪ್ರವಾಹದಲ್ಲಿ ಎದುರು ಈಜುವುದು ನನ್ನ ರಕ್ತದ ಗುಣ. ಆದರೆ ಅದರಲ್ಲಿ ನನಗೆ ಆನಂದವಿದೆ. ಸೋಲನ್ನು ಕಂಡು ನಾನು ಅಂಜಿ ಹಿಂದಡಿಯಿಡುವ ಗುಣ ನನ್ನಲ್ಲಿಲ್ಲ. ಹಾಗೆ ಈಜಿ ದಡ ಮುಟ್ಟಿದರೆ ಆಗ ನಮಗೆ ಸಿಗುವ ಆನಂದ ಅತೀತ. ಜೀವನವನ್ನು ಜಯಿಸಿದ ಸಂಭ್ರಮ. ಜೀವನವನ್ನು ನೋಡಿ ಹೆದರಿ ನಿಂತವರಿಗೆ ನಾವು ನಮ್ಮ ಬಾಳನ್ನು ಸಾಕ್ಷಿಯಾಗಿ ತೋರಿಸಬಹುದು. ಜಾತಿಯ ಜ್ವರದಿಂದ ದೂರಾಗಿರಿ ಎಂದು ನಮ್ಮ ನಾಡಿನ ನಾಯಕರು ಯುವಜನಾಂಗಕ್ಕೆ ಧ್ವನಿಯೇರಿಸಿ ಹೇಳುತ್ತಿದ್ದಾರೆ. ಈ ಮಾತಿಗೆ ಪ್ರತಿಯೊಬ್ಬರೂ ಮನ್ನಣೆ ನೀಡಲೇಬೇಕು. ಎಲ್ಲರ ದೇಹದಲ್ಲೂ ಒಂದೇ ರಕ್ತ ಹರಿಯುತ್ತಿರುವಾಗ ಮೇಲು ಕೀಳುಗಳ ತಾರತಮ್ಯವೇಕೆ? ಕುಲಮತಗಳ ಭೇದವೇಕೆ? ನಮ್ಮ ಜಾತಿ ಪ್ರೀತಿಯ ಜಾತಿಯಾಗಿರಬೇಕು. ನಮ್ಮ ಮತ ಮಮತೆಯ ಬಂಧನವಾಗಿರಬೇಕು. ಜಾತಿಯ ಭೂತ ಎಂದು ನಮ್ಮ ದೇಶದಿಂದ ತೊಲಗುತ್ತೋ ಅಂದೇ ನಮಗೆ ಸ್ವರ್ಣಕಾಲ ಆರಂಭವಾಗುತ್ತೆ. ಇದನ್ನು ನಾನು ಸತ್ಯವಾಗಿಯೂ ಹೇಳುತ್ತೇನೆ. ಜಾತಿಯ ಬಗ್ಗೆ ಅಂದೇ ಕನಕದಾಸರು ಅದೆಷ್ಟು ಕಳಕಳಿಯಿಂದ ಹಾಡಿದ್ದಾರೆ.
1: ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ

ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲ

0: ಹಿಂದಿನ ನಮ್ಮ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ರಂಗಭೂಮಿಯ ಹೆಸರಾಂತ ಕಲಾವಿದೆ ಹಾಗೂ ಚಿತ್ರನಟಿ ಚಿಂದೋಡಿ ಲೀಲಾ ಅವರು. ಕಾರ್ಯಕ್ರಮದ ಧ್ವನಿ ಸಂಯೋಜಕರು ಬಿ ಕೆ ಆನಂದ್.
1: ಇದು ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ. ನಮಸ್ಕಾರ.
2: ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳಿದಿರಿ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ.
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಹಾಲ ಕಾಯಿಸಿ ಹೆಪ್ಪ ನಿಕ್ಕಿ ಕಡೆದೊಡೆ ಮೊದಲು ಮೇಲೆ ಕಾಣದ ಬೆಣ್ಣೆ ತೇಲಿ ಬರುವಂತೆ. ಹಾಲ ಕಾಯಿಸಿ ಹೆಪ್ಪ ನಿಕ್ಕಿ ಕಡೆದೊಡೆ ಮೊದಲು ಮೇಲೆ ಕಾಣದ ಬೆಣ್ಣೆ ತೇಲಿ ಬರುವಂತೆ. ಬಾಳ ನೀ ಜಗದ ಮಂತುವು ಕಡೆಯಲೇಳುವುದು ಆಳದಿಂದ ಆತ್ಮಮತಿ ಮಂಕುತಿಮ್ಮ. ಬಾಳನೀ ಜಗದ ಮಂತುವು ಕಡೆಯಲೇಳುವುದು ಆಳದಿಂದ ಆತ್ಮಮತಿ ಮಂಕುತಿಮ್ಮ.

ಈ ಪದ್ಯ ಕೂಡ ಜಗತ್ತಿನಲ್ಲಿ ಮನುಷ್ಯ ತನ್ನ ವ್ಯಕ್ತಿತ್ವವನ್ನು, ಅದರ ಆಳದಲ್ಲಿರುವಂತಹ ಆತ್ಮವನ್ನು ಮೇಲಕ್ಕೆ ಆವಿಷ್ಕಾರಗೊಳಿಸಲಿಕ್ಕೆ ಮಾಡಬೇಕಂತ ಕಾರ್ಯ ಯಾವುದು ಅನ್ನೋದನ್ನು ಹೇಳ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಒಂದು ಸಣ್ಣದೊಂದು ಉಪಮೆಯನ್ನು ಈ ಪದ್ಯದಲ್ಲಿ ಕೊಡ್ತಾ ಇದ್ದಾರೆ. ಹಾಲ ಕಾಯಿಸಿ ಹೆಪ್ಪನಿಕ್ಕಿ ಕಡೆದೊಡೆ ಕಾಣದೇ ಇರುವಂಥ ಬೆಣ್ಣೆ ಮೇಲಕ್ಕೆ ತೇಲ್ಕೊಂಡು ಬರುತ್ತೆ. ಬೆಣ್ಣೆ ಇರುತ್ತೆ ಒಳಗಡೆನೇ, ಆದರೆ ಅದು ಕಾಣೋದಿಲ್ಲ ಮೊದಲು. ಆದರೆ ಹಾಲನ್ನು ಕಾಯಿಸಿ ಹೆಪ್ಪಾಕಿ ನಂತರ ಕಡ್ದಾಗ ನಿಮಗೆ ಒಳಗಿರುವಂತಹ ಬೆಣ್ಣೆ ಮೇಲಕ್ಕೆ ತೇಲ್ಕೊಂಡು ಬರ್ತಾ ಇರುತ್ತೆ. ಅದೇ ರೀತಿ ಜಗದ ಮಂತು, ಮಂತು ಅಂದರೆ ಕಡುಗೋಲು, ಇಲ್ಲಿ ಈ ಜಗತ್ತಿನ ಕಡುಗೋಲು ಅನ್ನೋದೇನಿದೆ, ಇದು ಯಾವಾಗ ಬರುತ್ತೆ ಅಂತಂದ್ರೆ ಬದುಕಿನಲ್ಲಿ ವ್ಯಕ್ತಿತ್ವ ತನ್ನಂತಾನು ತೊಡಗಿಸ್ಕೊಂಡಾಗ, ಹಾಗೆ ತೊಡಗಿಸ್ಕೊಂಡಾಗ ಈ ಮಂತು ಜಗತ್ತೆನ್ನುವಂತಹ ಈ ಕಡುಗೋಲು ವ್ಯಕ್ತಿತ್ವದಲ್ಲಿ ಇರುವಂತಹ ಆತ್ಮವನ್ನ ನಿಧಾನಕ್ಕೆ ಮೇಲಕ್ಕೆ ತರ್ತದೆ ಅಂತ. ಹಿಂದಿನ ಅನೇಕ ಪದ್ಯಗಳಲ್ಲಿ ಆತ್ಮವನ್ನೋದು ಹೇಗೆ ಆವಿಷ್ಕಾರಗೊಳ್ಳುತ್ತದೆ ಅನ್ನೋದನ್ನು ಡಿ ವಿ ಜಿ ಅವರು ವಿವರಿಸ್ತಾ ಇದ್ದಾರೆ. ಜಗತ್ತಿನಲ್ಲಿ ಬದುಕಿನಲ್ಲಿ ಸುಖ ದುಃಖ ಇವೆರಡೂ ಒಂದೇ ರೀತಿಯಲ್ಲಿ ಭಾವಿಸಬೇಕಾಗಿದೆ. ದುಃಖ ಅನ್ನೋದು ಬಹಳ ಮುಖ್ಯ ಕೂಡ ಹೌದು. ಹೀಗಾಗಿ ಈ ದ್ವಂದ್ವಗಳನ್ನ ಎದುರಿಸೋದು ಹೇಗೆ, ಈ ಸಂಕಷ್ಟಗಳನ್ನ ದಾಟದಾಗ ಹೇಗೆ ವ್ಯಕ್ತಿತ್ವ ಊರ್ಜಿತವಾಗ್ತದೆ ಅನ್ನೋ ಮಾತನ್ನ

ಭುಕ್ತಿಪಥ ಮುಕ್ತಿಪಥ ಬೇರೆ ಬೇರೆಯವಲ್ಲ, ಯುಕ್ತದಿಂದೆರಡು ಮಂಚುಗಳೊಂದೇ ಪಥಕ್ಕೆ. ಭುಕ್ತಿಪಥ ಮುಕ್ತಿಪಥ ಬೇರೆ ಬೇರೆಯವಲ್ಲ, ಯುಕ್ತದಿಂದೆರಡು ಮಂಚುಗಳೊಂದೇ ಪಥಕ್ಕೆ. ಸತ್ವ ಶೋಧನೆ ಲೋಕ ಸಂಸ್ಕಾರ ದಿಂ ನಿನಗೆ ಶಕ್ತಿಯಧ್ಯಾತ್ಮಕದು ಮಂಕುತಿಮ್ಮ. ಸತ್ವ ಶೋಧನೆ ಲೋಕ ಸಂಸ್ಕಾರ ದಿಂ ನಿನಗೆ ಶಕ್ತಿಯಧ್ಯಾತ್ಮಕದು ಮಂಕುತಿಮ್ಮ.

0: ಭಕ್ತಿಪಥ ಮತ್ತು ಮುಕ್ತಿಪಥ ಅನ್ನುವ ಎರಡು ಜೀವನದ ದಾರಿಯನ್ನ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ. ಹಿಂದಿನ ಅನೇಕ ಪದ್ಯಗಳಲ್ಲಿ ಡಿವಿಜಿಯವರು ಈ ಲೋಕದ ಬದುಕಿನಲ್ಲಿರುವಂತಹ ಎರಡು ದ್ವಂದ್ವಗಳನ್ನು ಏನು ವಿವರಿಸ್ತಾ ಇದ್ರು ಅದನ್ನ ಇಲ್ಲಿ ಪಥದ ಪರಿಭಾಷೆಯಲ್ಲಿ ಚರ್ಚೆ ಮಾಡೋದನ್ನ ಗುರುತಿಸಬಹುದು. ಭಕ್ತಿಪಥ ಮತ್ತು ಮುಕ್ತಿಪಥ. ಮುಕ್ತಿ ಅಂದರೆ ಬದುಕಿನಲ್ಲಿ ಇರುವಂತಹ ಒಂದು ದಾರಿ, ಬದುಕಿನಲ್ಲಿ ಒಳಗೊಳ್ಳುವಂತ ಒಂದು ದಾರಿ ಇದು. ಇನ್ನೊಂದು ಮುಕ್ತಿಪಥ, ಬದುಕನ್ನು ಬಿಟ್ಟು ಅಂತಿಮವಾದಂಥ ಗುರಿ ಬಹಳ ಮುಖ್ಯ ಅಂತ ಹೇಳುವಂಥ ದಾರಿ. ಇದು ಬೇರೆ ಬೇರೆಯಲ್ಲ ಅನ್ನೋದು ಡಿ ವಿ ಜಿಯವರು ಬಹಳ ಮುಖ್ಯವಾದ ಮಾತು. ಇದನ್ನು ಅನೇಕ ಭಕ್ತಿ ಪಂಥದ ಸಂತರು ಬಹಳ ಮುಖ್ಯವಾಗಿ ನಮ್ಮ ಕನ್ನಡ ಸಂಸ್ಕೃತಿಯಲ್ಲಿ ಮತ್ತೆ ವಿವರಿಸಿರೋದನ್ನು ನಾವು ಗುರುತಿಸಬಹುದು. ಸಂಸಾರವೆಂಬ ನಾಣ್ಯವ ಸವೆಯ ಬಳಸುವೆ ಎನ್ನುವಂಥ ಬಸವಣ್ಣವರ ಮಾತಿನಲ್ಲಿ ನೆನಪಿಸಬಹುದು ಅಂತ ಕಾಣಿಸ್ತದೆ. ಸಂಸಾರವೆಂಬ ನಾಣ್ಯವನ್ನು ಸವಿಯೋ ಹಾಗೆ ಬಳಸಿದ್ರೆ ಮಾತ್ರ, ಅದನ್ನು ಚಲಾವಣೆಗೆ ತಂದರೆ ಮಾತ್ರ ನನಗೆ ಮುಕ್ತಿ ಅನ್ನೋದು ಸಿಗ್ತದೆ ಅನ್ನುವ ಬಸವಣ್ಣನ ಮಾತನ್ನು ನೀವು ನೆನೆಸ್ಕೊಂಡ್ರೆ ಡಿ ವಿ ಜಿಯವರ ಮಾತಿನ ಈ ಮಾತಿನ ಅರ್ಥಕ್ಕೆ ಒಂದು ಹೊಸ ರೀತಿಯ ಮನಸ್ಸು ಬರೋದನ್ನು ನೀವು ಗುರುತಿಸಬಹುದು. ಡಿ ವಿ ಜಿಯವರಿಗೆ ಈ ಲೋಕ, ಈ ಬದುಕು, ಇದರ ನೋವು, ಬಡತನ, ಹಸಿವು ಇವೆಲ್ಲವೂ ಕೂಡ ಬಹಳ ಮುಖ್ಯ ಈ ಜೀವನದ ಮೌಲ್ಯವನ್ನು ಅರಿಯೋದಕ್ಕೆ. ಆದ್ದರಿಂದ ಇದರ ಮೂಲಕವೇ ಒಂದು ಮುಕ್ತಿ ಅನ್ನುವ ಪಥ ಏನಾದರೂ ಕಾಣೋದಾದರೆ ಅದು ಕಾಣಿಸ್ತದೆ ಅನ್ನೋ ಮಾತಿದೆ ಇಲ್ಲಿ. ಭಕ್ತಿ ಮತ್ತು ಮುಕ್ತಿ ಇವೆರಡೂ ದಾರಿಗಳು ಬೇರೆ ಅಲ್ಲ. ಇವು ಒಂದೇ ಪಥಕ್ಕೆ, ಒಂದೇ ಒಂದು ದಾರಿಗೆ ಇವೆರಡೂ ಕೂಡ, ಯಾವುದನ್ನು ಭಕ್ತಿ ಅಂತ ಕರೀತಾರೆ ಮತ್ತು ಮುಕ್ತಿ ಅಂತ ಕರೀತಾರೆ, ಇವೆರಡೂ ಕೂಡ ಬಹಳ ಮುಖ್ಯವಾದಂಥ ಉಪದಾರಿಗಳು ಅನ್ನೋ ಮಾತನ್ನು ಇಲ್ಲಿ ಡಿ ವಿ ಜಿ ಅವರು ಹೇಳ್ತಾ ಇರೋ ಹಾಗೆ ಕಾಣಿಸ್ತದೆ. ಲೋಕ ಸಂಸ್ಕಾರದಿಂದ ವ್ಯಕ್ತಿತ್ವಕ್ಕೆ ಸತ್ಯ ಶೋಧನೆಯ ದಾರಿಗೆ ಇದು ನಮ್ಮನ್ನು ತೆಗೆದುಕೊಂಡು ಹೋಗ್ತದೆ ಅನ್ನೋದು ಇಲ್ಲಿಯ ಮಾತು. ಮತ್ತು ಆಧ್ಯಾತ್ಮಕ್ಕೂ ಕೂಡ ಈ ಒಂದೇ ಒಂದು ದಾರಿ ಏನಿದೆ, ಈ ಪಥ ಅದು ಶಕ್ತಿಯಾಗ್ತದೆ ಅನ್ನೋ ಭಾವ ಈ ಪದ್ಯದಲ್ಲಿ ವ್ಯಕ್ತವಾಗ್ತದೆ.
1: ಇದುವರೆಗೆ ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ.
1: ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
0: ಒಂಬತ್ತು ಗಂಟೆ 30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
2: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
3: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
4: ಮೇರಿ ಭೀಗಿ ಭೀಗಿ ಸೀ ಪಲ್ ಕೂತೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
3: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
2: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
3: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ.
1: ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್ ದ

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

ಇದು ಆಕಾಶವಾಣಿ ಬೆಂಗಳೂರು, ಸಮಯ 9:05. ಇನ್ನೀಗ ಕಾರ್ಯಕ್ರಮ ಗೀತ ಪಲ್ಲವ, ಚಿತ್ರಗೀತೆಗಳ ಕಾರ್ಯಕ್ರಮ.

ಗೀತ ಪಲ್ಲವದ ಮುಂದಿನ ಗೀತೆ ಕೇಳಿ ಮುಂಗಾರು ಮಳೆ 2 ಚಿತ್ರದಿಂದ ಆರಿಸಲಾಗಿದೆ. ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ ಮೂಡಿಬಂದಿದೆ. ಶಶಾಂಕ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ.

ಕೈಲಾಶ್ ಖೇರ್ ಪ್ರೇಮ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೆಡಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಬಿ ಎಸ್ ಮಂಜುನಾಥ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಅರ್ಜುನ್ ಜನ್ಯ. ಗೀತ ಪಲ್ಲವದ ಮುಂದಿನ ಗೀತೆ ಸ್ಪರ್ಶ ಚಿತ್ರದಿಂದ ಹರಿಹರನ್ ಹಾಗೂ ಚಿತ್ರ ಅವರುಗಳ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಹಂಸಲೇಖ ಅವರಿಂದ.

ಹರ್ಟ್ಸ್, DRM ತರಂಗಾಂತರ 603 ಕಿಲೋ ಹರ್ಟ್ಸ್. ಸಮಯ 9:30:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ

0: ಗಾನಗಂಗೆ ಕಾರ್ಯಕ್ರಮಕ್ಕೂ ಮುನ್ನ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಹತ್ತು ಲಕ್ಷ ಲಾಟ್ರಿ ನನ್ಗೆ
2: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಅರೇಂಜ್ಮೆಂಟ್ ಆಯ್ತು.
5: ಯಾವ್ದ್ರದ್ದು? ಚಿನ್ನುನ ಫೀಸ್ ನದ್ದು
4: ತೋರ್ಸು.
5: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
2: RBI ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃಗಳೆಲ್ಲರಿಗೂ ಸ್ವಾಗತ. ಶ್ರೋತೃಗಳೇ, ಇವತ್ತು ವಿಶ್ವ ಆಹಾರ ಸುರಕ್ಷತಾ ದಿನ, ವರ್ಲ್ಡ್ ಫುಡ್ ಸೇಫ್ಟಿ ಡೇ. ಪ್ರತಿ ವರ್ಷ ಜೂನ್ ತಿಂಗಳ 7ನೇ ತಾರೀಕಿನಂದು ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆ WHO ಹಾಗೂ ಆಹಾರ ಮತ್ತು ಕೃಷಿ ಸಂಸ್ಥೆ FAO ನೇತೃತ್ವದಲ್ಲಿ ಈ ಒಂದು ದಿನವನ್ನು ಆಚರಿಸಲಾಗುತ್ತೆ. ಸುರಕ್ಷಿತ, ಆರೋಗ್ಯಕರ ಹಾಗೆಯೇ ಗುಣಮಟ್ಟದ ಆಹಾರದ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದು ಈ ಒಂದು ದಿನದ ಉದ್ದೇಶವಾಗಿದೆ. ಬನ್ನಿ, ವಿಶ್ವ ಆಹಾರ ಸುರಕ್ಷತಾ ದಿನದ ಬಗ್ಗೆ ಸ್ವಲ್ಪ ಮಾಹಿತಿ ಹಾಗೆಯೇ ಮಧುರವಾದ ಗೀತೆಗಳನ್ನು ಕೇಳ್ತಾ ಇಂದಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ಮುಂದೆ ಸಾಗೋಣ. ಗಾನಗಂಗೆ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಕೇಳಿ ಮಾಯಾ ಬಜಾರ್ ಚಿತ್ರದಿಂದ ಆಯ್ದ ಈ ಒಂದು ಗೀತೆಯನ್ನು M.Satyam ಅವರ ಧ್ವನಿಯಲ್ಲಿ, ಸಾಹಿತ್ಯ ಚಿ ಸದಾಶಿವಯ್ಯ ಅವರದು, ಸಂಗೀತ ಘಂಟಸಾಲ.
6: ವಿವಾಹ ಭೋಜನವಿದು.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಶ್ರೋತೃಗಳೇ, ಆರೋಗ್ಯವೇ ಭಾಗ್ಯ ಎಂಬ ಮಾತನ್ನು ನಾವು ಕೇಳಿದ್ದೇವೆ. ಆದರೆ ಆರೋಗ್ಯಕರ ಜೀವನಕ್ಕೆ ಅಡಿಪಾಯನೇ ಸುರಕ್ಷಿತ ಆಹಾರ. ನಾವು ಪ್ರತಿದಿನ ಸೇವಿಸುವ ಆಹಾರ ಸ್ವಚ್ಛವಾಗಿದೆಯೇ, ಸುರಕ್ಷಿತವಾಗಿದೆಯೇ ಎಂಬುದರ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಜೂನ್ ತಿಂಗಳ 7ನೇ ತಾರೀಖಿನಂದು ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತೆ. ಆಹಾರದಲ್ಲಿ ಬ್ಯಾಕ್ಟೀರಿಯಾ, ವೈರಸ್, ರಾಸಾಯನಿಕ ಪದಾರ್ಥಗಳು ಅಥವಾ ಅಶುದ್ಧತೆಗಳಿದ್ದರೆ ಅನೇಕ ರೋಗಗಳು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಆಹಾರವನ್ನು ಸ್ವಚ್ಛವಾಗಿ ತಯಾರಿಸೋದು, ಸರಿಯಾಗಿ ಸಂಗ್ರಹಿಸೋದು, ಹಾಗೆಯೇ ತಾಜಾ ಆಹಾರ ಸೇವಿಸೋದು ಅತ್ಯಗತ್ಯವಾಗಿದೆ. ಬನ್ನಿ, ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಬುದ್ಧಿವಂತ ಚಿತ್ರದಿಂದ ವಿಜಯ್ ಆಂಥನಿ ಹಾಗೂ ಸಂಗೀತ ರಾಜೇಶ್ವರನ್ ಅವರ ಧ್ವನಿಯಲ್ಲಿ. ಸಂಗೀತ ವಿಜಯ್ ಆಂಥನಿ ಅವರದು.

0: ಬಳಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಶ್ರೋತೃಗಳೇ, ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪೌಷ್ಟಿಕ ಹಾಗೂ ಸುರಕ್ಷಿತ ಆಹಾರ ಅತ್ಯಗತ್ಯ. ಆಹಾರವು ಮನುಷ್ಯನ ಬದುಕಿನ ಮೂಲಾಧಾರವಾಗಿದ್ದು ದೇಹಕ್ಕೆ ಶಕ್ತಿ, ಬೆಳವಣಿಗೆ ಹಾಗೆಯೇ ರೋಗ ನಿರೋಧಕ ಶಕ್ತಿಯನ್ನು ಸಹ ನೀಡುತ್ತೆ. ಆದರೆ ಆಹಾರನೇ ಸುರಕ್ಷಿತವಾಗಿರದೇ ಇದ್ದರೆ ಅದು ಆರೋಗ್ಯವನ್ನು ಕಾಪಾಡುವ ಬದಲು ಅನೇಕ ರೋಗಗಳಿಗೆ ಕಾರಣವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಆಹಾರದ ಸುರಕ್ಷತೆಯ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಜೂನ್ ತಿಂಗಳ 7ನೇ ತಾರೀಖಿನಂದು ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತೆ. ಈ ವರ್ಷದ ಘೋಷವಾಕ್ಯ ಹೊರೆಯಿಂದ ಪರಿಹಾರಗಳಿಗೆ, ಎಲ್ಲೆಡೆ ಸುರಕ್ಷಿತ ಆಹಾರ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಹಾಗೂ ವಿಶ್ವ ಆರೋಗ್ಯ ಸಂಸ್ಥೆ ಇವುಗಳ ಸಹಯೋಗದೊಂದಿಗೆ ಪ್ರತಿ ವರ್ಷ ಜೂನ್ ತಿಂಗಳ 7ನೇ ತಾರೀಖಿನಂದು ಈ ಒಂದು ದಿನವನ್ನು ಆಚರಿಸಲಾಗುತ್ತೆ. 2018 ವಿಶ್ವಸಂಸ್ಥೆ ಈ ದಿನವನ್ನು ಅಧಿಕೃತವಾಗಿ ಘೋಷಿಸಿದ್ದು 2019 ಆಚರಣೆ ಪ್ರಾರಂಭವಾಯಿತು. ಬನ್ನಿ, ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಸೂರಪ್ಪ ಚಿತ್ರದಿಂದ ರಾಜೇಶ್ ಹಾಗೂ ಚಿತ್ರ ಅವರುಗಳ ಧ್ವನಿಯಲ್ಲಿ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
1: ಶ್ರೋತೃಗಳೇ, ಇನ್ನು ವಿಶ್ವ ಆಹಾರ ಸುರಕ್ಷತಾ ದಿನದ ಉದ್ದೇಶಗಳನ್ನು ನೋಡೋದಾದರೆ, ಸುರಕ್ಷಿತ ಆಹಾರದ ಮಹತ್ವದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸೋದು, ಆಹಾರದಿಂದ ಹರಡುವ ರೋಗಗಳನ್ನು ತಡೆಗಟ್ಟೋದು, ಆಹಾರ ಉತ್ಪಾದನೆ, ಸಂಸ್ಕರಣೆ, ಸಾಗಣೆ ಹಾಗೂ ಮಾರಾಟದಲ್ಲಿ ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವಂತೆ ಪ್ರೋತ್ಸಾಹಿಸೋದು, ಆಹಾರ ಸರಪಳಿಯ ಪ್ರತಿಯೊಂದು ಹಂತದಲ್ಲೂ ಗುಣಮಟ್ಟವನ್ನು ಕಾಪಾಡೋದು, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಸಹಕಾರ ನೀಡೋದು, ಇವೆಲ್ಲವೂ ಸಹ ವಿಶ್ವ ಆಹಾರ ಸುರಕ್ಷತಾ ದಿನದ ಪ್ರಮುಖ ಉದ್ದೇಶಗಳು. ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಸಿಂಹಾದ್ರಿಯ ಸಿಂಹ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ಗುರುರಾಜ್ ಅವರುಗಳ ಧ್ವನಿಯಲ್ಲಿ ಈ ಒಂದು ಗೀತೆ ಮೂಡಿಬಂದಿದೆ. ಸಾಹಿತ್ಯ ಎಸ್ ನಾರಾಯಣ ಅವರದು, ಸಂಗೀತ ದೇವ ಅವರಿಂದ.
2: ಇದೇನ್ ಮಗ, ಬರೀ ತನ್ನ ನನ್ನ ಅಂತ ಹೇಳಿತಾ ಇದೀಯಾ? ನಿದ್ದೆ ಬತ್ತೈತೆ? ಯಾವ್ದಾನ ಬೇರೆ ಪದನ ತೆಗೆದು ಬುಟ್ಟು ಹಾಕೋತಾನೆ?
3: ಅಯ್ಯೋ, ನಂಗೆ ಪದ ಗೀತ ಯಾವ್ದು ಬರೋಕಿಲ್ಲ.
2: ಯಾಕೆ ಬರೋಕಿಲ್ಲ? ನಾನಾಗ್ತೀನಿ ಕೇಳು. ಇಲ್ಲಿ ಅಡಿಕೆ ಐತೆ, ಎಲೆ ಐತೆ, ಮಲ್ನಾಡು ಅಡಿಕೆ

0: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
2: ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಶರಬತ್.
1: ಮೃಗಶಿರ ಚಿತ್ರದ ಗೀತೆಯನ್ನು ಕೇಳಿದರೆ ಅರ್ಜುನ್ ಜನ್ಯ ಅವರ ಧ್ವನಿಯಲ್ಲಿ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದವರು ರವಿ ಬಸ್ರೂರ್. ಶ್ರೋತೃಗಳೇ, ಗಾನಗಂಗೆ ಕಾರ್ಯಕ್ರಮದಲ್ಲಿ ಈಗ ಒಂದು ಸಣ್ಣ ವಿರಾಮ. ಮತ್ತೆ 10:05 ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಈಗ ಕೆಲವು ಪ್ರಕಟಣೆಗಳು.
2: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
3: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
4: ಕಾಶ್ಮೀರ ಜಬಾನಿ ಹಿಂದಿ ಪ್ರೋಗ್ರಾಮ್ ತಾ ಖಬರಿ ತಿ ಚೆ ನ್ಯೂಸ್ ಆನ್ AIR ಆಪ್ ಪೆಟ್ ದಸ್ತಿಯಾ.
5: ಜಾನ್ ತರದ ತೈ ಮ್ಯಾನ್ ತರದ ಇಕ ವಟ ಬನಿ ಸಾನ್ ತರದ
4: ಉರ್ದು ಜಬಾನ್ ಕೆ ಪ್ರೋಗ್ರಾಮ್ ಬಿ AIR ಆಪ್ ಪರ್ ಮಿಲ್ತೆ ಹೈ.
5: ಬದಲಾ ದಾ ರೂಪ ಲಕೆ
6: ಬರಸನ ಹೋಲೆ.
7: ಆಕಾಶವಾಣಿ ಅನೇಕ ತಮಿಳು ನಿಗಳ್ಚಿಗಳು ನ್ಯೂಸ್ ಆನ್ AIR ಆಪ್ ಇಲ್ ಕಿಡೈಕು.

0: अथ मराठी भाषा न्यूज ऑन AIR ऐप मध्ये उपलब्ध आहे.
1: माझा तुमचा जुळता तारा मधुर सुरांच्या बरसती धारा.
2: अहाँ सबसे अनुरोध छे न्यूज ऑन AIR ऐप को डाउनलोड करूं और बिहार के सभी भाषा के कार्यक्रम को सुनूं.
3: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप.
4: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಈಗ ಆಹಾರ ಮಾಲಿನ್ಯಕ್ಕೆ ಕಾರಣಗಳನ್ನು ನೋಡೋದಾದರೆ ಬ್ಯಾಕ್ಟೀರಿಯಾ, ವೈರಸ್, ಶಿಲೀಂಧ್ರಗಳು ಹಾಗೂ ಪರಾವಲಂಬಿಗಳಿಂದ ಆಹಾರ ಕಲುಷಿತ ಆಗಬಹುದು. ಕೀಟನಾಶಕಗಳು, ರಾಸಾಯನಿಕ ಗೊಬ್ಬರಗಳು, ಕೈಗಾರಿಕಾ ತ್ಯಾಜ್ಯಗಳು, ಹಾಗೆಯೇ ಆಹಾರ ಸಂರಕ್ಷಕಗಳ ಅತಿಯಾದ ಬಳಕೆಯಿಂದ ಸಹ ಆಹಾರ ಕಲುಷಿತ ಆಗುತ್ತೆ. ಇದಲ್ದಿರ ಕೂದಲು ಅಥವಾ ಧೂಳು ಸೇರಿಕೊಳ್ಳೋದು ಆಹಾರದಲ್ಲಿ, ಈ ಗಾಜಿನ ತುಂಡುಗಳು, ಲೋಹದ ಕಣಗಳು ಸೇರೋದ್ರಿಂದ ಸಹ ಆಹಾರ ಮಾಲಿನ್ಯ ಉಂಟಾಗಬಹುದು. ಆಹಾರ ತಯಾರಿಸುವಾಗ ಮತ್ತು ಸಂಗ್ರಹಿಸುವಾಗ ಸ್ವಚ್ಛತೆಯ ಕೊರತೆಯಿಂದ ಸಹ ಆಹಾರ ಮಾಲಿನ್ಯ ಉಂಟಾಗಬಹುದು. ಬನ್ನಿ ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆ ಕೇಳೋಣ. ಚಿರಬಾಂಧವ್ಯ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರುಗಳ ಧ್ವನಿಯಲ್ಲಿ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಶ್ರೋತೃಗಳೇ, ಈಗಾಗಲೇ ಹೇಳಿದಾಗೆ ಇವತ್ತು ವಿಶ್ವ ಆಹಾರ ಸುರಕ್ಷತಾ ದಿನ, ವರ್ಲ್ಡ್ ಫುಡ್ ಸೇಫ್ಟಿ ಡೇ. ಪ್ರತಿ ವರ್ಷ ಜೂನ್ ತಿಂಗಳ 7ನೇ ತಾರೀಖಿನಂದು ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತೆ.

0: ವಂದೇ ಮಾತರಂ, 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಶ್ರೋತೃಗಳೇ, WHO ಸಂಸ್ಥೆ ಆಹಾರ ಸುರಕ್ಷತೆಗಾಗಿ 5 ಪ್ರಮುಖ ನಿಯಮಗಳನ್ನು ಸೂಚಿಸಿದೆ. ಏನಪ್ಪ ಅಂತಂದರೆ, ಆಹಾರ ತಯಾರಿಸುವ ಮೊದಲು ಮತ್ತು ನಂತರ ಕೈಗಳನ್ನು ಚೆನ್ನಾಗಿ ತೊಳೆಯಬೇಕು. ಕಚ್ಚಾ ಮತ್ತು ಬೇಯಿಸಿದ ಆಹಾರವನ್ನು ಪ್ರತ್ಯೇಕವಾಗಿರಿಸಬೇಕು. ಸರಿಯಾದ ಉಷ್ಣಾಂಶದಲ್ಲಿ ಬೇಯಿಸಿದರೆ ಬ್ಯಾಕ್ಟೀರಿಯಾಗಳು ನಾಶವಾಗುತ್ತೆ, ಹಾಗಾಗಿ ಆಹಾರವನ್ನು ಚೆನ್ನಾಗಿ ಬೇಯಿಸಬೇಕು. ಬೇಯಿಸಿದ ಆಹಾರವನ್ನು ಹೆಚ್ಚು ಸಮಯ ಹೊರಗಡೆ ಇಡಬಾರ್ದು. ಸುರಕ್ಷಿತ ಉಷ್ಣಾಂಶದಲ್ಲಿ ಆಹಾರವನ್ನು ಸಂಗ್ರಹಿಸಬೇಕು. ಸ್ವಚ್ಛ ನೀರು ಮತ್ತು ತಾಜಾ ಪದಾರ್ಥಗಳ ಬಳಕೆಯಿಂದ ಮಾತ್ರ ಆಹಾರವನ್ನು ತಯಾರಿಸಬೇಕು. ಇವು WHO ಸಂಸ್ಥೆ ನೀಡಿರುವ ಪ್ರಮುಖ ನಿಯಮಗಳು. ಸುರಕ್ಷಿತ ಆಹಾರವಿಲ್ಲದೆ ಆರೋಗ್ಯಕರ ಜೀವನ ಸಾಧ್ಯವಿಲ್ಲ. ಆದ್ದರಿಂದ ಆಹಾರ ಸುರಕ್ಷತೆಯ ಜವಾಬ್ದಾರಿ ಕೇವಲ ಸರ್ಕಾರದ್ದಲ್ಲ. ರೈತರು, ಆಹಾರ ಉತ್ಪಾದಕರು, ವ್ಯಾಪಾರಿಗಳು, ಗ್ರಾಹಕರು ಎಲ್ಲರೂ ಸೇರಿ ಈ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗುತ್ತೆ. ಸ್ವಚ್ಛತೆ, ಗುಣಮಟ್ಟ ಹಾಗೂ ಸುರಕ್ಷತೆಯನ್ನು ಕಾಪಾಡೋ ಮೂಲಕ ನಾವು ಆರೋಗ್ಯಕರ ಸಮಾಜವನ್ನು ನಿರ್ಮಿಸಬಹುದು. ಸುರಕ್ಷಿತ ಆಹಾರ ಉತ್ತಮ ಆರೋಗ್ಯ, ಉತ್ತಮ ಆರೋಗ್ಯನೇ ಸುಂದರ ಜೀವನ ಎಂಬ ಸಂದೇಶವನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಂಡಾಗ ಮಾತ್ರ ವಿಶ್ವ ಆಹಾರ ಸುರಕ್ಷತಾ ದಿನದ ಆಚರಣೆಗೆ ನಿಜವಾದ ಒಂದು ಅರ್ಥ ಸಿಗುತ್ತೆ. ಬನ್ನಿ, ಗಟ್ಟಿಮೇಳ ಚಿತ್ರದಿಂದ ಇದು ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಅವರ ಧ್ವನಿಯಲ್ಲಿ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.
1: ನವಿಲೇನು ಕುಣಿಬೇಕು, ನವಿಲೇನು ಕುಣಿಬೇಕು, ನವಿಲೇನು ಕುಣಿಬೇಕು, ಈಗ ಬಂತು ದಾರಿಗೆ.

ಶ್ರೋತೃಗಳೇ, ಮಾನವನ ಜೀವನದಲ್ಲಿ ಆರೋಗ್ಯಕ್ಕಿಂತ ಅಮೂಲ್ಯವಾದ ಸಂಪತ್ತು ಮತ್ತೊಂದಿಲ್ಲ. ಆದರೆ ಕೆಲವೊಮ್ಮೆ ಅನಿರೀಕ್ಷಿತವಾಗಿ ಬರುವ ಕಾಯಿಲೆಗಳು ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತೆ. ಅಂತಹ ಗಂಭೀರ ಕಾಯಿಲೆಗಳಲ್ಲಿ ಕ್ಯಾನ್ಸರ್ ಪ್ರಮುಖವಾದುದು. ಕ್ಯಾನ್ಸರ್ ಎಂಬ ಪದವೇ ಅನೇಕ ಜನರಲ್ಲಿ ಭಯ ಮತ್ತು ಆತಂಕವನ್ನು ಉಂಟು ಮಾಡುತ್ತೆ. ಆದರೆ ಇಂದಿನ ವೈದ್ಯಕೀಯ ವಿಜ್ಞಾನ ಹಾಗೂ ಚಿಕಿತ್ಸಾ ವಿಧಾನಗಳ ಅಭಿವೃದ್ಧಿಯಿಂದ ಲಕ್ಷಾಂತರ ಜನರು ಕ್ಯಾನ್ಸರನ್ನು ಜಯಿಸಿ ಆರೋಗ್ಯಕರ ಜೀವನವನ್ನು ನಡೆಸ್ತಾ ಇದ್ದಾರೆ. ಇಂತಹ ಧೈರ್ಯಶಾಲಿ ವ್ಯಕ್ತಿಗಳನ್ನು ಗೌರವಿಸಲು ಹಾಗೂ ಅವರ ಬದುಕಿನ ಹೋರಾಟವನ್ನು ಸ್ಮರಿಸುವ ಸಲುವಾಗಿ ಪ್ರತಿ ವರ್ಷ ಜೂನ್ ತಿಂಗಳ ಮೊದಲನೇ ಭಾನುವಾರವನ್ನು ರಾಷ್ಟ್ರೀಯ ಕ್ಯಾನ್ಸರ್ ಸರ್ವೈವರ್ಸ್ ದಿನ ಅಂತ ಆಚರಿಸಲಾಗುತ್ತೆ. ಈ ದಿನ ಕ್ಯಾನ್ಸರ್ನಿಂದ ಬದುಕುಳಿದವರ ಸಾಧನೆಯನ್ನು ಗೌರವಿಸುವುದರ ಜೊತೆಗೆ ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತಿರುವವರಿಗೆ ಆಶಾಭಾವನೆ ಹಾಗೂ ಆತ್ಮವಿಶ್ವಾಸವನ್ನು ತುಂಬುವಂಥ ಒಂದು ದಿನವಾಗಿದೆ. ರಾಷ್ಟ್ರೀಯ ಕ್ಯಾನ್ಸರ್ ಸರ್ವೈವರ್ಸ್ ದಿನವನ್ನು ಮೊದಲ ಬಾರಿಗೆ 1988 ಅಮೆರಿಕದಲ್ಲಿ ಆಚರಿಸಲಾಯಿತು. ಕ್ಯಾನ್ಸರ್ನಿಂದ ಬದುಕುಳಿದವರನ್ನು ಸಮಾಜದ ಮುಂದೆ ಪರಿಚಯಿಸಿ ಅವರ ಸಾಧನೆಗಳನ್ನು ಗುರುತಿಸುವ ಉದ್ದೇಶದಿಂದ ಈ ಒಂದು ಆಚರಣೆ ಪ್ರಾರಂಭ ಆಯಿತು. ನಂತರ ಈ ದಿನ ವಿಶ್ವದ ಹಲವಾರು ದೇಶಗಳಲ್ಲಿ ಮಹತ್ವವನ್ನು ಪಡ್ಕೊಂತು. ಇಂದು ಈ ದಿನವೂ ಕೇವಲ ಕ್ಯಾನ್ಸರ್ ಬದುಕುಳಿದವರಿಗಾಗಿ ಮಾತ್ರವಲ್ಲದೆ ಅವರ ಕುಟುಂಬ ಸದಸ್ಯರು, ವೈದ್ಯರು, ನರ್ಸ್ಗಳು, ಆರೈಕೆದಾರರು ಹಾಗೂ ಸಮಾಜದ ಎಲ್ಲರಿಗೂ ಪ್ರೇರಣೆಯ ದಿನವಾಗಿದೆ. ಗಾನಗಂಗೆಯಲ್ಲಿ ಕೇಳಿ ಗೀತಾ ಚಿತ್ರದಿಂದ ಇದೊಂದು ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರುಗಳ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಇಳಯರಾಜ ಅವರಿಂದ.

0: ನೀನು ನನ್ನ ಬಾಳ ಜ್ಯೋತಿ ನೀನು.
1: ರಾಷ್ಟ್ರೀಯ ಕ್ಯಾನ್ಸರ್ ಸರ್ವೈವರ್ಸ್ ದಿನ ಕೇವಲ ಒಂದು ಆಚರಣೆ ಅಲ್ಲ, ಇದು ಜೀವನದ ಮೇಲಿನ ವಿಶ್ವಾಸ, ಧೈರ್ಯ ಮತ್ತು ಸಂಕಲ್ಪದ ಪ್ರತೀಕ. ಕ್ಯಾನ್ಸರ್ ವಿರುದ್ಧ ಹೋರಾಡಿ ಬದುಕುಳಿದ ಪ್ರತಿಯೊಬ್ಬರೂ ಸಮಾಜಕ್ಕೆ ಸ್ಫೂರ್ತಿದಾಯಕ ವ್ಯಕ್ತಿಗಳಾಗಿದ್ದಾರೆ. ಅವರ ಹೋರಾಟ ನಮಗೆ ಜೀವನದ ಮೌಲ್ಯವನ್ನು ಅರಿಯುವಂತೆ ಮಾಡುತ್ತೆ. ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸೋದು

ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳೋದು, ಹಾಗೆಯೇ ಕ್ಯಾನ್ಸರ್ ರೋಗಿಗಳಿಗೆ ಬೆಂಬಲ ನೀಡೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಈ ರಾಷ್ಟ್ರೀಯ ಕ್ಯಾನ್ಸರ್ ಸರ್ವೈವರ್ಸ್ ದಿನದಂದು ಕ್ಯಾನ್ಸರನ್ನು ಜಯಿಸಿದ ಎಲ್ಲ ಹೋರಾಟಗಾರರಿಗೆ ಗೌರವ ಸಲ್ಲಿಸೋಣ, ಹಾಗೆಯೇ ಆರೋಗ್ಯಕರ ಆಶಾವಾದಿ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸೋಣ. ಗಾನಗಂಗೆಯ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಕೇಳಿ ಲವ್ ಮಾಕ್ಟೇಲ್ ಚಿತ್ರದಿಂದ ಈ ಒಂದು ಗೀತೆಯನ್ನು ವಿ ಎಸ್ ಶ್ರುತಿ, ನಕುಲ್ ಅಭಯಂಕರ್ ಅವರುಗಳ ಧ್ವನಿಯಲ್ಲಿ, ಸಾಹಿತ್ಯ ರಾಘವೇಂದ್ರ ವಿ ಕಾಮತ್, ಸಂಗೀತ ರಘು ದೀಕ್ಷಿತ್.

ಈ ಗೀತೆಯೊಂದಿಗೆ ಇಂದಿನ ಗಾನಗಂಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಎಲ್ಲರಿಗೂ ನಮಸ್ಕಾರ. ಗಾನಗಂಗೆ ಕಾರ್ಯಕ್ರಮವನ್ನು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಇದುವರೆಗೆ ಕೇಳುತ್ತಿದ್ದೀರಿ.

ಸುನೆರೆಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾರಂಭಕ್ಕೆ ಕೇಳಿ ಯಾದೋಂಕಿ ಬಾರರ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಮೊಹಮ್ಮದ್ ರಫಿ ಹಾಗೂ ಆಶಾ ಬೋನ್ಸ್ಲೆ ಅವರ ಧ್ವನಿಯಲ್ಲಿ, ಮಜ್ರೂಹ್ ಅವರ ಸಾಹಿತ್ಯಕ್ಕೆ ಸಂಗೀತ ಆರ್ ಡಿ ಬರ್ಮನ್ ಅವರಿಂದ.

ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ದಾಗ್ ಚಿತ್ರದ ಗೀತೆಯನ್ನು ಕೇಳಿದರೆ, ಸಾಹಿರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರು. ಮುಂದಿನ ಗೀತೆ ಕೇಳಿ. ಛುಪಾ ರುಸ್ತುಂ ಚಿತ್ರದಿಂದ ಮನ್ನಾಡೆ ಅವರ ಧ್ವನಿಯಲ್ಲಿ, ನೀರಜ್ ಅವರ ಸಾಹಿತ್ಯ, ಎಸ್ ಟಿ

0: ಬರ್ಮನ್ ಅವರ ಸಂಗೀತ ನಿರ್ದೇಶನ.
1: ಪೂಛೋ ತೋ ಯಾರೋ ಹಮ್ ಕೌನ್ ಹೈ.

ಸುನೇರಪಲ್ ಕಾರ್ಯಕ್ರಮದ ಮುಂದಿನ ಗೀತೆ ಕೇಳಿ. ಹಂಶಕಲ್ ಚಿತ್ರದಿಂದ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ, ಆನಂದ್ ಬಕ್ಷಿಯವರ ಸಾಹಿತ್ಯಕ್ಕೆ ಸಂಗೀತ ಆರ್ ಡಿ ಬರ್ಮನ್ ಅವರಿಂದ.

ಇದು ಆಕಾಶವಾಣಿ, ಸಮಯ 11 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಜೂನ್ ತಿಂಗಳ ಮೊದಲ ಭಾನುವಾರ ಅಂದರೆ ಇಂದು ಕ್ಯಾನ್ಸರ್ ಕಾಯಿಲೆಯಿಂದ ಗುಣಮುಖರಾಗಿ ಈಗ ಸಾಮಾನ್ಯರಂತೆ ಜೀವನ ನಡೆಸುತ್ತಿರುವ ಕ್ಯಾನ್ಸರ್ ಸರ್ವೈವರ್ಸ್ ಡೇ, ಕ್ಯಾನ್ಸರ್ನಿಂದ ಗುಣಮುಖರಾದವರ ದಿನ. ಆತ್ಮವಿಶ್ವಾಸವೇ ಕ್ಯಾನ್ಸರ್ಗೆ ಮದ್ದು ಎಂಬ ದೃಢ ವಿಶ್ವಾಸದೊಂದಿಗೆ ಭಾರತ ಸೇರಿದಂತೆ ಒಟ್ಟು 5 ಖಂಡಗಳ 20 ದೇಶಗಳಲ್ಲಿ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಆಚರಿಸಲಾಗುತ್ತಿದೆ. ಕ್ಯಾನ್ಸರ್ ರೋಗವನ್ನು ಧೈರ್ಯದಿಂದ ಎದುರಿಸಿ ಅದರಿಂದ ಯಶಸ್ವಿಯಾಗಿ ಹೊರಬಂದವರನ್ನು ಗೌರವಿಸಲು ಮತ್ತು ಅವರ ಪ್ರೇರಣಾದಾಯಿ ವೃತ್ತಾಂತಗಳ ಮೂಲಕ ಕ್ಯಾನ್ಸರ್ ಬಾಧಿತರಲ್ಲಿ ಆತ್ಮವಿಶ್ವಾಸ ಹಾಗೂ ಜನಜಾಗೃತಿ

ಜಾಗೃತಿ ಮೂಡಿಸುವ ಉದ್ದೇಶ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಹೊಂದಿದೆ. ಇಂದು ವಿಶ್ವ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಎಲ್ಪಿಜಿ ದಿನ. ಸ್ವಚ್ಛ ಇಂಧನ ಉತ್ತಮ ಜೀವನ ಧ್ಯೇಯದೊಂದಿಗೆ ಶುದ್ಧ, ಸುರಕ್ಷಿತ ಮತ್ತು ಅನುಕೂಲಕರ ಅಡುಗೆ ಇಂಧನವನ್ನು ಪ್ರತಿ ಮನೆ ಹತ್ತಿರ ತರುವ ಪ್ರಯತ್ನದ ಭಾಗವಾಗಿ ಎಲ್ಪಿಜಿ ದಿನಾಚರಣೆ. ದ್ರವ ಪೆಟ್ರೋಲಿಯಂ ಅನಿಲದ ಪ್ರಯೋಜನಗಳು, ಬಹುಮುಖತೆ ಮತ್ತು ಪರಿಸರ ಕೊಡುಗೆಗಳನ್ನು ಎತ್ತಿ ತೋರಿಸುವ 24 ಗಂಟೆಗಳ ಜಾಗತಿಕ

0: ಆಚರಣೆ ಹಿನ್ನೆಲೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಎಕ್ಸ್ ಮಾಧ್ಯಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸುತ್ತಿದ್ದು ಸಚಿವಾಲಯದಿಂದ ಕೈಗೊಳ್ಳಲಾದ ಕ್ರಮಗಳ ಕುರಿತು ಮಾಹಿತಿ ನೀಡಿದೆ. ಇಂದು ದೇಶಾದ್ಯಂತ 33.37 ಕೋಟಿ ಅಧಿಕ ಕುಟುಂಬಗಳು ಶುದ್ಧ ಇಂಧನ ಎಲ್ಪಿಜಿಯನ್ನು ಅಡುಗೆಗಾಗಿ ಬಳಸುತ್ತಿವೆ. ಆ ಪೈಕಿ 10.58 ಕೋಟಿ ಕುಟುಂಬಗಳು ಪ್ರಧಾನಮಂತ್ರಿ ಉಜ್ವಲಾ ಯೋಜನೆ ಪಿಎಂಯುವೈ ಫಲಾನುಭವಿಯಾಗಿವೆ. ಗ್ರಾಮೀಣ ಕುಟುಂಬಗಳು ವಿಶೇಷವಾಗಿ ಹೊಗೆ ಮುಕ್ತ ಅಡುಗೆ ಮನೆ ಮತ್ತು ಸುಧಾರಿತ ಆರೋಗ್ಯಪೂರ್ಣ ಜೀವನದ ಗುಣಮಟ್ಟವನ್ನು ಪಡೆದಿವೆ ಎಂದು ತಿಳಿಸಿದೆ. 25,607 ಎಲ್ಪಿಜಿ ವಿತರಕರ ಜಾಲ ಭಾರತದಾದ್ಯಂತ ಶುದ್ಧ ಅನಿಲ ಬಳಕೆ ವಿಸ್ತರಿಸುತ್ತಿದೆ ಮತ್ತು ಗ್ರಾಮೀಣ ಇಂಧನ ಸಂಪರ್ಕವನ್ನು ಬಲಪಡಿಸುತ್ತಿದೆ ಎಂದು ಶ್ಲಾಘಿಸಿದೆ. 14.2 ಕಿಲೋ ತೂಕದ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ನ ಬೆಲೆ 29 ರೂಪಾಯಿಯಷ್ಟು ಹೆಚ್ಚಳವಾಗಿದೆ. ಇಂದಿನಿಂದ ಹೊಸ ದರ ಜಾರಿಗೆ ಬಂದಿದೆ. ಸರಾಸರಿ 913 ರೂಪಾಯಿ ಇದ್ದ ದರ ಈಗ 942 ರೂಪಾಯಿಯಾಗಿದೆ. ಯಾದಗಿರಿ ರಾಯಚೂರು ಪ್ರಮುಖ ಸಂಪರ್ಕ ಮಾರ್ಗ ರಾಷ್ಟೀಯ ಹೆದ್ದಾರಿ 150A ಅಗಲೀಕರಣ ಮತ್ತು ಮರು ನಿರ್ಮಾಣ ಕಾಮಗಾರಿಯ ಯೋಜನಾ ವರದಿ ಸಿದ್ದಪಡಿಸುವ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಚಾಲನೆ ನೀಡಿದೆ ಎಂದು ಯಾದಗಿರಿ ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಆತ್ಮನಿರ್ಭರ ಭಾರತ ದ್ವಿದಳ ಧಾನ್ಯಗಳ ಮಿಷನ್ ಅಡಿ ರಾಯಚೂರು ತಾಲೂಕಿನ ಅರ್ಹ ರೈತರಿಗೆ ಉಚಿತ ಬೀಜದ ಕಿಟ್ ರೈತ ಸಂಪರ್ಕ ಕೇಂದ್ರದಲ್ಲಿ ವಿತರಿಸಲಾಗುತ್ತಿದೆ ಎಂದು ಕೃಷಿ ಇಲಾಖೆ ಉಪನಿರ್ದೇಶಕ ನಯೀಂ ಹುಸೇನ್ ರಾಯಚೂರ್ ತಿಳಿಸಿದ್ದಾರೆ. ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಹೆಸರಾಂತ ವೈದ್ಯರಾಗಿರುವ ಡಾ ಅವಿನಾಶ್ ಪ್ರಭು ಹಾಗೂ ಡಾ ಮೃದುಲಾ ಪ್ರಭು ಅವರ ಸುಪುತ್ರ ಧಾರವಾಡದ ಅರ್ಜುನ್ ಪಿಯು ಸೈನ್ಸ್ ಕಾಲೇಜ್ ವಿದ್ಯಾರ್ಥಿ ಅನ್ಮೋಲ್ ಪ್ರಭು ಸಿಇಟಿ ರ್ಯಾಂಕಿಂಗ್ನಲ್ಲಿ ಬಿಎಸ್ಸಿ ಅಗ್ರಿ ವಿಭಾಗದಲ್ಲಿ ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಹಾಗೂ ಇಂಜಿನಿಯರಿಂಗ್ನಲ್ಲಿ 16ನೇ ರ್ಯಾಂಕ್ ಪಡೆದಿದ್ದಾರೆ. ಸದ್ಯ ನೀಟ್ ಪರೀಕ್ಷೆಗಾಗಿ ತಯಾರಿ ನಡೆಸುತ್ತಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಸಾಧನೆಯ ಸಂತಸ ಹಂಚಿಕೊಂಡಿದ್ದಾರೆ.
1: ಪ್ರಿಪರೇಷನ್ ನಾನು ಮೇಜರ್ಲಿ ಕಾಲೇಜ್ ಮೇಲೆ ಡಿಪೆಂಡೆಂಟ್ ಇದ್ದೆ. ನನ್ನ ಕಾಲೇಜ್ ಅರ್ಜುನ ಸೈನ್ಸ್ ಪಿಯು ಕಾಲೇಜ್ ಇಂದ ಟೀಚರ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಇದ್ದೆ. ನಾನು ನನ್ನ ಓದೋ ಶೆಡ್ಯೂಲ್ ಅಂದ್ರೆ ಮಾರ್ನಿಂಗ್ 5 ಗಂಟೆ ಹಂಗೆ ಹೇಳ್ತಿದ್ದೆ, 3 ತಾಸಿನ 1 ಸೆಷನ್ ಓದ್ತಿದ್ದೆ ನಾನು. ಅದಾದ್ಮೇಲೆ ನಮ್ ಕಾಲೇಜ್ 9 to 5:30 ಕಾಲೇಜ್ ನಾಗೆ ಇರ್ತಿದ್ದೆ. ರೆಗ್ಯುಲರ್ಲಿ ಕಾಲೇಜ್ ಅಟೆಂಡ್ ಮಾಡ್ತಿದ್ದೆ. 6 to 8 o'clock ಮತ್ತೊಂದು ಸೆಷನ್ ಓದ್ತಿದ್ದೆ ನಾನು. ಏನ್ ಅಡ್ವೈಸ್ ನಾ ಕೊಡೋದು ಇಷ್ಟಪಡ್ತೇನೆ ಅಂದ್ರೆ, ಎಲ್ಲಾ ಸಬ್ಜೆಕ್ಟ್ ಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು. ಒಂದೇ ಸಬ್ಜೆಕ್ಟ್ ನಾಗೆ ಚಲೋ ಮಾಡಿ ಬೇರೆ ಸಬ್ಜೆಕ್ಟ್ ಚಲೋ ಆಗಿಲ್ಲ ಅಂದ್ರೆ ಓವರ್ ಆಲ್ ರ್ಯಾಂಕ್ ಮೇಲೆ ಅದು ತುಂಬಾ ಎಫೆಕ್ಟ್ ಆಗ್ತದೆ. ಎಲ್ಲಾ ಸಬ್ಜೆಕ್ಟ್ ಮೇಲೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ಬೇಕು ಅವರು. ಜಾಸ್ತಿ ಸ್ಟ್ರೆಸ್ ತೋಬಾರ್ದು. ಎಷ್ಟು ಹಾರ್ಡ್ ವರ್ಕ್ ಮತ್ತೆ ಡೆಡಿಕೇಶನ್ ನಿಮ್ ಪ್ರಿಪರೇಷನ್ ನಾಗ 2 ವರ್ಷ ತೋರಿಸ್ತೀರಿ ಅಷ್ಟೇ ನಿಮ್ ರಿಸಲ್ಟ್ ಸಿಗ್ತದೆ. ನನಗೆ ಮೆಡಿಕಲ್ ಸ್ಟ್ರೀಮ್ ನ ಹೋಗೋ ಇಂಟ್ರೆಸ್ಟ್ ಇದೆ. ನನಗೆ June 21 ಇರೋ ನೀಟ್ ಎಕ್ಸಾಮ್ ಗೆ ಪ್ರಿಪೇರ್ ಮಾಡತ್ತೀನಿ. ನಂದು ಪ್ರಿವಿಯಸ್ ನೀಟ್ ಎಕ್ಸಾಮ್ ನಾಗೆ 685 ಸ್ಕೋರ್ ಬರತ್ತಿತ್ತು, ಆದ್ರೆ ಈ ಕ್ಯಾನ್ಸಲ್ ಆಗಿದ್ದಕ್ಕೆ ಈ ರೀನೀಟ್ ಗೆ ಪ್ರಿಪೇರ್ ಮಾಡ.
0: ಹೆಮ್ಮೆಯ ಕನ್ನಡಿಗ, ಮಾಜಿ ಉಪರಾಷ್ಟಪತಿ, ಹಂಗಾಮಿ ರಾಷ್ಟಪತಿ ಹಾಗೂ ಮುಖ್ಯಮಂತ್ರಿಯೂ ಆಗಿದ್ದ ಬಿಡಿ ಜತ್ತಿಯವರ ಪುಣ್ಯತಿಥಿ ಇಂದು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಗೌರವ ನಮನ ಸಲ್ಲಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ಸಮಯ ಆಗಿದೆ 12:05:47. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಮಾತನಾಡಲಿರುವ ವಿಷಯ ಶಿಕ್ಷಣ ಅಂದು ಇಂದು. ಶಿಕ್ಷಣ ಅಂದ್ರೆ ಕೇವಲ ಪಾಠ ಪುಸ್ತಕಗಳ ಜ್ಞಾನ ಅಲ್ಲ, ಅದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ, ಮೌಲ್ಯಗಳು ಮತ್ತು ಜೀವನದ ದೃಷ್ಟಿಕೋನವನ್ನು ರೂಪಿಸುವ ಶಕ್ತಿ. ಇತ್ತೀಚೆಗೆ ನಾವು ಶಿಕ್ಷಣ ವ್ಯವಸ್ಥೆಯಲ್ಲಿ ಹಲವಾರು ಬದಲಾವಣೆಗಳನ್ನು ನೋಡಿದ್ದೀವಿ. ಆ ಕಾಲದಲ್ಲಿ ಶಿಕ್ಷಣ ಅಂದ್ರೆ ಶಿಸ್ತು, ಮೌಲ್ಯಗಳು, ಗುರು ಶಿಷ್ಯ ಪರಂಪರೆಯ ಮೇಲೆ ಹೆಚ್ಚು ಆಧಾರಿತವಾಗಿತ್ತು. ಇವತ್ತು ನಾವು ತಂತ್ರಜ್ಞಾನ, ಸ್ಪರ್ಧೆ ಮತ್ತು ನವೀನ ಕಲಿಕೆಯ ವಿಧಾನಗಳತ್ತ ನಾವು ವಾಲ್ತಾ ಇದ್ದೀವಿ. ಈ ಎರಡು ಕಾಲಘಟ್ಟಗಳ ಶಿಕ್ಷಣವನ್ನ ಹೋಲಿಸಿ ನೋಡುವ ಮೂಲಕ ನಾವು ಉತ್ತಮ ಶಿಕ್ಷಣದ ದಾರಿಯನ್ನ ಅರ್ಥ ಮಾಡ್ಕೋಬಹುದು. ಈ ಬಗ್ಗೆ ನಮ್ಮ ಜೊತೆ ಮಾತನಾಡಲು ಇವತ್ತು ಲೇಖ

0: ಕರು ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಅರುಣ ಅವರು ನಮ್ಮ ಜೊತೆ ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅರುಣ ಅವರೇ.
1: ನಮಸ್ಕಾರ.
0: ನಮ್ಮ ಶ್ರೋತೃಗಳಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ ಸ್ವಲ್ಪ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ ಉದಯ ಭಾಸ್ಕರ್ ಅಂತೇಳಿ, ನನ್ನ ಅಂಕಿತ ನಾಮ ಭಗವತಿ ಅಂತೇಳಿ. ನಾನೊಬ್ಳು ಆಧ್ಯಾತ್ಮಿಕ ಚಿಂತಕಿ ಮತ್ತು ಲೇಖಕಿ, ಸಾಮಾನ್ಯ ಗೃಹಿಣಿಯಾಗಿ ಈ ಒಂದು ಲೇಖನಗಳನ್ನ 21 ವರ್ಷದಿಂದ ಬರೀತಾ ಇದ್ದೀನಿ. ಅನೇಕ ಪುಸ್ತಕಗಳು ಬಿಡುಗಡೆ ಆಗಿದೆ, ಹಾಗೆ ಲೇಖನಗಳು ಪ್ರಕಟವಾಗ್ತಾ ಇದೆ. ವಾಸ್ತವದಲ್ಲಿ ನಾವು ಶಿಕ್ಷಣದ ಬಗ್ಗೆ ಯಾವ ರೀತಿಯಲ್ಲಿ ಬದಲಾವಣೆಗಳನ್ನು ತಂದ್ರೆ ನಮ್ಮ ಒಂದು ದೇಶದ ಪ್ರಗತಿ ಆಗತ್ತೆ ಅನ್ನೋ ಒಂದು ಮೂಲ ಉದ್ದೇಶವನ್ನು ಇಟ್ಕೊಂಡು ಹೆಚ್ಚಾಗಿ ನಾನು ಆಧ್ಯಾತ್ಮದ ವಿಚಾರಗಳನ್ನು ಒಂದು ಸಾಮಾನ್ಯ ಜ್ಞಾನದ ಮೂಲಕ ಅರ್ಥ ಮಾಡಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ.
0: ಅರುಣಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಿಕ್ಷಣ ಅಂದ ತಕ್ಷಣ ಅಂದು ಇಂದು ಹೋಲಿಕೆ ಮಾಡಿ ನೋಡ್ತೀವಿ. ಆ ಕಾಲದಲ್ಲಿ ಏನಿತ್ತು, ಗುರು ಶಿಷ್ಯ ಪರಂಪರೆ ಇತ್ತು, ಅಂದ್ರೆ ಒಂದು ಗುರುಕುಲ ಪದ್ಧತಿ ಇರ್ಬೋದು. ಸೊ ಈಗಿನ ಕಾಲದಲ್ಲಿ ನಾವು ಜಾಸ್ತಿ ಟೆಕ್ನಾಲಜಿ ಡೆವಲಪ್ ಆಗಿದೆ, ಎಲ್ಲ ಕಾಂಪಿಟೇಟಿವ್ನೆಸ್ ಜಾಸ್ತಿ ಆಗಿದೆ ಎಲ್ಲ ಹಂತದಲ್ಲೂ. ಅದು ಸ್ಟೂಡೆಂಟ್ ಲೈಫ್ ಅಲ್ಲಿ ಅಂತ ಅಲ್ಲ, ನಾವು ಬೆಳೆದ ಮೇಲೂ ಆ ಕಾಂಪಿಟೇಟಿವ್ ಜಾಬ್ ಅಲ್ಲಿ ಇರಬಹುದು, ದೈನಂದಿನ ಜೀವನದಲ್ಲಿ ಇರಬಹುದು, ಎಲ್ಲ ಒಂದು ವಸ್ತುವನ್ನು ಗಳಿಸಬೇಕು ಅಂದ್ರೆ ಅದರಲ್ಲೂ ಕಾಂಪಿಟೇಟಿವ್ನೆಸ್ ನಾವು ನೋಡ್ತಾ ಇದೀವಿ. ಸೊ ನಿಮ್ಮ ಪ್ರಕಾರ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಆರಂಭದ ದಿನಗಳನ್ನ ನೆನಪಿಸ್ಕೊಳ್ಳೋದಾದ್ರೆ,
1: ಆರಂಭದ ದಿನ ಅಂದ ತಕ್ಷಣ ನಮ್ಗೆ ಆ ತಾತ ಕಾಲಕ್ಕೆ ಹೋಗ್ಬಿಡ್ತೀವಿ. ತಾತನ ಕಾಲದಲ್ಲಿ ಒಂದು ಆಧ್ಯಾತ್ಮ ಅಂತ ಬಂದ್ಬಿಡುತ್ತೆ. ಆಧ್ಯಾತ್ಮ ಅಂದ್ರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಒಂದು ಶಿಕ್ಷಣ ಅಂದ ತಕ್ಷಣ ಮಕ್ಕಳಲ್ಲಿರುವ ಒಂದು ಮೌಲ್ಯವನ್ನು ಬೆಳೆಸೋದು, ಅವರಲ್ಲಿರೋ ಒಂದು ಪ್ರತಿಭೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾದ ಶಿಕ್ಷಣ ಕೊಡೋದು, ಇದು ಶಿಕ್ಷಣ ಆಗಿತ್ತು ಅಂದಿನ ದಿನ. ನಾವು ಮಧ್ಯದ ಕಾಲದಲ್ಲಿ ಇದ್ದವರು, ನಮಗೆ ಈ ಕಡೆ ತತ್ವ ಶಿಕ್ಷಣ ಇತ್ತು, ತಂತ್ರ ಶಿಕ್ಷಣನೂ ಎರಡೂ ನಮಗೆ ಸರಿಸಮಾನವಾಗಿ ದೊರೀತಾ ಇತ್ತು. ಹಾಗಾಗಿ ನಮಗೆ ಅಷ್ಟೊಂದು ಶಿಕ್ಷೆ ಅನಿಸ್ತಿರಲಿಲ್ಲ. ಯಾಕಂದರೆ ವಿಚಾರಗಳನ್ನು ನಾವು ಬೇರೆಯವ್ರು ಹೇಳೋದು ಬೇರೆ, ನಾವು ಅನುಭವಿಸಿ ತಿಳ್ಕೊಳ್ಳೋದು ಬೇರೆ. ಈಗ ಪ್ರಾಕ್ಟಿಕಲ್ ಆಗಿ ನಾವು ಸ್ಪರ್ಧೆಗೆ ಇಳಿತಾ ಇದ್ದೀವಿ, ಈ ಬೇರೆಯವ್ರನ್ನ ನಾವು ಗೆದ್ದುಬಿಡ್ತೀವಿ ಅಂತ. ಆದರೆ ವಿಚಾರಗಳು ನಮ್ಮನ್ನು ನಾವು ತಿಳ್ಕೊಂಡು ನಮ್ಮೊಳಗೆ ಅಳವಡಿಸ್ಕೊಂಡು ಅವಾಗ ನಾವು ಬೇರೆಯವ್ರನ್ನ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಸ್ಪರ್ಧೆ ಆಗಬಾರ್ದು. ಹಿಂದಿನ ಶಿಕ್ಷಣದಲ್ಲಿ ಏನಿತ್ತು, ಯೋಗ ಶಿಕ್ಷಣ ಇತ್ತು. ಯೋಗ ಅಂದರೆ ಏನು, ಸೇರ್ಕೊಳ್ಳೋದು ಅಂತೇಳಿ. ನಮ್ಮಲ್ಲಿರುವ ಜ್ಞಾನ ಏನಿದೆ ಅದು ನಮ್ಮನ್ನು ಸೇರಿಸುವಂಥ ಕೆಲಸ ಆಗಬೇಕು. ನಾವು ಇನ್ನೊಬ್ಬರು ಜ್ಞಾನನ ಸೇರಿಸೋ ಪ್ರಯತ್ನ ಆದಾಗ ಅಲ್ಲಿ ವಿರುದ್ಧವಾದ ಒಂದು ಪರಿಣಾಮಗಳು ಬೀಳುತ್ತೆ. ಯಾಕಂದರೆ ಈಗಿನ ಮಕ್ಕಳಲ್ಲಿ ಸಾಕಷ್ಟು ಬುದ್ಧಿವಂತಿಕೆ ಇದೆ, ಹೇಳಿದ ತಕ್ಷಣ ಅವರು ಅದನ್ನು ಪ್ರಾಕ್ಟಿಕಲ್ ಆಗಿ ತೊಗೊಂಡು ಮಾಡೋಕ್ಕೆ ಹೋಗ್ಬಿಡ್ತಾರೆ. ಆದರೆ ನಾವು ಅಂಥ ಒಂದು ಸ್ಪಿರಿಟ್ನಲ್ಲೇ ಇರಲಿಲ್ಲ ಅಂದಿನ ಕಾಲದಲ್ಲಿ. ನಮಗೆಲ್ಲ ಒಂದೊಮ್ಮೆ ಮಧ್ಯದಲ್ಲಿಯೇ ನಮ್ಮ ಗುರು ಹಿರಿಯರು ಇದ್ದು ನಮಗೆ ನಿಧಾನವಾಗಿ ಹೋಗೋಕ್ಕೆ ಒಂದು ಅವಕಾಶ ಇತ್ತು. ಮತ್ತು ಶಿಕ್ಷಣ ಕೂಡ ಹಾಗೆಯೇ ಸಿಂಪಲ್ ಆಗಿತ್ತು, ಸರಳವಾಗಿತ್ತು. ವಿಚಾರಗಳು ನಮ್ಗೆ ತಿಳ್ಕೊಳ್ಳೋಕೆ ಆವಾಗಲೇ ನಾವು ಅದನ್ನು ಕಷ್ಟಪಟ್ಟು ತಿಳ್ಕೊಳ್ತಾ ಇದ್ವಿ. ಈಗಿನ ಒಂದು ಶಿಕ್ಷಣಕ್ಕೂ ಅಂದಿನ ಶಿಕ್ಷಣಕ್ಕೂ ಹೋಲಿಸಿದರೆ ಈಗಿನ ಮಕ್ಕಳಿಗೆ ಪುಸ್ತಕದ ಹೊರೆ ದೊಡ್ಡದಿದೆ. ಅಷ್ಟು ಹೊರೆಯನ್ನು ತನ್ನ ತೋಣೋಗಿ ತಲೆಯೊಳಗೆ ತುಂಬಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಇದು ಪ್ರೆಷರ್ ಆಗ್ತಾ ಇದೆ. ಆದರೆ ಅಂದಿನ ಶಿಕ್ಷಣದಲ್ಲಿ ಪುಸ್ತಕದ ಹೊರಗೆ ಕಡಿಮೆನೂ ಇತ್ತು, ಆದರೆ ಮೌಲ್ಯಯುತ ವಿಚಾರಗಳು ಆ ಪುಸ್ತಕದಲ್ಲಿ, ಅದು ನಮಗೆ ಒಂದು ಮೌಲ್ಯಯುತ ಜೀವನವನ್ನು ನಡೆಸೋದಕ್ಕೆ ಸಹಕಾರ ಆಗಿತ್ತು. ಯಾರೋ ಹೇಳಿ ನಮಗೆ ಒಂದು ಮೌಲ್ಯವನ್ನು ತುಂಬುವಂಥದ್ದಲ್ಲ, ಇರುತ್ತೆ, ಆಲ್ರೆಡಿ ಮಕ್ಕಳಲ್ಲಿ ಇರುತ್ತೆ. ಅದನ್ನು ಬೆಳೆಸುವಂಥ ಕೆಲಸ ಮನೆ ಒಳಗೆ ಮತ್ತು ಶಾಲೆಯಲ್ಲಿ ಆಗಬೇಕು. ಆವಾಗ ಒಂದು ಶಿಕ್ಷಣ ಒಂದು ನಮಗೆ ಶಿಕ್ಷೆ ಆಗೋದಿಲ್ಲ, ಒಂದು ಶಿಷ್ಟಾಚಾರದ ಕ್ಷಣ ಆಗುತ್ತೆ.
0: ಈಗ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ ಮನೆಯಲ್ಲಿ ಯಾವ ರೀತಿಯ ಬದಲಾವಣೆಗಳು ನಡೆದ್ರೆ ಈಗಿನ ಮಕ್ಕಳು ಆ ಕಾಂಪಿಟೇಟಿವ್ನೆಸ್ ನೇಚರ್ನ ಕಡಿಮೆ ಮಾಡಿಕೊಂಡು ತಮ್ಮ ವ್ಯಕ್ತಿತ್ವ ವಿಕಸನದ ಕಡೆ ಗಮನ ಕೊಡ್ತಾರೆ ಅಂತ ಅನ್ಸುತ್ತೆ ನಿಮಗೆ?
1: ಪೇರೆಂಟ್ಸು ಬದಲಾಗಬೇಕು. ಮೊದಲು ನಾವು ಏನು ಮಾಡ್ತೀವಿ, ಮಕ್ಕಳನ್ನು ಬದಲಾಯಿಸೋಕ್ಕೆ ಹೋಗ್ತೀವಿ. ಮಕ್ಕಳನ್ನು ಬದಲಾಯಿಸೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರಲ್ಲಿರೋ ಒಂದು ಒಂದು ಶಾಂತವಾದ ಮನಸ್ಸು ಏನಿದೆ ಅದು ಪೂರಕವಾದ ನಾವು ವಾತಾವರಣವನ್ನು ಮನೆಯಲ್ಲೂ ಕೊಡಬೇಕು. ಪ್ರೆಷರ್ ಹಾಕೋದನ್ನು ಬಿಡಬೇಕು. ಯಾಕಂದರೆ ಶಿಕ್ಷಣ ಅಂದ ತಕ್ಷಣ ಓದಿ ತಿಳ್ಕೊಳ್ಳೋವಂಥದ್ದಲ್ಲ, ಸಾಕಷ್ಟು ಮನೆಯೊಳಗೆ ಅವರಿಗೆ ತಿಳ್ಕೊಳ್ಳೋವಂಥ ಅವಕಾಶಗಳಿರುತ್ತೆ. ಪೇರೆಂಟ್ಸ್ ಅವ್ರ ಜೊತೆಗಿದ್ದು ಅವ್ರಿಗೆ ತಿಳಿಸುವಂಥ ಪ್ರಯತ್ನಗಳನ್ನಾಗಬೇಕು. ಯಾಕಂದರೆ ನಾವೇ ಪ್ರೆಷರಲ್ಲಿದ್ದಾಗ ಮಕ್ಕಳಿಗೆ ಇನ್ನೇನು ಹೇಳ್ಕೊಡೋಕೆ ಸಾಧ್ಯ? ಇದು ಮನೆ ಒಳಗೂ ಆಗ್ತಾ ಇದೆ, ಶಾಲಾ ಕಾಲೇಜುಗಳಲ್ಲೂ ನಡೀತಾ ಇದೆ. ಯಾಕಂದರೆ ಶಿಕ್ಷಣ ಒಂದು ಏನೋ ಒಂದು ಯಾವುದೋ ಒಂದು ಬುಕ್ನ ವಿಚಾರಗಳನ್ನು, ಪುಸ್ತಕದ ವಿಚಾರನ ಮಗುಗೆ ತಿಳಿಸೋದು ಇಷ್ಟೇ, ಇಲ್ಲಿ ಮಟ್ಟಿಗೆ ನಿಂತುಬಿಟ್ಟಿದೆ ಅದು. ಆದರೆ ಆ ವಿಚಾರ ಏನು ತಿಳಿಸ್ತಾ ಇದ್ದೀವಿ, ಅದರಿಂದ ಆ ಮಗುವಿನ ಭವಿಷ್ಯಕ್ಕೆ ಬೇಕಾ ಆ ವಿಚಾರ, ನಿಜವಾಗ್ಲೂ ಆ ಮಗುವಿನೆಲ್ಲ ಆ ವಿಚಾರಗಳ ಆಸಕ್ತಿ ಇದೆಯಾ? ಯಾವುದು ಪ್ರತಿಭೆನಲ್ಲಿ ವಿಚಾರ ಮಾಡಿದಾಗ ಆ ಮಗುವಿಗೆ ಬೇರೆ ಒಂದು ಪ್ರತಿಭೆ ಇರುತ್ತೆ, ಅದನ್ನು ಕಡೆಗಣಿಸ ಅದನ್ನು ಗುರುತಿಸೋ ಕೆಲಸ ಆಗ್ತಾ ಇಲ್ಲ. ಈಗ ನೋಡಿ ಶಾಲೆ ಇದರೊಳಗೆ ನಾವು ಸಾಮಾನ್ಯ ಜ್ಞಾನ ಇದರಲ್ಲಿ ಜ್ಞಾನ ಮತ್ತು ವಿಜ್ಞಾನದ

0: ಮಧ್ಯದಲ್ಲಿ ಒಂದು ಸಾಮಾನ್ಯ ಜ್ಞಾನ ಅಂತಿದೆ, ಕಾಮನ್ ಸೆನ್ಸ್, ಅದನ್ನ ಮಕ್ಳಿಗೆ ಮೊದಲು ತಿಳಿಸ್ಬೇಕು. ನಾವೇನು ಮಾಡ್ತೀವಿ, ದೊಡ್ಡ ವ್ಯಕ್ತಿ ಆಗ್ಬಿಡ್ಲಿ ಮೊದಲೇ, ಅವ್ರಿಗಿನ ಮೇಲೆ ಬಂದುಬಿಡ್ಲಿ, ಮಗು ಸಣ್ಣಲ್ಲೇ ಎಲ್ಲ ವಿಚಾರಗಳನ್ನು ಮಗುಗೆ ತಿಳಿಸ್ಬಿಟ್ರೆ ಅವ್ರು ಓದ್ತಾ ಓದ್ತಾ ದೊಡ್ಡ ಆಗ್ತಾ ಆಗ್ತಾ ಅವ್ರು ಬೇಗ ಸೆಟ್ಲ್ ಆಗಿಬಿಡ್ತಾರೆ. ಲೈಫಲ್ಲಿ ಸೆಟ್ಲ್ ಆಗೋದು ಅಷ್ಟೇ ತಲೆ. ಲೈಫ್ ಸೆಟ್ಲ್ಮೆಂಟ್ ಅಂದರೆ ಏನು, ನಿಜವಾಗ್ಲೂ ಜೀವನ ಅಂದರೆ ಏನು ಅಂತ ಒಂದು ಅವ್ರಿಗೆ ತಿಳಿಸೋ ಪ್ರಯತ್ನ ಪೋಷಕರು ಮಾಡಬೇಕು. ಜೀವಿಗಳ ವನ ಜೀವನ, ಎಲ್ಲರೊಳಗೂ ಜೀವನ ಇರೋದು, ಆದರೆ ಆ ಎಲ್ಲರನ್ನೂ ಸೇರಿಸಿ ಹೋಗುವಂಥದ್ದು ಅದು ನಿಜವಾಗ್ಲೂ ಜೀವನ. ನೀನು ಬೇರೆ ಅವನು ಬೇರೆ, ನೀನು ಅವನನ್ನು ಸೋಲಿಸ್ಬೇಕು. ಈ ಕಾಂಪಿಟೇಷನ್ಗೆ ಇಳಿದಾಗ ಮಗುವಿಗೆ ತನ್ನ ಮೂಲ ಶಕ್ತಿನೇ ಸದ್ಬಳಕೆ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಮೂಲದಲ್ಲಿ ಒಂದು ಎಲ್ಲ ಪ್ರತಿ ಮಕ್ಕಳಿಗೂ ಸಹ ಪ್ರತಿಯೊಂದು ಮಕ್ಕಳು ಮಗುವಿಗೂ ಒಂದು ವಿಶೇಷವಾದ ಒಂದು ಜ್ಞಾನ ಇರುತ್ತೆ, ಅದನ್ನು ವಿಜ್ಞಾನ ಅಂತ ಹೇಳ್ತೀವಿ. ಅದನ್ನು ಗುರುತಿಸೋ ಕೆಲಸ ಹಿಂದಿನ ಶಿಕ್ಷಣದಲ್ಲಿ ಆಗ್ತಾ ಇತ್ತು, ಗುರುಕುಲ ಪದ್ಧತಿ ಅಂತ ನೀವೇನು ಹೇಳಿದ್ರಿ. ಆವಾಗಲೂ ಅಷ್ಟೇ ಪೋಷಕರು, ಅದು ರಾಜರ ಮಕ್ಕಳಾಗಲಿ ಸಾಮಾನ್ಯರ ಮಕ್ಕಳಾಗಲಿ, ಅವರು ಗುರುಕುಲಕ್ಕೆ ಅಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲಿ ಗುರುಗಳ ಇದರೊಳಗೆ ಬಿಟ್ಬಿಡ್ತಾ ಇದ್ರು. ಶಿಕ್ಷಣ ಕಲ್ತ್ಕೊಂಡು ಮೂಲಭೂತ ಏನು ಬೇಕು ನೈತಿಕತೆ ಅದು ಅಲ್ಲಿ ಕಲಿಸಲಾಗ್ತಾ ಇತ್ತು. ಮಾನವೀಯ ಗೌಣ ಮೌಲ್ಯಗಳನ್ನು ಅಲ್ಲಿ ಕಲಿಸ್ತಾ ಇದ್ರು. ಮತ್ತು ಸಂಸ್ಕಾರಯುತ, ಸಂಸ್ಕಾರ ಅಂದರೆ ಶುದ್ಧ ಮಾಡೋದು, ಯಾವುದೇ ಅದು ಬೇಡವಾದ ಒಂದು ಗುಣಗಳಿರುತ್ತೆ ಮಗುವಿನಲ್ಲಿ, ಅದನ್ನು ಅಲ್ಲೇ ತಿದ್ದಿ ತೀಡಿ ಒಂದು ಗಿಡವಾಗಿ ಇರುವಾಗಲೇ ಅದನ್ನು ಸರಿ ಮಾಡಿಬಿಟ್ಟು ಅದನ್ನ ಶುದ್ಧ ಮಾಡಿಬಿಟ್ಟು ನಂತರ ಒಂದು ಭೌತಿಕದಲ್ಲಿ ಒಂದು ವಿಜ್ಞಾನ ಒಂದು ವಿಷಯದ ಮೇಲೆ ಅವರು ಜೀವನವನ್ನು ನಡೆಸ್ತಾ ಇದ್ರು. ಹಾಗೆ ಪ್ರತಿಭೆಯ ಅಲ್ಲಿ ಪ್ರೋತ್ಸಾಹ ಇತ್ತು. ಹಾಗಾಗಿ ಅಲ್ಲಿ ಮಾನವೀಯ ಗುಣಗಳ ಜೊತೆಗೆ ಒಂದು ಮಹಾತ್ಮರ ಒಂದು ವಿಚಾರಗಳನ್ನು ಕೂಡ ಅಲ್ಲಿ ತಿಳಿಸಲಾಗ್ತಾ ಇತ್ತು. ಹಾಗಾಗಿ ಅಲ್ಲಿ ಕಾಂಪಿಟೇಷನ್ ಬರ್ತಾ ಇರಲಿಲ್ಲ. ಹೊರಗೆ ಬಂದಮೇಲೆ ಅವರು ಪೋಷಕರಿಗೆ ಗುರುಗಳಿಗೆ ಒಳ್ಳೆಯ ಒಂದು ಗೌರವವನ್ನು ಕೊಡೋದಾಗಲಿ, ಅವರ ಒಂದು ಧರ್ಮಕರ್ಮಗಳನ್ನು ಆಚರಣೆ ಮಾಡೋದಾಗಲಿ, ಒಂದು ಒಗ್ಗಟ್ಟಿನಿಂದ ಬಾಳೋದಾಗಲಿ, ಜೀವನದ ಮೌಲ್ಯಗಳನ್ನು ಅಲ್ಲಿ ಕಾಣ್ಬೋದಿತ್ತು. ಈಗ ಅದು ಕಡಿಮೆ ಆಗಿದೆ, ಮನೆಯಿಂದಲೇ ಅದು ಶುರು ಮಾಡಬೇಕಾಗಿದೆ, ಅದು ಪೋಷಕರ ಮೇಲೆ ಬಿಟ್ಟಿದೆ.
1: ಈಗ ಆಗಿನ ಕಾಲದ ಶಿಕ್ಷಕ ಮತ್ತು ವಿದ್ಯಾರ್ಥಿ ಸಂಬಂಧ ಹೇಗಿತ್ತು, ಮತ್ತೆ ಈಗಿನ ಕಾಲದೊಂದಿಗೆ ಹೋಲಿಸಿದ್ರೆ ಏನು ವ್ಯತ್ಯಾಸ ಕಾಣಿಸ್ತಾ ಇದೆ?
0: ಅದೇ ಹೇಳಿದಾಗೆ ಅಲ್ಲಿ ಗುರು ಶಿಷ್ಯ ಅಂತೇಳಿ ನಾವು ಆಧ್ಯಾತ್ಮದ ಒಂದು ಆ ಪದವನ್ನು ಬಳಸಿದಾಗ ಗುರು ಶಿಷ್ಯ ಸಂಬಂಧ ಅಲ್ಲಿ ಒಂದು ಮೌಲ್ಯಯುತ ವಿಚಾರಗಳನ್ನೇ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರು. ಭೌತಿಕದಲ್ಲಿ ಅವರಿಗೆ ಆಸಕ್ತಿ ಇದ್ರೂ ಅದನ್ನು ಹೇಗೆ ಬಳಸ್ಕೋಬೇಕು ಅನ್ನೋದನ್ನು ಅವರು ಮಧ್ಯೆ ತಿಳಿಸ್ತಾ ಇದ್ರು. ಹಾಗಾಗಿ ಅಲ್ಲಿ ಯಾವುದೇ ಒಂದು ಸಂಘರ್ಷಗಳು ಬರ್ತಾ ಇರಲಿಲ್ಲ. ಗುರು ಶಿಷ್ಯರ ಮಧ್ಯೆ ಯಾವುದೇ ಒಂದು ಗುರುಗಳ ಮೇಲೆ ಭಕ್ತಿ ಭಯ ಭಕ್ತಿ ಇತ್ತು ಮಕ್ಕಳಲ್ಲಿ, ಶಿಷ್ಯರ ಮೇಲೆ ಶಿಷ್ಯರಿಗೆ ಗುರು ಮೇಲೆ ಭಯಭಕ್ತಿ ಇತ್ತು. ಈಗ ಗುರುಗಳಿಗೆ ಶಿಷ್ಯರ ಮೇಲೆ ಭಯಭಕ್ತಿ ಮೂಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಏನು ಹೇಳಿದರೆ ಏನು ಮಾಡಿಬಿಡ್ತಾರೋ ಅನ್ನೋ ಭಯ ಶುರು ಆಗಿಬಿಟ್ಟಿದೆ. ಅಂಥ ಪರಿಸ್ಥಿತಿ ಬಂದಿದೆ ಅಂದರೆ ವಿಚಾರಗಳು ಆ ಥರ ಜಾಸ್ತಿ ಆಗ್ತಾ ಇದೆ ಅಂಥೇಳಿ. ಭೌತಿಕದಲ್ಲೇ ನಾವು ಜಾಸ್ತಿ ಅವರಿಗೆ ಭೌತ ವಿಜ್ಞಾನದ ಕಡೆಗೆ ನೇರವಾಗಿ ಎಳಿತಾ ಇದ್ದೀವಿ. ಹೊರಗಡೆ ಇರೋವಂಥ ವಿಚಾರವನ್ನು ಮೊದಲೇ ಅವ್ರಿಗೆ ತಿಳಿಸ್ಬಿಟ್ರೆ ಅವರು ಅದನ್ನು ಅನುಸರಿಸ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಒಳಗಡೆ ಅವರ ಅಂತರ್ಶಕ್ತಿ ಏನಿತ್ತು ಅದು ಅದರಿಂದ ದೂರ ಆಗ್ತಾ ಇದೆ. ಹಾಗಾಗಿ ಅವ್ರಿಗೆ ತನ್ನ ತಾನು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಇದು ನಾವು ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿರೋದು, ಮೌಲ್ಯಯುತ ಶಿಕ್ಷಣ ಅಂದರೆ ನಿನ್ನನ್ನು ನೀನು ಅರ್ಥ ಮಾಡ್ಕೊ, ನಿನ್ನೊಳಗೆ ಇದೆ ಆ ಶಕ್ತಿ, ಉತ್ತಿಷ್ಠಿತ ಜಾಗೃತ ಅಂತ ಹೇಳಿದ್ದೀನಿ. ಗುರಿಯನ್ನು ಸೇರುವವರೆಗೂ ನೀ ಅರಿಕ್ಷಣನ ಇಲ್ಲದೆ ನಿಮ್ಮ ಮುನ್ನಡೆ ಸೆಕ್ಕನೆ ಅಂತ ಹೇಳಿದರು. ಗುರಿ ಅಂದರೆ ಯಾವ್ದು ಹೇಳಿದರು, ಆಧ್ಯಾತ್ಮದ ಗುರಿ ಅವರು ಹೇಳಿದ್ದು. ಇಲ್ಲಿ ಏನಿಗೆ ಏನಾಗಿದೆ, ನಾನು ಏನೋ ಒಂದು ಸಾಧನೆ ಮಾಡ್ತಾ ಇದ್ದೀನಿ ಅಂಥೇಳಿ, ಸಾಧನೆ ಹೌದು, ಆಧ್ಯಾತ್ಮದ ಸಾಧನೆ ನಂತರ ಭೌತಿಕದಲ್ಲಿ ಅದು ಬ್ಯಾಲೆನ್ಸಿಂಗ್ ಮಾಡಿಕೊಂಡ್ರೆ ಸಾಧನೆಗೆ ಒಂದು ಒಂದು ಅರ್ಥ ಇರುತ್ತೆ. ಯಾರನ್ನೋ ತುಳಿದ್ಬಿಟ್ಟು ಇನ್ನೇನು ಮೋಸ ಮಾಡಿ ಅದು ನಾನೊಂದು ಸಾಧನೆ ಮಾಡಿದೆ, ಹಣ ಮಾಡೋದು ಸಾಧನೆ ಆಗೋದಿಲ್ಲ. ಇದು ಅಂಕ ಆಧಾರಿತ ಶಿಕ್ಷಣ ಆದ್ದರಿಂದ ಅಂಕಗಳನ್ನು ಗಳಿಸೋಕ್ಕೆ ಎಲ್ಲರೂ ತಯಾರಿ ನಡೆಸ್ತಾ ಇದ್ದಾರೆ, ಆದರೆ ಯಾವ ವಿಚಾರ ಅವರು ಅರ್ಥ ಮಾಡಿಕೊಂಡು ಅಂಕಗಳನ್ನು ಗಳಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಗಮನ ಕೊಡಬೇಕು. ಪೋಷಕರಿಂದ ಹಿಡಿದು ಶಿಕ್ಷಣ ಕ್ಷೇತ್ರನೇ ಅದು ಅದನ್ನು ಗಮನಿಸ್ತಾ ಇಲ್ಲ ಏನೋ. ಪಠ್ಯಪುಸ್ತಕದಲ್ಲಿರೋ ವಿಚಾರಗಳೇನಿದೆ ಅದು ಮುಗ್ಧ ಮನಸ್ಸನ್ನು ಪ್ರಬುದ್ಧತೆಗೆ ಎಳಿತಾ ಇದೆ ಅಂತ ಹೇಳ್ಬೋದು.
1: ಅಲ್ಲ, ಎಲ್ಲರೂ ಡಿಸ್ಕಸ್ ಮಾಡೋ ಥರ ಈಗಿನ ಮಕ್ಕಳು ತುಂಬ ಮೆಚೂರ್ಡ್, ಎಲ್ಲ ವಿಷಯ ತಿಳ್ಕೊಂಡಿರ್ತಾರೆ, ಆ್ಯಂಡ್ ಒಂದ್ಸಲ ಹೇಳಿದ್ರೆ ಅವರಿಗೆ ತಟ್ ಅಂತ ಅರ್ಥ ಆಗತ್ತೆ ಅನ್ನೋ ಕಾಲದಲ್ಲಿ, ನಿಮ್ಮ ಪ್ರಕಾರ ಏನು ಹೇಳ್ತೀರಾ ನೀವು, ಇನ್ಫಾರ್ಮೇಶನ್ ಓವರ್ಲೋಡ್ ಆಗ್ತಾ ಇದೆ ಮಕ್ಕಳಿಗೆ, ಅದು ಅವರ ಏಜ್ಗೆ ಬಿಯಾಂಡ್ ದೇರ್ ಏಜ್ ಅದು ರೀಚ್ ಆಗ್ತಾ ಇದೆ ಅನ್ನೋ ತರ. ಸೊ ಇದು ಒಳ್ಳೇದ ಕೆಟ್ಟದ ಎಲ್ಲನು ತಿಳ್ಕೋಬೇಕು ಅನ್ನೋ ಕಾತರತೆ ಮಕ್ಕಳಲ್ಲೂ ಇರುತ್ತೆ, ಈಗಿನ ಕಾಲದ ಮಕ್ಕಳಲ್ಲಿ, ಮತ್ತೆ ಪೇರೆಂಟ್ಸ್ ಅಂಡ್ ಟೀಚರ್ಸಿಗೂ ಹಾಗೇನೆ, ಲೈಕ್ ಮಕ್ಕಳು ಎಲ್ಲ ತಿಳ್ಕೊಂಡಿರ್ಬೇಕು ಅಂತ. ಸೊ ಅದು ಆ

0: ವಯಸ್ಸಿಗೆ ಮೀರಿ ನಾವು ಅದು ಹೊರೆ ಮಾಡ್ತಿದೀವ ಮಕ್ಕಳಿಗೆ ಅಂತ ನಿಮ್ಮ ಅಭಿಪ್ರಾಯನ?
1: ಖಂಡಿತ. ಯಾಕಂದ್ರೆ ಎಲ್ಲ ತಿಳ್ಕೊಂಡಿರ್ಬೇಕು ಅಂದ್ರೆ ಈಗ ಒಂದು ಮಗುವಿಗೆ ಯಾವ್ದ್ರೊಳಗೆ ಆಸಕ್ತಿ ಇದೆ ಅಂತಾನೆ ಗುರುತಿಸದೆ ಯಾರನ್ನೋ ತೋರಿಸ್ಬಿಟ್ಟು ನೀನು ಅವ್ರಂತಾಗೋ, ಎಲ್ಲರನ್ನೂ ನೀ ತಿಳ್ಕೊ, ನಿನ್ನನ್ನು ನೀನು ತಿಳ್ಕೊಂಡಿಲ್ಲ ಅಂದರೆ ಇದು ಪ್ರಯೋಜನ ಇಲ್ಲ. ಯಾಕಂದರೆ ಇದು ಡಿಪೆಂಡೆನ್ಸಿ ಆಗ್ತಾ ಇದೆ. ತನ್ನನ್ನು ತಾನು ಅರ್ಥ ಮಾಡಿಕೊಂಡು ಎಲ್ಲರನ್ನೂ ಅರ್ಥ ಮಾಡ್ಕೊಳ್ಳೋದು ಅದು ಸರಿಯಾದ ದಾರಿ. ಇದು ಹಿಂದಿನ ಶಿಕ್ಷಣದಲ್ಲಿ ಇತ್ತು. ನೀನು ಯಾರು, ಫಸ್ಟು ನೀನು ಯಾಕೆ ಬಂದಿದ್ಯಾ, ಭೂಮಿ ಮೇಲೆ ಇದ್ದೀವಿ ನಾವು, ಮನುಕುಲ ಭೂಮಿ ಮೇಲಿದೆ, ಇಲ್ಲ ನಾನು ಭೂಮಿನೇ ಆಳ್ತೀನಿ, ಇಲ್ಲ ನಾನು ಭೂಮಿ ಮೇಲಿಂದ ಮೇಲೆ ಹೋಗ್ತೀನಿ ಅನ್ನೋದೆಲ್ಲ ಒಂಥರ ಅಜ್ಞಾನದ ಒಂದು ಇದು, ಅದು ಸತ್ಯ ಅಲ್ಲ. ಆ್ಯಕ್ಚುಲಿ ಇಲ್ಲಿ ಏನಿರದೆ ದೈವತ್ವದ ಶಿಕ್ಷಣ ಅಂತ ಹೇಳ್ತಾರೆ. ಇಲ್ಲಿ ದೇವರನ್ನು ನಾವು ಹೊರಗಡೆ ತೋರಿಸೋದಕ್ಕೂ ದೈವತ್ವವನ್ನು ಒಳಗಡೆ ಬೆಳೆಸ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ನಮ್ಮ ಒಂದು ಗುರು ಹಿರಿಯರಾಗಲಿ ಮಹಾತ್ಮರುಗಳಾಗಲಿ ಅವರುಗಳು ದೈವತ್ವದ ಕಡೆಗೆ ಹೋಗಿದ್ದು. ದೈವತ್ವ ಅಂದರೆ ಏನು? ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಳ್ಳೋದು. ದೇವರಲ್ಲಿ ಒಳ್ಳೆಯ ಗುಣಗಳಿರುತ್ತೆ. ಆದರೂ ದೇವರು ಒಂದು ವ್ಯಕ್ತಿ ಅಲ್ಲ, ಶಕ್ತಿ ಅದು, ಆತ್ಮಶಕ್ತಿ. ಆ ಆತ್ಮಶಕ್ತಿಯ ಕಡೆಗೆ ಮಗುವನ್ನು ಕರ್ಕೊಂಡು ಹೋಗಬೇಕು. ಅದಕ್ಕೆ ಆತ್ಮವಿಶ್ವಾಸ ಬರುತ್ತೆ, ಆತ್ಮ ಸಂಶೋಧನೆ ಆಗುತ್ತೆ. ನಂತರ ಇಲ್ಲಿ ಭೌತಿಕದಲ್ಲಿ ಏನು ನಾವು ಭೌತ ವಿಜ್ಞಾನದ ಸಂಶೋಧನೆ ನಡೆಸ್ತಾ ಇದ್ದೀವಲ್ಲ, ಅವರು ಕೂಡ ಅಧ್ಯಾತ್ಮ ಚಿಂತಕರೇ ಆಗಿರ್ತಾರೆ ಆ್ಯಕ್ಚುಲಿ. ಆದರೆ ನಾವು ಅದು ಗಮನಿಸ್ತಾ ಇಲ್ಲ. ಅವರಿಗೂ ಮಧ್ಯದಲ್ಲೇ ನಾವು ಇದ್ದೀವಿ. ಈಗ ಭೂಮಿ ಮೇಲೆ ಕೂತ್ಕೊಂಡು ಗ್ರಹಗಳ ವೀಕ್ಷಣೆ ಮಾಡಿ ಹಿಂಗೆ ಇಂಥ ಗ್ರಹಗಳಿದೆ ಮೇಲಿದೆ ಅಂತ ಮಹರ್ಷಿಗಳು ಏನು ಕಂಡುಹಿಡಿದ್ರು, ಭೂಮಿ ಮೇಲಿದ್ದೇ ಕಂಡುಹಿಡಿದಿದ್ದು. ಆದರೆ ಈಗಿನ ವಿಜ್ಞಾನಿಗಳು ಅದ್ರಗಿನ ಮುಂದೆ ಹೋಗ್ಬಿಟ್ಟು ಯಾವ ಗ್ರಹದಲ್ಲಿ ಏನಿದೆ ಅಂತ ಅವ್ರು ಪ್ರಾಕ್ಟಿಕಲ್ಲಾಗಿ ಆ ಥರ ಹೋಗ್ತಾ ಇದೆ. ಅದು ಕೆಲವೇ ಕೆಲವರು ಹೋಗ್ಬೋದು, ಆದರೆ ಮಹರ್ಷಿಗಳ ಥರ ನಾವು ಇದ್ದಾಗ ಭೂಮಿ ಮೇಲಿದ್ದ ಭೂಮಿಗೆ ಯಾವ ನಷ್ಟನೂ ಆಗೋದಿಲ್ಲ, ನಮ್ಮ ಆತ್ಮೋದ್ಧಾರಣೂ ಆಗುತ್ತೆ, ಭೂಮಿ ಕೂಡ ಲೋಕದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಆಗುತ್ತೆ. ಇದು ಆಗಬೇಕು. ಲೋಕ ಕಲ್ಯಾಣಕ್ಕೋಸ್ಕರ ಇಲ್ಲಿ ಶಿಕ್ಷಣ ಇರಬೇಕೇ ಹೊರತು ಲೋಕವನ್ನು ದುರ್ಬಳಕೆ ಮಾಡ್ಕೊಳ್ಳೋದು, ಭೂಮಿಯನ್ನು ದುರ್ಬಳಕೆ ಮಾಡ್ಕೊಳ್ಳೋದು, ತನ್ನ ಸ್ವಾರ್ಥಕ್ಕೋಸ್ಕರ ಎಲ್ಲ ನಡೆಸ್ತಾ ಇರೋದು ಅದು ಶಿಕ್ಷಣ ಆಗೋದೇ ಇಲ್ಲ. ಅದನ್ನು ಅವಿದ್ಯೆ ಅಂತ ಹೇಳಿದರು. ಅದನ್ನು ಅವಿದ್ಯೆ ಅಂತಲೇ ಹೇಳ್ತಾರೆ. ಯಾಕಂದರೆ ಸತ್ಯ ಇಲ್ಲ ಅದರೊಳಗೆ, ಅದು ಯಾವತ್ತೂ ಶಾಶ್ವತವಾಗಿ ಒಂದೇ ಥರ ಇರೋದೇ ಇಲ್ಲ. ಈಗ ನೀವು ಯಾವುದೋ ಒಂದು ಪ್ರತಿಭೆ ಅಂತ ಹೇಳಿದ ತಕ್ಷಣ ಒಬ್ಬರೊಬ್ಬರಲ್ಲಿ ಒಂದೊಂದು ಥರ ಇರುತ್ತೆ. ಎಲ್ಲರನ್ನೂ ಒಂದೇ ಗುಂಪಲ್ಲಿ ನಿಲ್ಲಿಸ್ಕೊಂಡು ನೀವು ಎಲ್ಲರೂ ಸರಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಆ ಒಂದು ಫೀಲ್ಡಿಗೆ ಅಲ್ಲಿ ಯಾವ ಪ್ರತಿಭೆ ಇರುತ್ತೋ ಆ ಫೀಲ್ಡಲ್ಲೇ ಆ ಒಂದು ಇದು ಕ್ಷೇತ್ರದಲ್ಲೇ ಆ ಮಗುವಿಗೆ ಶಿಕ್ಷಣವನ್ನು ಕೊಟ್ಟಾಗ ಅಲ್ಲಿ ಪ್ರಗತಿ ಆಗುತ್ತೆ. ಯಾವಾಗ ಇರೋ ಪ್ರತಿಭೆನೇ ಬೇರೆ, ನಾವು ಅವರಿಗೆ ಸೇರಿಸ್ತಾ ಇರೋ ವಿಚಾರನೇ ಬೇರೆ. ಆದಾಗ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಗೊಂದಲಗಳಾಗುತ್ತೆ, ಮಗುವಿಗೆ ಸಂಪೂರ್ಣ ಬೆಳವಣಿಗೆ ಆಗೋದಿಲ್ಲ.
0: ಈಗ ನಾವು ನೋಡ್ತಿರೋ ಎಜುಕೇಷನ್ ಸಿಸ್ಟಮ್ ಅಲ್ಲಿ ತಂತ್ರಜ್ಞಾನಕ್ಕೆ ಜಾಸ್ತಿ ಒತ್ತು ನೀಡಲಾಗ್ತಾ ಇದೆ. ಡಿಜಿಟಲ್ ಶಿಕ್ಷಣಕ್ಕೆ ಆನ್ಲೈನ್ ಕ್ಲಾಸ್ಗಳು ನಡೀತಾ ಇದ್ದಾವೆ. ಸೊ ಇವುಗಳು ಶಿಕ್ಷಣಕ್ಕೆ ಯಾವ ರೀತಿ ಸಹಾಯ ಮಾಡಿದೆ, ಮತ್ತೆ ಇದೆಲ್ಲ ಶಿಕ್ಷಣಕ್ಕೆ ಪೂರಕವಾಗಿ ನಡೀತಾ ಇದೆಯಾ ಅಂತ?
1: ತಂತ್ರಜ್ಞಾನ ಬೇಕು, ಅದು ಅತಂತ್ರ ಸ್ಥಿತಿಗೆ ಹೋಗಬಾರ್ದು, ಸ್ವತಂತ್ರ ಜ್ಞಾನದ ಕಡೆಗೆ ಹೋಗ್ಬೇಕು. ಯಾಕಂದ್ರೆ ನಮ್ದು ಇನ್ಫಾರ್ಮೇಶನ್ ಈಗ ಒಂದು ಸುಮ್ಮನೆ ಒಂದು ಮೊಬೈಲ್ ಅಲ್ಲಿ ಸರ್ಚ್ ಮಾಡಿ ಬಂದ್ಬಿಡುತ್ತೆ, ನಮ್ಗೆ ಗೂಗಲ್ ಸರ್ಚ್ ಮಾಡಿದ್ರೆ ಎಲ್ಲದೂ ಸಿಕ್ಬಿಡುತ್ತೆ. ಆದ್ರೆ ಅದು ಬೇಕಾ ಮಕ್ಕಳಿಗೆ? ಅಷ್ಟು ವಿಚಾರಗಳು ಅವಶ್ಯಕತೆ ಇರಲ್ಲ. ಅವ್ರಿಗೆ ಏನ್ ಬೇಕೋ ಅದನ್ನ ಮಾತ್ರ ಅವ್ರು ತಗೊಳ್ಳುವಂತ ಆ ಶಕ್ತಿ ಅವರಲ್ಲಿ ಇರಬೇಕು. ಈ ವಿಚಾರ ಬೇಕು, ಇದರಿಂದ ನಾನು ಮುಂದೆ ಹೋಗ್ತೀನಿ ಅನ್ನೋ ಒಂದು ಪರ್ಫೆಕ್ಷನ್ ಅವ್ರಿಗೆ ಆ ಮಗುವಿಗೆ ತಿಳುವಳಿಕೆ ಬಿಡುವಂಥದ್ದು ಮಾತ್ರ ಇರಬೇಕು. ಅದರೊಳಗೆ ಇನ್ಯಾವುದೋ ಒಂದು ವಿಚಾರಗಳು ಅವ್ರು ಹುಡುಕ್ತಾ ಹುಡುಕ್ತಾ ಬೇರೆ ಬೇರೆದೆಲ್ಲ ಸಿಕ್ಬಿಡುತ್ತೆ. ಅವಾಗ ಅವರಿಗೆ ಅದು ಒಂದೇ ಮಾರ್ಗದಲ್ಲಿ ಹೋಗಕ್ ಆಗೋದೇ ಇಲ್ಲ, ಅವ್ರಿಗೆ ಬೇರೆ ಅಡ್ಡದಾರಿ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ತಂತ್ರಜ್ಞಾನದಿಂದ ಈ ಕೊರೋನಾ ಸಮಯದಲ್ಲಿ ನಮ್ಗೆ ಈ ತಂತ್ರಜ್ಞಾನದ ಬಳಕೆ ಎಷ್ಟು ಉಪಯೋಗಕ್ಕೆ ಬಂತು ಅಂದರೆ ಅವಾಗ ಎಲ್ಲ ಬಂದಾಗ್ಬಿಟ್ಟಿತ್ತು ಶಿಕ್ಷಣ ಅಂಥೇಳಿ. ಎಲ್ಲ ಮನೇಲಿ ಕೂತ್ಕೊಂಡು ಸುಮ್ಮನೆ ನಾವು ಏನು ಮಾಡೋದು ಮುಂದೆ ಅನ್ನೋ ಇದರೊಳಗೆ ಈ ತಂತ್ರಜ್ಞಾನದಿಂದ ನಮಗೆ ಸ್ವತಂತ್ರವಾಗಿ ಬದುಕುವಂಥ ಶಕ್ತಿ ಬರುತ್ತೆ. ಆದರೆ ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋವಂಥ ಒಂದು ಜ್ಞಾನ ಇರಬೇಕು ಮಗುವಿಗೆ. ಅದನ್ನು ದುರ್ಬಳಕೆ ಮಾಡ್ಕೊಳ್ಳೋಷ್ಟು ಮಕ್ಕಳು ತುಂಬ ಬೆಳೀತಾ ಇದ್ದಾರೆ ಈಗಿನ ಒಂದು ತಂತ್ರಜ್ಞಾನ ಇದರಿಂದ. ಹಾಗಾಗಿ ಅದನ್ನು ಬಳಸುವಂಥ ಒಂದು ಶಕ್ತಿ, ಆ ಜ್ಞಾನವನ್ನು ಪ್ರಾಥಮಿಕ ಶಿಕ್ಷಣದಲ್ಲಿ ನಾವು ಕೊಡಬೇಕಾಗತ್ತೆ. ಯಾಕಂದರೆ ಮಗುವಿಗೆ ಒಂದು ಮೊಬೈಲ್ ಕೊಡೋದು ದೊಡ್ಡ ಸಾಧನೆ ಅಲ್ಲ. ಮೊಬೈಲ್ನಲ್ಲಿ ಏನು ನೋಡಬೇಕು, ಏನು ಕೊಡಬೇಕು ಅದನ್ನು ತಿಳಿಸುವಂಥದ್ದು ಪೋಷಕರು ಮಾಡಬೇಕು, ಶಿಕ್ಷಕರು ಮಾಡಬೇಕು. ಯಾಕೆ ತುಂಬ ಸ್ಕೂಲ್ಗಳನ್ನು ನೋಡ್ತಾ ಇದ್ದೀವಿ, ನೀವು ಸರ್ಚ್ ಮಾಡಿ ನೀವು ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಪೋಷಕರು ನಿರಾಳರಾಗಿದ್ದಾರೆ.
0: ಹೌದು.
1: ಆದರೆ ಅವ್ರು ಏನು ನೋಡ್ತಾ ಇದ್ದಾರೆ ಅದರಿಂದ ಅವ್ರ ಮನಸ್ಸು ಎಷ್ಟು ಹಾಳಾಗ್ತಾ ಇದೆ, ಯಾವ ಥರದಲ್ಲಿ ಬಳಸ್ತಾ ಇದ್ದಾರೆ, ಇವನು ಕೂಡ ಅವ್ರು ಗಮನಿಸುವಂಥ ಸಮಯ ಕಡಿಮೆ ಇದೆ. ಆ್ಯಕ್ಚುಲಿ ಏನಾಗಿದೆ ಅಂದರೆ ಸಾಲ ಮಾಡಿ ಮಕ್ಕಳನ್ನ ಬೆಳೆಸುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಂಥ ಒಂದು ಶಿಕ್ಷಣ, ದುಬಾರಿ ಶಿಕ್ಷಣ ಕೊಡಿಸೋಕೆ ಹೋಗಿ ಒಂದು ಕಾಮನ್ ಸೆನ್ಸ್ ಇಲ್ಲದೆ ಮಕ್ಕಳಿಗೆ ಅವರಿಗೆ ಈ ಶಿಕ್ಷಣ ಕೊಡಿಸ್ಬಿಟ್ರೆ ಅವರಿಗೆ ಒಂದೇ ಒಳ್ಳೆ ಸೆಟ್ಲ್ ಆಗ್ಬಿಡ್ತಾರೆ ಲೈಫಲ್ಲಿ ಅನ್ನೋ ಒಂದು ದೂರಾಲೋಚನೆ, ಈ ದೂರದ ಆಲೋಚನೆ ಇದೆಯಲ್ಲ ಅದು

0: ದುರಾಲೋಚನೆಗೆ ಬಂದ್ಬಿಟ್ಟು ಈಗ ಬಂದಿದೆ. ಯಾಕಂದ್ರೆ ಭವಿಷ್ಯನ ಯಾರು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಭವಿಷ್ಯ ಇರೋದು ಅವರ ಒಂದು ಜ್ಞಾನದಲ್ಲಿ, ಅವ್ರು ಅದನ್ನ ಹೇಗೆ ಬಳಸ್ಕೊಂತಾರೆ, ಒಂದೊಂದು ಹೆಜ್ಜೆನೋ ಒಂದು ಕೂಡ ಒಳ್ಳೆಯ ಮಾರ್ಗದಲ್ಲಿ ಇಡ್ತಾ ಹೋದ್ರೆ ಅವರು ಹೋಗೊಟ್ಟೆ ಒಂದು ಉತ್ತಮವಾದ ಪದವಿಯನ್ನು ಪಡೆದೇ ಪಡೀತಾರೆ. ಅದನ್ನ ಫಾಸ್ಟ್ ಆಗಿ ಹೋಗ್ತೀವಿ ಅಂತ ಹೇಳಿದ್ರೆ ಬಿದ್ದು ಎಡ ಬಿಟ್ಟು ಬೀಳ್ತಾರೆ. ಹಾಗಾಗಿ ಅದನ್ನ ಬಳಸ್ಕೊಳ್ಳೋದನ್ನ ಸರಿಯಾಗಿ ಕಲಿಸ್ಬೇಕು. ಆದ್ರೆ ತುಂಬಾ ಬಳಕೆ ದುರ್ಬಳಕೆ ಆಗ್ತಾ ಇದೆ, ಅದರಿಂದ ಸ್ವಲ್ಪ ಪೋಷಕರೇ ಎಚ್ಚೆತ್ಕೋಬೇಕು, ಮತ್ತೆ ಶಿಕ್ಷಕರು ಕೂಡ ಅದರಿಂದ ಮಕ್ಕಳನ್ನ ದೂರ ಇಡೋಕೆ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಅಷ್ಟೊಂದು ಓದಕ್ಕೆ ಕೊಡ್ತಾ ಇದಾರೆ, ಅದರಿಂದ ಕಷ್ಟ ಆಗ್ತಾ ಇದೆ ಮಕ್ಳಿಗೆ. ಬೇಡದ ವಿಚಾರಿ ನೋಡಿ, ನಮ್ಮ ಭಾರತೀಯ ಶಿಕ್ಷಣದಲ್ಲಿ ಮಾತ್ರ ಇದು ಅನ್ಸತ್ತೆ, ಯಾಕಂದ್ರೆ ಬೇರೆ ದೇಶದಲ್ಲೆಲ್ಲ ಪ್ರಾರಂಭದಲ್ಲಿ ಅವ್ರಿಗೆ ಯಾವುದು ಓದೋದು ಏನು ಇರೋದಿಲ್ಲ, ಬರೀ ಅವರ ಆಕ್ಟಿವಿಟಿ ನೋಡಿ ಅವ್ರಿಗೆ ಯಾವ್ದ್ರೊಳಗೆ ಆಸಕ್ತಿ ಇದೆ ಅಂತ ಗಮನಿಸಿ ನಂತರ ಅದೇ ಸಬ್ಜೆಕ್ಟ್ ಮೇಲೆ ಅವರಿಗೆ ಮುಂದಿನ ಒಂದು ಶಿಕ್ಷಣವನ್ನು ಕೊಟ್ಟು ಅವರನ್ನು ಸ್ವತಂತ್ರ ವ್ಯಕ್ತಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಹಾಗಲ್ಲ, ಎಲ್ಲ ವಿಚಾರಗಳು ಮಕ್ಕಳಿಗೆ ತುಂಬುವಂಥ ಪ್ರಯತ್ನ. ಶಿಕ್ಷಣ ಅಂದರೆ ಹಾಗಾಗ್ಬಿಟ್ಟಿದೆ, ಒಂಥರ ಪುಸ್ತಕದ ಹೊರೆ ಹೊತ್ಕೊಂಡು ಹೋಗೋದು, ಅದರಿಂದ ಅವ್ರ ತಲೆಯೊಳಗೆ ತುಂಬೋದು, ಆ ಮನೆಗೆ ಬಂದು ಮತ್ತೊಂದಷ್ಟು ಸಮಸ್ಯೆಗಳನ್ನು ಎದುರಿಸೋದು, ಇಷ್ಟೇ ಒಂದು ಶಿಕ್ಷಣ ಆಗ್ಬೇಕು. ಅಂದ್ರೆ ಈಗ ಒಂದು ಮೊನ್ನೆ ರಜಾ ಬಂದು ಹೊರಗೆ ಬಂದರು, ಮನೆಗೆ ಬಂದರು, ಈ ಸ್ಕೂಲ್ ಶಾಲೆ ಅಂದಮೇಲೆ ಅವ್ರ ಮುಖ ನೋಡ್ಬೇಕು, ಫೇಲ್ ಆಗಿಬಿಟ್ಟಿತ್ತು. ಹಿಂದಿನ ಕಾಲದಲ್ಲಿ ಹಂಗಿರ್ಲಿಲ್ಲ, ನಾವೆಲ್ಲ ಖುಷಿಯಾಗಿ ಓ ಸ್ಕೂಲ್ ಸ್ಟಾರ್ಟ್ ಆಯ್ತು ಅಂತ ಓಡ್ತಾ ಇದ್ವಿ. ಯಾಕಂದ್ರೆ ನಮ್ಗೆ ಆಟ ಪಾಠದ ಮಧ್ಯದಲ್ಲಿ ನಮ್ಗೆ ಒಂದು ಸಂಸ್ಕಾರನೇ ಇತ್ತಲ್ಲ, ಹಾಗಾಗಿ ನಮ್ಗೆ ಅದು ಅಷ್ಟು ಹೆವಿ ಅನಿಸ್ತಾ ಇರಲಿಲ್ಲ.
1: ಹೌದು, ಈ ಕಾಂಪಿಟೇಟಿವ್ನೆಸ್ ಬಗ್ಗೆ ಮಾತಾಡೋದಾದ್ರೆ ಆ ಕಾಲದಲ್ಲಿ ಈ ಕಾಲದಲ್ಲಿನೂ ಬಹಳಷ್ಟು, ಆ ಕಾಲದಲ್ಲಿ ಸ್ಪರ್ಧಾತ್ಮಕತೆ ಅನ್ನೋ ಗೋಜಿಗೆ ನಾವು ಹೋಗ್ತಿರ್ಲಿಲ್ಲ, ಇದರಿಂದ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಮೇಡಮ್?
0: ಸ್ಪರ್ಧೆ ಅಂದ ತಕ್ಷಣ ಏನಾಗುತ್ತೆ, ಈಗ ನಾನು ಗೆಲ್ಲಬೇಕು, ನಾನು ಗೆಲ್ಲಬೇಕು, ಯಾವ ರೀತಿನಲ್ಲಿ ಗೆಲ್ಲಬೇಕು, ನಾನು ನನ್ನನ್ನು ಸ್ವತಂತ್ರವಾಗಿ ಗೆಲ್ತೀನೋ, ವಾಮ ಮಾರ್ಗದಲ್ಲಿ ಹೋಗಿ ನಾನು ಗೆಲ್ತೀನೋ, ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಮಕ್ಕಳಿಗೆ ಗೆಲುವು ಸೋಲು ಗೆಲುವು ಜೀವನದ ಒಂದು ಎರಡು ಅಂಗ,
1: ಅದು ಅರಿವಿರಬೇಕು,
0: ಅರಿವಿರಬೇಕು, ಯಾವ್ದ್ರೊಳಗೆ ಸೋತ್ರೆ ಯಾವ್ದ್ರೊಳಗೆ ಗೆಲ್ತೀವಿ ಅನ್ನೋ ಅರಿವಿರಬೇಕು. ನಾವು ಆಧ್ಯಾತ್ಮದಲ್ಲಿ ಸೋತ್ರೆ ಭೌತಿಕದಲ್ಲಿ ಗೆದ್ದಿರ್ತೀವಿ, ಭೌತಿಕದಲ್ಲಿ ಸೋತ್ರೆ ಆಧ್ಯಾತ್ಮದಲ್ಲಿ ಗೆದ್ದಿರ್ತೀವಿ. ಆಧ್ಯಾತ್ಮ ಅಂದ್ರೆ ಏನು? ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದು, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ತಾ ಹೋದಾಗ ನನ್ನಲ್ಲಿ ಒಂದು ಸತ್ಯ ಧರ್ಮ ನ್ಯಾಯ ನೀತಿ ಸಮಾನತೆ ಎಲ್ಲ ಸರಳ ಜೀವನ ಸ್ವಾಭಿಮಾನ ಸ್ವಾವಲಂಬನೆ ಇವೆಲ್ಲ ಪಟ್ಟಿನಲ್ಲೇ ಬರುತ್ತೆ. ಅದನ್ನು ನಾವು ಅದ್ರ ಹಿಂದೆ ಹೋಗ್ತಾ ಹೋಗ್ತಾ ಹೋಗ್ತಾ ನಾವು ಒಂದು ಮಹಾತ್ಮರಾಗ್ಬಿಡ್ತೀವಿ. ಅದೇ ನಾವು ಭೌತಿಕದಲ್ಲಿ ಇದನ್ನು ಕಾಂಪಿಟೇಷನ್ಗೆ ಇಳಿದಾಗ ಸತ್ಯ ಅಲ್ಲಿ ಬರೋದಿಲ್ಲ, ಯಾರನ್ನಾರು ಏನು ಮಾಡಿದ್ರೆ ಸತ್ಯ ಹೇಳಿದ್ರೆ ಯಾರೂ ನಂಬೋದಿಲ್ಲ, ಅಸತ್ಯ ಬಂದಿರುತ್ತೆ, ಅಧರ್ಮ ಬರುತ್ತೆ, ಅನ್ಯಾಯ ಮಾಡಿನಾದ್ರೂ ನಾನು ಮೇಲೆ ನಿಲ್ಲಬೇಕು, ಅಧಿಕಾರ ಪಡಿಬೇಕು, ಹಣ ಗಳಿಸ್ಬೇಕು, ಹೆಸರು ಮಾಡಬೇಕು, ಈ ಥರ. ಅಂದರೆ ಇವೆಲ್ಲ ತಾತ್ಕಾಲಿಕವಾಗಿ ನಶ್ವರ, ಇವೆಲ್ಲ ಶಾಶ್ವತವಾದ ಯಾವುದೂ ಇಲ್ಲ, ಅಧಿಕಾರ ಆಗಲಿ ಹಣ ಆಗಲಿ ಸ್ಥಾನಮಾನಗಳು ಇದು ಯಾರದ್ದು ಶಾಶ್ವತ ಅಲ್ಲ, ಅದು ಏರಪ್ಪೇರು ಆಗ್ತಾನೆ ಇರುತ್ತೆ. ಒಬ್ಬ ಒಂದ್ಸಲ ಬಿದ್ದವನು ಒಂದ್ಸಲ ಹೇಳ್ತಾನೆ, ಎದ್ದವನು ಬೀಳ್ತಾನೆ, ಹೀಗೆ ಬೇರೆ ಬೇರೆ ಅದು ಬದಲಾವಣೆಗಳಾಗ್ತಾ ಇರುತ್ತೆ. ಆದರೆ ಅಧ್ಯಾತ್ಮದಲ್ಲಿ ಹಾಗಲ್ಲ, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ತಾ ಹೋದಾಗ ನಾನು ಯಾರು ಅಂತ ಗೊತ್ತಾದಾಗ ನಾನು ಬದಲಾಗಬೇಕು ಅನ್ನೋ ಬಂದ್ಬಿಡುತ್ತೆ. ಯಾಕಂದ್ರೆ ನನ್ನಲ್ಲೇ ಇದೆ ಎಲ್ಲವೂ, ಆ ಶಕ್ತಿ ನಾನು ಬಳಸ್ಕೋಬೇಕು, ಸದ್ಬಳಕೆ ಮಾಡ್ಕೋಬೇಕು, ನನ್ನ ಆತ್ಮ ರಕ್ಷಣೆ ನಾನೇ ಮಾಡ್ಕೋಬೇಕು, ಈ ದೇಹನ ಶಾಶ್ವತ ಅಲ್ಲ, ಈ ಒಂದು ವಿಚಾರದ ಬಗ್ಗೆ ಮನುಷ್ಯ ಅರ್ಥ ಮಾಡ್ಕೊಳ್ತಾ ಹೋಗಾಗ ಇವೆಲ್ಲವೂ ಕೂಡ ಹಿಂದಿನ ಒಂದು ಮಹಾತ್ಮರು ಏನು ಹಾಕಿಕೊಟ್ಟಿರುವ ಒಂದು ದಾರಿ ಏನಾದರೆ ಅದು ಕಷ್ಟ ಇದೆ ಇವಾಗ. ಯಾಕಂದ್ರೆ ಮುಚ್ಚಿಬಿಟ್ಟಿದ್ದೀವಿ ನಾವು, ಅದು ತುಂಬ ಕಷ್ಟ ಅಂತ ಮುಚ್ಚಿಬಿಟ್ಟಿದ್ದೀವಿ. ಯಾಕೆ? ತಂತ್ರದಲ್ಲಿ ಸುಲಭವಾಗಿ ನಾವು ಯಾರೋ ಕೊಟ್ಟಿರೋದನ್ನು ತಗೊಂಡು ಬಳಸ್ತಾ ಇದ್ದೀವಲ್ವಾ, ಅದು ಸಾಲ ಆಗ್ತಾ ಇದೆ. ಯಾಕಂದ್ರೆ ಬೇರೆಯವ್ರನ್ನ ತಗೊಂಡಿರೋದು ಎಲ್ಲದೂ ತೀರಿಸಲೇಬೇಕು ಒಂದಲ್ಲ ಒಂದು ಮೂಲದಲ್ಲಿ, ಅದನ್ನು ತೀರಿಸುವ ಕೆಲಸ ಈಗಿನ ಒಂದು ಇದರೊಳಗೆ ಆಗೋದಿಲ್ಲ, ಸ್ಪರ್ಧೆಗಿಳಿದಾಗ ಆಗೋದಿಲ್ಲ ಅಂತ.
1: ಅರುಣ ಮ್ಯಾಮ್, ಈಗ ವಿದ್ಯಾರ್ಥಿಗಳಿಗೆ ಬರೀ ನಾಲೆಜ್ ಬಿಟ್ಟು ಜೀವನ ಮೌಲ್ಯಗಳನ್ನು ಕೂಡ ಅವರಲ್ಲಿ ಇನ್ಸ್ಟಿಲ್ ಮಾಡಬೇಕು ಅಂದರೆ ಇಂಪಾರ್ಟೆಂಟ್ ಸಲಹೆಗಳು ನೀಡೋದಾದರೆ ಏನು ನೀಡ್ತೀರಾ?
0: ಜೀವನ ಮೌಲ್ಯ ನಾಲೆಡ್ಜು, ಇಲ್ಲಿ ಜ್ಞಾನ ಅಂತ ಹೇಳಿದಾಗ ತಿಳುವಳಿಕೆ ಅಂದರೆ ಯಾವುದನ್ನು ತಿಳ್ಕೊಂಡ್ರೆ ನಮ್ಮ ಮನಸ್ಸಿಗೆ ನಮ್ಮ ಒಂದು ಆತ್ಮಕ್ಕೆ ತೃಪ್ತಿ ಸಿಗತ್ತೆ. ಈಗ ಮಗುವಿಗೆ ಒಂದಷ್ಟು ನಾವು ಹಿಂದೆ ಎಲ್ಲ ಏನು ಮಾಡ್ತಾ ಇದ್ರು, ಮಕ್ಕಳಲ್ಲಿರೋ ಒಂದು ಆಸಕ್ತಿಯನ್ನು ಗುರುತಿಸೋಕ್ಕೆ ಮೊದಲನೇ ವರ್ಷದ ಒಂದು ಹುಟ್ಟಿದ ದಿನದಲ್ಲಿ ಎಲ್ಲ ಪ್ರಾಡಕ್ಟ್ಗಳನ್ನು ಎಲ್ಲ ವಸ್ತುಗಳನ್ನು ಹಾಕ್ಬಿಟ್ಟು ಕೂರಿಸೋರು, ಅದೊಂದು ಶಾಸ್ತ್ರ ಇತ್ತು. ಅದರೊಳಗೆ ಯಾವ ಅದನ್ನು ಎತ್ಕೊಳ್ಳುತ್ತೋ ಅಂದರೆ ಮಗು ದೇವ್ರ ಸಮಾನ ಅಂದರೆ, ಯಾಕಂದ್ರೆ ನಮ್ಗೆ ಅದು ಆ ಮಕ್ಕಳಲ್ಲಿ ಏನು ಒಳಗಡೆ ಇದೆ ನಮ್ಗೆ ಗುರುತಿಸೋಕ್ಕಾಗಲ್ಲ. ಅದೊಂದು ಶಾಸ್ತ್ರದ ಪ್ರಕಾರ ಅದನ್ನು ಮಾಡಿದ್ರು. ಅದು ಯಾವುದನ್ನು ಎತ್ಕೊಳ್ಳುತ್ತೋ ಓ ಇದ್ರೊಳಗೆ ಆ ಮಗು ಮುಂದೆ ಬರುತ್ತೆ, ಇದರೊಳಗೆ ಆಸಕ್ತಿ ಇದೆ ಅಂತ ಗುರುತಿಸುವಂತ ಕೆಲಸ ಆಗ್ತಾ ಇತ್ತು. ಹಾಗಾಗಿ ಅವರಲ್ಲಿರೋ ಪ್ರತಿಭೆ ಮೂಲಕನೇ ಮೌಲ್ಯಗಳನ್ನು ತುಂಬಬೇಕು. ಯಾಕಂದ್ರೆ ನಾವು ಯಾರನ್ನು ಇನ್ಸ್ಪಿರೇಷನ್ ಆಗಿ ತಗೋಬಹುದು, ಆದರೆ ಆ ವ್ಯಕ್ತಿಯನ್ನು ಹಿಂದೆ ಹೋಗೋ ಬದಲು ಅವರ ವ್ಯಕ್ತಿತ್ವ

0: ವ್ಯಕ್ತಿತ್ವದ ಹಿಂದೆ ಆ ಮಗುವಿಗೆ ನಡೆಯುವಂತ ಅವಕಾಶಗಳನ್ನ ನಾವು ಕಲ್ಪಿಸ್ಕೊಡ್ಬೇಕು. ಈಗ ಅದು ನಮ್ಮ ಒಳಗಡೆನೆ ಇರುತ್ತೆ, ಪೋಷಕರಲ್ಲೂ ಇರುತ್ತೆ, ಒಳ್ಳೆಯ ಗುಣಗಳಿರುತ್ತೆ, ಅದನ್ನ ಆ ಮಕ್ಕಳು ಫಾಲೋ ಮಾಡಬೇಕು ಅಂದ್ರೆ ನಾವು ಒಳ್ಳೆಯವರಾಗಿ ಹೋಗ್ಬೇಕು, ಅದು ಮನೆಯೊಳಗೆ ಆಗುವಂಥದ್ದು. ಹಾಗೆ ನಮ್ಮನ್ನ ಅದು ಫಾಲೋ ಮಾಡ್ಕೊಂಡು ಹೋದಂಗೂ ಬೇರೆಯವರಲ್ಲೂ ನಮ್ಮ ಮನೆಗೆ ಬರುವಂತ ವ್ಯಕ್ತಿಗಳಲ್ಲಿ ಅತಿಥಿಗಳಾಗ್ಲಿ, ಅತಿಥಿ ದೇವೋಭವ ಅಂತ ಅಂದ್ರೆ ನಾವು ಎಲ್ಲರೊಳಗೂ ದೈವತ್ವವನ್ನು ಕಾಣುವಂತ ಶಿಕ್ಷಣ ನಮ್ಮ ಭಾರತೀಯ ಶಿಕ್ಷಣದಲ್ಲಿತ್ತು. ಯಾರನ್ನೂ ಇಲ್ಲಿ ಬೇರೆ ಅಲ್ಲ, ಎಲ್ಲರೂ ಒಂದು ನಮ್ಮವರೇ. ಎಲ್ಲರೊಳಗೂ ಇರೋದು ಒಬ್ಬನೇ ದೇವರು, ದೇವರನ್ನು ನಾವು ಆರಾಧನೆ ಮಾಡಬೇಕು, ಅವ್ರಿಗೆ ಗೌರವ ಕೊಡಬೇಕು, ಭಕ್ತಿಯಿಂದ ನೋಡಬೇಕು. ಯೋಗದ ಕಡೆಗೆ ಹೋಗಿತ್ತು, ಯೋಗದಲ್ಲಿ ಜ್ಞಾನಯೋಗ, ರಾಜಯೋಗ, ಭಕ್ತಿಯೋಗ, ಕರ್ಮಯೋಗ ಅಂತೇಳಿ ನಾಲ್ಕು ಯೋಗನೇ ನಮ್ಮದು ಭಗವದ್ಗೀತೆ ಹೇಳೋದು. ಭಗವದ್ಗೀತೆಯಲ್ಲಿ ಆ ಯೋಗದ ಮೂಲಕ ನಾವು ಮಗುವನ್ನು ಪ್ರಿಪೇರ್ ಮಾಡಿದರೆ ಭಗವದ್ಗೀತೆ ಅರ್ಥ ಮಾಡ್ಕೋಬೇಕು. ಮೇನ್ ಆಗಿ ಭಗವಂತನಿಂದ ಬಂದ ಒಂದು ಅದು ಗೀತೆ, ಅದು ಭಗವಂತ ಹೇಳಿರೋದು ಆಧ್ಯಾತ್ಮದ ಯೋಗ. ಅದು ನಾವೀಗ ಭೋಗದ ಕಡೆಗೆ ಅದನ್ನು ಬಳಸ್ಕೊಳ್ತಾ ಹೋದರೆ ನಮ್ಮ ಸ್ವಾರ್ಥಕ್ಕೋಸ್ಕರ ಭಕ್ತಿ ಮಾಡೋದು ಅದು ತೋರ್ಗಣಿಕೆ ಆಗುತ್ತೆ. ಮನರಂಜನೆಗೋಸ್ಕರ ಯಾವುದು ಇಲ್ಲಿ ಶಿಕ್ಷಣ ಆಗೋದಿಲ್ಲ. ಆತ್ಮವಂಚನೆಯಿಂದ ಮನರಂಜನೆ ಆದರೆ ಆತ್ಮಹತ್ಯೆಗಳು ಕಾರಣ ಆಗುತ್ತೆ, ಮಕ್ಕಳ ಮುಂದಿನ ಒಂದು ಜೀವನದಲ್ಲಿ ಕಷ್ಟ ಆಗುತ್ತೆ. ಹಾಗಾಗಿ ಮಕ್ಕಳ ಒಂದು ಮುಗ್ಧ ಮನಸ್ಸಿಗೆ ನಾವು ಅಧ್ಯಾತ್ಮ ಅಂದ ತಕ್ಷಣ ತನ್ನನ್ನು ತನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ಸರಳವಾಗಿ ಬದುಕೋದಾಗಲಿ, ಸತ್ಯದಲ್ಲಿ ಹೋಗೋದಾಗಲಿ, ಒಂದು ಇನ್ನೊಬ್ಬರಿಗೆ ಸಹಾಯ ಮಾಡಿ ಮಾಡೋದು ಮಕ್ಕಳಿಗಲ್ಲಿ ಸಣ್ಣಲ್ಲಿಂದನೇ ನಾವು ತಿಳಿಸ್ತಾ ಹೋದರೆ ಖಂಡಿತವಾಗಿಯೂ ಯಾವುದೇ ಕಷ್ಟ ಇಲ್ಲದೆ ಆ ಮಗು ಸ್ವತಂತ್ರವಾಗಿ ನನಗೆ ಏನು ಬೇಕು ಓದ್ತೀನಿ ಅನ್ನೋದೊಂದು ಸ್ವತಂತ್ರವಾಗಿ
1: ಡಿಸೈಡ್ ಮಾಡಿ.
0: ನಾವೆಲ್ಲ ನಮ್ಗೆ ಯಾರು ನಮ್ಮ ತಂದೆ ತಾಯಿಗಳು ಯಾರು ಇನ್ನು ಹಿಂಗೆ ಆಗಬೇಕು ಹಾಗೆ ಪ್ರೆಷರ್ ಏನೂ ಇರಲಿಲ್ಲ, ಅವ್ರು ಹೇಳ್ತಾನೂ ಇರಲಿಲ್ಲ. ಈಗ ನಾವೆಲ್ಲ ಹಿಂಗ್ ಬದುಕ್ತಾ ಇದೀವಿ ಭೂಮಿ ಮೇಲೆ ಅಂದ್ರೆ ನಮ್ಮ ಶಿಕ್ಷಣನೇ ಕಾರಣ.
1: ಕರೆಕ್ಟ್.
0: ಅಲ್ಲಿನ ಅಂದಿನ ಒಂದು ಶಿಕ್ಷಕರಾಗ್ಲಿ, ಅವರ ಒಂದು ನಿಸ್ವಾರ್ಥ ನಿರಹಂಕಾರ ಒಂದು ಸೇವೆ ಆಗ್ಲಿ, ಸೇವೆ ಅಂದ ತಕ್ಷಣ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಮಾಡುವಂಥದ್ದು ಶಿಕ್ಷಣ ಸೇವೆ ದಾಸೋಹ ಆಗ್ಬೇಕೇ ಹೊರತು ಅದು ವ್ಯಾಪಾರ ಆಗಬಾರ್ದು. ವ್ಯಾಪಾರೀಕರಣ ಆದಂಗೂ ಸಾಲ ಆಗುತ್ತೆ, ಆ ಸಾಲ ತೀರಿಸಕ್ಕೆ ದಾರಿ ದಪ್ತಾರೆ ಮಕ್ಕಳು, ಅದು ಮತ್ತಷ್ಟು ಸಮಸ್ಯೆಗಳನ್ನು ಮನೆಯೊಳಗೆ ಹೊರಗಡೆ ಸಮಾಜದಲ್ಲಿ ಎಲ್ಲ ಕಡೆ ದೇಶನ್ನೇ ಸಾಲಕ್ಕೆ ತಳ್ಳಿ ಹೋಗ್ತಾ ಇರ್ತಾರೆ.
1: ಅರುಣ ಮ್ಯಾಮ್, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಏನೇನು ಬದಲಾವಣೆಗಳಾಗಿದ್ದಾವೆ, ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಏನೇನು ಬದಲಾವಣೆಗಳಾದರೆ ಮುಂದೆ ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಒಳ್ಳೆಯ ಗುರಿ ಅಥವಾ ಒಳ್ಳೆಯ ರಿಸಲ್ಟ್ ಸಿಗತ್ತೆ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.

0: ಆಕಾಶವಾಣಿ, ಇದು ಆಕಾಶವಾಣಿ ಮುಖ್ಯ ವಾಹಿನಿ. 490 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಈ ಪ್ರಸಾರ ಕಾರ್ಯವನ್ನು ಆಲಿಸ್ತಾ ಇದ್ದೀರಾ. ಸಮಯ ಆಗಿದೆ 12:35. ಈಗ ಕೆಲವು ಪ್ರಕಟಣೆಗಳು.
1: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
2: ಅದು ಕೂಡ ಆಪ್ನಿಂದ? ಸಿಕ್ಬಿದ್ರು.
3: ಅಪರಿಚಿತ ಆಪ್ನಿಂದ ಬಚಾವಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಅಕ್ಕ, ಕೆಲ್ಸ ಸಿಕ್ತು.
5: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
2: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
5: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
2: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
5: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
2: ಆದ್ರೆ ಅಕ್ಕ
5: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
2: ಪಾರ್ಟಿನಂದು, ಬಜೆಟ್ ನಿಂದು.
3: RBI ಹೇಳುತ್ತೆ,
6: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
7: ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ.
8: ಅಮ್ಮ, ಅಮ್ಮ,
9: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
8: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
7: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
8: ಎಲ್ಲಿ ಹಸಿ ಕಸ ಒಣ

0: ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದ್ ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
2: ನಾನು ನಿಮ್ಮ ಆಕಾಶವಾಣಿ
3: ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಉಸಿರು.
2: ನಂಗೀಗ 90ರ ಸಂಭ್ರಮ.
3: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
2: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
3: ಹೊರತಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
2: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
4: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು. ನನಗೆ ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತೀರಾ ಅಂತ ಹೇಳಿ. ಅವರುಗಳಿಗೆಲ್ಲ ಆಶ್ಚರ್ಯ, ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ, ನನ್ನ ದೇವರುಗಳೆಲ್ಲ.
2: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ. ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
5: ಹೀಗೆ ಸಾಗಲಿ ನಮ್ಮ ಪಯಣ, ಹಾಡಿನಲ್ಲಿ ಸರಳ ಗಗನ.
2: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.

0: ಇರಿಸುವೆ.
1: ಯಾರು?
2: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
3: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶಾನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
2: ಏನಾಯ್ತೆ ಸವಿ?
4: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ನಿಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
3: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
4: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
2: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
5: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ಸಮಯ ಆಗಿದೆ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಹಾರ್ಮೋನ್ಗಳ ಕುರಿತು ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಎಂಡೋಕ್ರೋನಾಲಜಿಸ್ಟ್ ಹಾಗೂ ಡಯಾಬೆಟಿಸ್ಟ್ ಆಗಿರುವಂತಹ ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ.
2: ಈಗ ಈ ಹಾರ್ಮೋನ್ಗಳ ಮುಖ್ಯ ಉದ್ದೇಶ ಏನಂದ್ರೆ ಒಂದೊಂದು ಹಾರ್ಮೋನಿಗೆ ಒಂದೊಂದು ಕ್ರಿಯೆ ಅಂತ ಇರುತ್ತೆ, ಹೇಗೆ?
3: ಹೌದು. ಸೊ ಈ ಎಲ್ಲ ಹಾರ್ಮೋನ್ಗಳಿಗೆ ಒಂದೊಂದು ಕ್ರಿಯೆ ಇರ್ತದೆ. ಫಾರ್ ಎಕ್ಸಾಂಪಲ್, ನಮ್ಮ ಬಾಡಿಯಲ್ಲಿ ಗ್ರೋತ್ ಹಾರ್ಮೋನ್ ಉಂಟು. ಅದರದ್ದು ಮೇನ್ ಕೆಲಸ ಏನಂದ್ರೆ ಗ್ರೋತ್ ಅನ್ನ ನೋಡ್ಕೊಳ್ಳೋದು. ಸೊ ಹಾಗೆ ನಮ್ಮ ಬಾಡಿಯಿಂದ ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಉಂಟು. ಸೊ ಅದರದ್ದು ಮೇನ್ ಕಾರ್ಯ ಏನಂದ್ರೆ ಶುಗರ್ ಅನ್ನ ಕಂಟ್ರೋಲ್ ಮಾಡಿ ಇಟ್ಕೊಳ್ಳೋದು. ಸೊ ಇದು ಉತ್ಪತ್ತಿಯಾಗುವ ಜಾಗ ಬೇರೆ ಇರ್ಬೋದು, ಅದರ ಆಕ್ಷನ್ ಜಾಗ ಬೇರೆ ಇರ್ಬೋದು, ಬಟ್ ಅದು ಎಲ್ಲ ಹಾರ್ಮೋನ್ಗೆ ಒಂದೊಂದು ರೋಲ್ ಉಂಟು.
2: ಈ ಹಾರ್ಮೋನ್ ಉತ್ಪತ್ತಿ ಆಗೋದು ಹೇಗೆ ಡಾಕ್ಟ್ರೆ?
3: ಇದು ಬಯೋಕೆಮಿಕಲ್ ರಿಯಾಕ್ಷನ್ ತರ. ನಮ್ಮ ಸೆಲ್ಸ್ ಒಳಗಡೆ ಒಂದು ಪ್ರೋಟೀನ್ ಬಿಲ್ಡಿಂಗ್ ಗಾಲ್ಗಿ ಬಾಡೀಸ್ ಅಂತ ಇದೆ, ಅದರಿಂದ ಬರ್ಬೋದು. ಅಥವಾ ನಮ್ಮ ಸೆಲ್ಸ್ ಒಳಗಡೆ ನ್ಯೂಕ್ಲಿಯಸ್ ಅಂತ ಉಂಟು. ಸೊ ಅದರಿಂದ ಸ್ಟಿರಾಯ್ಡ್ಸ್ ಹಾರ್ಮೋನ್ಸ್ ಬರ್ಬೋದು. ಸೊ ಅಲ್ಲಿಂದ ಉತ್ಪಾದನೆ ಆಗಿ ಆ ಗ್ಲ್ಯಾಂಡಿಂದ ಡೈರೆಕ್ಟ್ ಬ್ಲಡ್ ಸ್ಟ್ರೀಮ್ ಹೋಗುತ್ತೆ. ಸೊ ಇದಕ್ಕೆ ಡಕ್ಟ್ಲೆಸ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ. ಸೊ ನಾರ್ಮಲ್ ಗ್ಲ್ಯಾಂಡ್ಸಿಗೆ ಡಕ್ಟ್ ಇರುತ್ತೆ, ಟ್ಯೂಬ್ ಇರುತ್ತೆ, ಈ ಟ್ಯೂಬ್ ಇಲ್ಲ ಇದರಲ್ಲಿ. ಸೊ ಡೈರೆಕ್ಟ್ ಬ್ಲಡ್ಗೆ ಹೋಗುತ್ತೆ. ಅದು ಎಲ್ಲಿ ಆಕ್ಟ್ ಮಾಡೋದಂದ್ರೆ ಅದಕ್ಕೆ ಸರಿಯಾಗಿ ಒಂದು ರಿಸೆಪ್ಟರ್ ಇರುತ್ತೆ. ಈಗ ನಿಮ್ಮ ಹತ್ರ ಒಂದು ಲಾಕ್ ಉಂಟು, ಅದಕ್ಕೆ ಅದೇ ಕೀ ಮ್ಯಾಚ್. ಆ ತರನೇ ಈ ಕೀಯಲ್ಲಿ ಮ್ಯಾಚ್ ಆಗ್ತದೆ, ಆ ಜಾಗದಲ್ಲದು ಹೋಗಿ ಕೆಲಸ ಮಾಡ್ತದೆ.
2: ಈಗ ಈ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗೋದು ಅಂತ ಹೇಳ್ತೇವೆ, ಅಸಮತೋಲನಗೊಳ್ಳೋದು ಅಂತ ಹೇಳಿ.

0: ಯಾಕಾಗಿ ಆಗುತ್ತೆ?
1: ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ತುಂಬಾ ರೀಸನ್ಸಿಗೆ ಆಗ್ಬೋದು. ಒಂದು ಜೆನೆಟಿಕ್ಸ್ ಇರ್ಬೋದು. ಈಗ ತಂದೆ ತಾಯಿಯವರಿಗೆ ಥೈರಾಯ್ಡ್ ಅಥವಾ ಶುಗರ್ ಏನಾದರೂ ಪ್ರಾಬ್ಲಮ್ ಇದ್ರೆ ಮಕ್ಕಳಿಗೆ ಬರ್ಬೋದು, ಇದು ಜೆನೆಟಿಕ್. ಮತ್ತೆ ಇನ್ನೊಂದು ಆಟೋ ಇಮ್ಯೂನ್ ಅಂತ, ಅಂದರೆ ನೀವು ಹುಟ್ಟುವಾಗ ಸರಿ ಇರ್ಬೋದು ಬಟ್ ಯಾವುದೇ ಕಾರಣಕ್ಕೆ ನಮ್ಮ ಬಾಡಿ ನಮಗೆ ಅಟ್ಯಾಕ್ ಮಾಡ್ಬೋದು. ಸೊ ಇದಕ್ಕೆ ಇದು ಈಗ ಜಾಯಿಂಟ್ ಅಟ್ಯಾಕ್ ಮಾಡಿದರೆ ವಾತ ಅಂತ ಹೇಳ್ತೇವೆ, ಸ್ಕಿನ್ನಿಗೆ ಅಟ್ಯಾಕ್ ಮಾಡಿದರೆ ವಿಟಿಲಿಗೋ ಅನಿಸ್ತೇವೆ. ಸೊ ಹಾಗೆ ನಮ್ಮ ಪ್ಯಾಂಕ್ರಿಯಸ್ಗೆ ಅಟ್ಯಾಕ್ ಆದರೆ ಟೈಪ್ 1 ಡಯಾಬಿಟೀಸ್ ಆಗ್ಬೋದು. ಥೈರಾಯ್ಡ್ಗೆ ನಮ್ಮ ಬಾಡಿ ಅಟ್ಯಾಕ್ ಮಾಡಿದರೆ ಹೈಪೋ ಥೈರಾಯ್ಡ್ ಅಥವಾ ಹೈಪರ್ ಥೈರಾಯ್ಡ್ ಆಗ್ಬೋದು. ಸೊ ಇದು ಒಂದು. ಇನ್ನೊಂದು ಥರ್ಡ್ ರೀಸನ್ ಏನಂದರೆ ಎನ್ವೈರ್ಮೆಂಟ್. ಈಗ ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲ ಅಥವಾ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ತುಂಬ ಜಾಸ್ತಿ ಆಯಿತು ಅಥವಾ ಯಾವುದೇ ವೈರಲ್ ಇನ್ಫೆಕ್ಷನ್ನಿಂದಾಗಿ ಪ್ರಾಬ್ಲಮ್ಸ್ಗಳು ಟ್ರಿಗರ್ ಆಗ್ಬೋದು.
0: ಈ ಹಾರ್ಮೋನ್ಗಳನ್ನು ಸರಿಯಾದ ಸ್ಥಿತಿಯಲ್ಲಿ ಇಡೋಕೆ ಏನಾದರೂ ಮಾಡಬಹುದಾ?
1: ಸೊ ಒನ್ ಆಫ್ ದ ಮೇನ್ ಥಿಂಗ್ ಇಸ್, ಈಗ ಜೆನೆಟಿಕ್ಸ್ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ಲೈಫ್ ಸ್ಟೈಲ್ ನಮ್ಮ ಕೈಯಲ್ಲಿ ಉಂಟು. ಸೊ ಅಟ್ ಲೀಸ್ಟ್ ಹಾಫ್ ಎನ್ ಅವರ್ ಎಕ್ಸಸೈಸ್ ಪರ್ ಡೇ, ಮತ್ತೆ ಒಂದೇ ಕಡೆಯಲ್ಲಿ ತುಂಬ ಕೂತ್ಕೊಳ್ಬಾರ್ದು ಒನ್ ಅವರ್ಕ್ಕಿಂತ ಜಾಸ್ತಿ, ಮತ್ತೆ ನಿಮ್ಮ ಸ್ಲೀಪ್ ಸೈಕಲ್. ಸೊ ನಾರ್ಮಲಿ ನಮ್ಮ ಸ್ಲೀಪ್ ಮತ್ತೆ ಹೊರಗಡೆದು ಸನ್ ಸೆಟ್ ಸನ್ರೈಸ್ಗೆ ಮ್ಯಾಚಿಂಗ್ ಇರಬೇಕು. ಸೊ ಯಾರು ನಿದ್ದೆ ಬಿಟ್ಟು ಕೆಲಸ ಮಾಡ್ತಾರೆ ಅಥವಾ ಯಾರು ಸನ್ರೈಸ್ ಆದ್ಮೇಲೆ ಕೂಡ ಏಳೋದಿಲ್ಲ, ಇಂಥವರಿಗೆ ಹಾರ್ಮೋನಲ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ.
0: ಈ ಹಾರ್ಮೋನಿಂದ ಕೇವಲ ದೈಹಿಕ ಸಮಸ್ಯೆಗಳಾಗುತ್ತೋ, ಅಂದರೆ ಶರೀರಕ್ಕೆ ಸಂಬಂಧಿಸಿದ ಹಾಗೆ ಸಮಸ್ಯೆಗಳಾಗುತ್ತೋ ಅಥವಾ ಮಾನಸಿಕವಾಗಿ ಏನಾದರೂ ಸಮಸ್ಯೆಗಳಾಗುವ ಸಾಧ್ಯತೆಗಳಿರ್ತದ?
1: ಈಗ ನಾರ್ಮಲಿ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ಗೆ ತುಂಬ ಬ್ರೈನ್ ಕನೆಕ್ಷನ್ ಉಂಟು, ಅಂದರೆ ಹೈಪೋಥೈರಾಯ್ಡ್ ಪೇಷೆಂಟ್ಗೆ ಸ್ವಲ್ಪ ಡಿಪ್ರೆಷನ್ ಥರ ಅಥವಾ ಸ್ಲೋನೆಸ್, ಏನು ಮಾಡೋದು ಬೇಡ ಆ ಥರ ಫೀಲಿಂಗ್ಸ್ ಬರ್ಬೋದು. ವೆರಸ್ ಹೈಪರ್ ಥೈರಾಯ್ಡ್ ಪೇಷೆಂಟ್, ಯಾರಲ್ಲಿ ಥೈರಾಯ್ಡ್ ಹಾರ್ಮೋನ್ ಲೆವೆಲ್ಸ್ ತುಂಬ ಜಾಸ್ತಿ ಉಂಟು, ಅಂಥವ್ರು ಸ್ವಲ್ಪ ಆ್ಯಂಕ್ಷಿಯಸ್ ಇರ್ತಾರೆ, ಮತ್ತೆ ಒಂದೇ ಕಡೆ ಕೂತ್ಕೊಳ್ಳೋದಿಲ್ಲ. ಸೊ ಮತ್ತೆ ಅಂಥವರಿಗೆ ಮೇನಿಯಾ ಅಂತ ಹೇಳ್ತೇವೆ, ಅಂಥ ಕಾಯಿಲೆಗಳು ಜಾಸ್ತಿ. ಮತ್ತೆ ನಾರ್ಮಲಿ ಕೂಡ ಈಗ ಫಾರ್ ಎಕ್ಸಾಂಪಲ್ ಡಯಾಬಿಟೀಸ್ ಅಥವಾ ಪಿ ಸಿ ಓ ಡಿ ಕಾಯಿಲೆ ಇರ್ಬೋದು ಈಗ ಹಾರ್ಮೋನಲ್ ಪ್ರಾಬ್ಲಮ್. ಸೊ ಅಂಥ ಪೇಷೆಂಟ್ಸಿಗೆ ಸೈಕೊಲಾಜಿಕಲಿ ಸ್ವಲ್ಪ ಬೇಸ್ ಲೈನ್ ಡಿಪ್ರೆಷನ್ ಥರ ಆಗ್ಬೋದು, ಮತ್ತೆ ಡಿಸಿಷನ್ ಮೇಕಿಂಗ್ ಅಥವಾ ಡೇ ಟು ಡೇ ಲೈಫ್ ನಿಮ್ಮದು ಆಕ್ಟಿವಿಟಿ ಸ್ವಲ್ಪ ಕಮ್ಮಿ ಇರ್ಬೋದು.
0: ಈಗ ನೀವು ಹೇಳಿದ್ರಿ ಹಾರ್ಮೋನ್ ಸಮಸ್ಯೆಯಿಂದಾಗಿ ಬರುವಂತಹ ಕೆಲವು ಆರೋಗ್ಯದ ಕಾಯಿಲೆಗಳನ್ನು ಕುರಿತು ಹೇಳಿದ್ರಿ, ವಿಶೇಷವಾಗಿ ಡಯಾಬಿಟಿಸ್ ಬಗ್ಗೆ ಕೂಡ ತಾವು ಮೆನ್ಷನ್ ಮಾಡಿದ್ರಿ. ಈ ಡಯಾಬಿಟಿಸ್ ಅನ್ನುವಂತಹ ಕಾಯಿಲೆ ಹೇಗೆ ಉಂಟಾಗುತ್ತೆ, ಇದ್ರ ಬಗ್ಗೆ ನಮಗೆ ತಿಳಿಸಿ ಡಾಕ್ಟ್ರೆ.
1: ಸೊ ನಾರ್ಮಲಿ ನಮ್ಮ ಬಾಡಿ ನಾರ್ಮಲ್ ಒಳ್ಳೆ ಫಂಕ್ಷನ್ ಮಾಡಬೇಕಾದ್ರೆ ಶುಗರ್ ವ್ಯಾಲ್ಯೂಸ್ 80-140 ರೇಂಜಿಗೆ ಇರಬೇಕು. ಸೊ ಫಾರ್ ಎಕ್ಸಾಂಪಲ್ 80 ಕಮ್ಮಿ ಆದರೆ ಲೋ ಶುಗರ್, 140 ಮೇಲೆ ಆದರೆ ಹೈ ಶುಗರ್. ಸೊ ನಾರ್ಮಲಿ ಈ ರೇಂಜಲ್ಲಿ ಇಟ್ಕೊಳ್ಳಿಕ್ಕೆ ನಮ್ಮ ಬಾಡಿಯಿಂದ ಎರಡು ಹಾರ್ಮೋನ್ ಮುಖ್ಯವಾಗಿ ಇರ್ತದೆ. ಒಂದು ಇನ್ಸುಲಿನ್, ಅದು ಶುಗರನ್ನು ಕಮ್ಮಿ ಮಾಡೋದು. ಇನ್ನೊಂದು ಗ್ಲುಕೋಗಾನ್, ಅದು ಶುಗರನ್ನು ಜಾಸ್ತಿ ಮಾಡೋದು. ಇನ್ನೊಂದು ಹಾರ್ಮೋನ್ ಆಕ್ಷನ್ ಉಂಟು, ಅದು ಗ್ರೋತ್ ಹಾರ್ಮೋನ್ ಮತ್ತು ಕಾರ್ಟಿಸೋಲ್. ಅದು ಎರಡು ಸ್ವಲ್ಪ ಶುಗರ್ಸನ್ನು ಜಾಸ್ತಿ ಮಾಡುತ್ತೆ, ಬಟ್ ಡೇ ಟು ಡೇ ಲೈಫಲ್ಲಿ ಅದರದ್ದು ಆಕ್ಷನ್ ಕಮ್ಮಿ. ಸೊ ಈ ರೇಂಜಿಂದ ಜಾಸ್ತಿ ಹೋದರೆ, ಸೊ 140 ಹೋಗಿ 200 ಆಯಿತು, ಸೊ ದೆನ್ ಬಾಡಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಈ ಶುಗರ್ ಇರೋದು ಬ್ಲಡ್ಡಲ್ಲಿ, ಸೊ ಶುಗರ್ ಲೆವೆಲ್ಸ್ ಕಾಯಂ ಬ್ಲಡ್ಡಲ್ಲಿ ಜಾಸ್ತಿ ಇದ್ದರೆ ಈ ರಕ್ತನಾಳಗಳು ಮೋರ್ ಸ್ಟಿಫ್ ಆಗುತ್ತೆ, ಮತ್ತು ಅದರ ಲೈನಿಂಗ್ ದಪ್ಪಾಗುತ್ತೆ. ಸೊ ನಿಮ್ಮ ಒಳಗಡೆ ಬ್ಲಡ್ ಕೆಪ್ಯಾಸಿಟಿ ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸೇಮ್ ಪೈಪ್ ದಪ್ಪ ಇದ್ರೆ ನೀರು ಇಟ್ಕೊಳ್ಳೋ ಕೆಪಾಸಿಟಿ ಕಮ್ಮಿ ಅಲ್ವಾ. ಸೊ ಸೇಮ್ ವೇ, ಸೊ ಇದು ಚೇಂಜಸ್. ಮತ್ತೆ ಇನ್ನೊಂದು ಏನಂದ್ರೆ ನಮ್ಮ ಬಾಡಿಲಿ ರಕ್ತನಾಳಗಳು ಕೆಲವು ಚಿಕ್ಕದಿರ್ತದೆ, ಕೆಲವು ದೊಡ್ಡದಿರ್ತದೆ. ಫಾರ್ ಎಕ್ಸಾಂಪಲ್ ಕಣ್ಣು ಮತ್ತೆ ಕಿಡ್ನಿದು ರಕ್ತನಾಳ ತುಂಬಾ ಚಿಕ್ಕದು. ಸೊ ಈ ತರ ಹೈ ಶುಗರ್ ತುಂಬಾ ಸಮಯ ಇದ್ರೆ ರಕ್ತನಾಳ ಸ್ಮಾಲ್ ಆದ್ರೆ ಅದಕ್ಕೆ ರಕ್ತ ಸಿಕ್ಕುದಿಲ್ಲ, ಸೊ ಬೇಗ ಡ್ಯಾಮೇಜ್ ಆಗ್ತದೆ. ಸೊ ಶುಗರ್ ಜಾಸ್ತಿ ಆಗ್ಲಿಕ್ಕೆ ಒಂದು ಕಾರಣ, ನಮ್ಮ ಶುಗರ್ ಮೇಂಟೈನ್ ಮಾಡ್ಲಿಕ್ಕೆ ನಾವು ಅದನ್ನು ಸ್ಪೆಂಡ್ ಮಾಡಬೇಕು. ಸೊ ಈಗ ನಾವು ನಡೀತಾ ಇಲ್ಲ ಅಥವಾ ಆಕ್ಟಿವಿಟೀಸ್ ಇಲ್ಲ, ಸೊ ಮೇಲೆ ಹೋಗ್ಬೋದು. ಅಥವಾ ನಮ್ಮ ಆಕ್ಟಿವಿಟಿ ಉಂಟು ಬಟ್ ನಾವು ತಿನ್ನೋದು ಮೀರಿ ತಿಂತಾ ಇದ್ದೇವೆ. ಸೊ ಎಸ್ಪೆಷಲಿ ಹೈ ಕ್ಯಾಲರಿ ಫುಡ್, ಫಾರ್ ಎಕ್ಸಾಂಪಲ್ ಸಾಫ್ಟ್ ಡ್ರಿಂಕ್ಸ್, ಸ್ವೀಟ್ಸ್, ಇದೆಲ್ಲ ರೆಗ್ಯುಲರ್ ಬೇಸಿಸಲ್ಲಿ ಸ್ವಲ್ಪ ಸ್ವಲ್ಪ ಅಪರೂಪಕ್ಕೆ ತಿಂದರೆ ನೋ ಪ್ರಾಬ್ಲಮ್, ಬಟ್ ನೀವು ರೆಗ್ಯುಲರ್ ಬೇಸಿಸಲ್ಲಿ ಅದರ ಕೆಪಾಸಿಟಿ ಮೀರಿ ತಿಂತಾ ಇದ್ದೀರಿ, ಸೊ ದೆನ್ ಶುಗರ್ಸ್ ವಿಲ್ ಬಿ ಹೈ. ಮತ್ತೆ ಇನ್ನೊಂದಂದರೆ ಜೆನೆಟಿಕ್ಸ್. ಈಗ ತಂದೆ ತಾಯಿಗೆ ಶುಗರಿಗೆ 60 ಇಯರ್ಸಿಗೆ ಬಂದರೆ ಮಕ್ಕಳಿಗೆ 50-10 ಇಯರ್ಸ್ ಬೇಗ ಬರುವ ಸಾಧ್ಯತೆ ಇರ್ತದೆ. ಈ ಮೂರು ಕಾರಣದಿಂದ ಶುಗರ್ಸ್ ಬರ್ಬೋದು. ಆ್ಯಂಡ್ ಫೈನಲಿ ಇನ್ನೊಂದು ಟೈಪ್ 1 ಡಯಾಬಿಟೀಸ್ ಅಂತ ಉಂಟು. ಸೊ ಟೈಪ್ 1 ಡಯಾಬಿಟೀಸ್ ಲೈಫ್ ಸ್ಟೈಲಿಂದ ಬರೋದಲ್ಲ, ಇಟ್ ಈಸ್ ಆಟೋ ಇಮ್ಯೂನ್, ಅಂದರೆ ನಮ್ಮ ಬಾಡಿ ಪ್ಯಾಂಕ್ರಿಯಸ್ಗೆ ಅಟ್ಯಾಕ್ ಮಾಡಿ ಬರೋದು. ಸೊ ಅದನ್ನು ಆ್ಯಸ್ ಆಫ್ ನಾವು ಪ್ರಿವೆಂಟ್ ಮಾಡಲಿಕ್ಕಾಗಲ್ಲ, ಅದು ಬರುವಾಗ ಬರ್ತದೆ. ಬಟ್ ಲಕ್ಕಿಲಿ ಟೈಪ್ 1 ಡಯಾಬಿಟೀಸ್ ವೆರಿ ರೇರ್, ಮೋಸ್ಟ್ ಆಫ್ ದೆಮ್ ಆರ್ ಟೈಪ್ 2. And it is very preventable.
0: ಈಗ ಈ ಡಯಾಬಿಟಿಸ್ ಬಗ್ಗೆ ಹೇಳುವಾಗ ವಯಸ್ಸಿನ ಬಗ್ಗೆ ಮಾತಾಡೋದಾದ್ರೆ ಯಾವ ವಯಸ್ಸಿನಲ್ಲಿ ಇದು ಕಾಣಿಸ್ಲಿಕ್ಕೆ ಶುರು ಆಗುತ್ತೆ, ಅಂದ್ರೆ ಇದಕ್ಕೆ ರಿಸ್ಕ್ ಕ್ಯಾಟಗರಿ ಅಂತ ಏನಾದರೂ ಮಾಡ್ಲಿಕ್ಕೆ ಆಗುತ್ತಾ?
1: ಹಾ, ಮಾಮೂಲಿಯಾಗಿ ನಾವೀಗ ಮಾತಾಡೋದು ಟೈಪ್ 2 ಡಯಾಬಿಟಿಸ್ ಬಗ್ಗೆ. ಸೊ ಟೈಪ್ 2 ಡಯಾಬಿಟಿಸ್ ಮುಂಚೆ ಅದು ಹಿರಿಯರ ಕಾಯಿಲೆ, ಅಂದರೆ 60 ವರ್ಷ ಆದಮೇಲೆ ಬರೋದು. ಯಾಕೆ 60 ಬರೋದಂದ್ರೆ, ಈಗ ಏಜ್ ಆಗ್ತಾ ಬರುವಾಗ ನಮ್ಮ ಬಾಡಿದು ಸೆಲ್ಸ್ಗಳು ಕಮ್ಮಿ ಆಗ್ತಾ ಬರ್ತದೆ. ಸೊ

0: ಪ್ಯಾಂಕ್ರಿಯಾಸು ಓಲ್ಡ್ ಆಯಿತು. ಸೊ ಈಗ ನಮ್ಮ ಕಾರಿದು ಬ್ಯಾಟ್ರಿ ಉಂಟು, ಅದು ತುಂಬ 8 ವರ್ಷ ಆದಮೇಲೆ ಚಾರ್ಜ್ ಇಟ್ಕೊಳ್ಳೋದಿಲ್ಲ. ಸೊ ಅದಕ್ಕೆ ಚೇಂಜ್ ಮಾಡಬೇಕು. ಸೇಮ್ ವೇ ತುಂಬ ವಯಸ್ಸಾಗುವಾಗ ಪ್ಯಾಂಕ್ರಿಯಸ್ ಅಷ್ಟು ಕೆಲಸ ಮಾಡೋದಿಲ್ಲ, ಅದಕ್ಕೆ ಶುಗರ್ ಬರೋದು. ಬಟ್ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಏನಂದರೆ ಬೇಗ ಬೇಗ ಬರ್ತಾ ಉಂಟು. ಸೊ 40 ಇಯರ್ಸಿಗೆ ಬರ್ತಾ ಉಂಟು, 30 ಇಯರ್ಸಿಗೆ ಬರ್ತಾ ಉಂಟು, 20 ಇಯರ್ಸಿಗೆ ಬರ್ತಾ ಉಂಟು. ಇದು ಕಾರಣ ಏನಂದರೆ ನಾನು ಹೇಳಿದಾಗೆ ಒಂದು ಲೈಫ್ ಸ್ಟೈಲ್, ಮತ್ತು ಜನ್ರೇಷನ್ ಟು ಜನ್ರೇಷನ್ ಸ್ವಲ್ಪ ಬೇಗ ಬರ್ತಾ ಉಂಟು. ಮತ್ತು ಈಗ ಸಾಮಾನ್ಯವಾಗಿ ನಮ್ಮೆಲ್ಲ ಹತ್ರ ವೆಹಿಕಲ್ಸ್ ಉಂಟು, ಫುಡ್ ಈಸ್ ಮೋರ್ ಈಸಿಲಿ ಅವೈಲೇಬಲ್, ಎಕ್ಸಸೈಸ್ ತುಂಬ ಕಮ್ಮಿ ಆಗಿದೆ. ಸೊ ಈಗ ಬೇಗ ಬೇಗ ಬರ್ತಾ ಉಂಟು. ಮತ್ತು ಪ್ರಾಬ್ಲಮ್ ಏನಂದರೆ ಈಗ 60 ವರ್ಷಕ್ಕೆ ಬಂದರೆ, ಈಗ ಸಾಮಾನ್ಯವಾಗಿ ಲೈಫ್ ಸ್ಪ್ಯಾನ್ ನಮ್ದೆಲ್ಲ 75 ಇಯರ್ಸ್ ಇಟ್ಕೊಳ್ಳಿ, ಸೊ 15 ಇಯರ್ಸ್ ಆಫ್ ಡಯಾಬಿಟೀಸ್, ಲಾಸ್ಟ್ 5 ಇಯರ್ಸ್ ಮಾತ್ರ ಪೇಷಂಟ್ಗಳು ಸಫರ್ ಆಗ್ತಾರೆ. ಸೊ ಫಸ್ಟ್ 10 ಇಯರ್ಸ್ ಯೂಶಲಿ ಗೋ ಸ್ಮೂತ್. ಬಟ್ ಈಗ ಸೇಮ್ ಡಯಾಬಿಟೀಸ್ ಕಾಯಿಲೆ 30 ವರ್ಷಕ್ಕೆ ಬಂದು, ಸೊ ದೆನ್ ಆ ಪೇಷಂಟ್ ಅಟ್ಲೀಸ್ಟ್ 70 ಇಯರ್ಸ್ ಬದುಕಿದ್ರೆ, ಒಂದು 40 ಇಯರ್ಸ್ ಹಿ ಹ್ಯಾಸ್ ಟು ಸ್ಟ್ರಗಲ್ ವಿತ್ ಡಯಾಬಿಟೀಸ್. ಸೊ ಫಸ್ಟ್ 10 ಇಯರ್ಸ್ ಓಕೆ ಹೋಗ್ತದೆ 40 ಇಯರ್ಸ್ ತನಕ, ಬಟ್ 40 ಇಯರ್ಸ್ ಆನ್ವರ್ಡ್ಸ್ ಅವ್ನು ಕಂಟ್ರೋಲ್ ಇಟ್ಕೊಳ್ಳಿಲ್ಲ ಅಂದರೆ ಬೇರೆ ಬೇರೆ ಕಾಂಪ್ಲಿಕೇಶನ್ಸನ್ನು ಮ್ಯಾನೇಜ್ ಮಾಡೋದ್ರಲ್ಲೇ ದಿನ ಹೋಗ್ತದೆ. ಸೊ ದಟ್ ಈಸ್ ವೈ ಶುಗರ್ ಬೇಗ ಬಂದಷ್ಟು ಡೇಂಜರ್ ಜಾಸ್ತಿ, ಓಲ್ಡ್ ಏಜಲ್ಲಿ ಬರೋ ಶುಗರು ಈಸಿಲಿ ಮ್ಯಾನೇಜ್ ಮಾಡ್ಬೋದು.
1: ಈಗ ಸಣ್ಣ ಮಕ್ಕಳಲ್ಲಿ ಈ ಡಯಾಬಿಟಿಸ್ ಬರುವಂಥ ಸಾಧ್ಯತೆಗಳಿರ್ತದ?
0: ಸೊ ಸಾಮಾನ್ಯವಾಗಿ ಮಕ್ಕಳಿಗೆ ಶುಗರ್ ಬಂದರೆ ನಾವು ಯೂಶಲಿ ಟೈಪ್ 1 ಡಯಾಬಿಟೀಸ್ ಅಂತ ಡಯಾಗ್ನೋಸ್ ಮಾಡೋದು. ಬಟ್ ಇತ್ತೀಚೆಗೆ ಸಣ್ಣ ಮಕ್ಕಳಲ್ಲಿ ಕೂಡ ಟೈಪ್ 2 ಡಯಾಬಿಟೀಸ್ ಬರ್ತಾ ಉಂಟು. ಸೊ ಫಾಸ್ಟ್ ಫುಡ್, ಸಾಫ್ಟ್ ಡ್ರಿಂಕ್ಸ್, ದೀಸ್ ಆರ್ ದ ಮೇನ್ ಟ್ರಿಗರ್ಸ್. ಸೊ ನಮಗೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು 5-6 ಜನ ಬರ್ತಾರೆ, 20 ವರ್ಷಕ್ಕಿಂತ ಕಮ್ಮಿ ಇರುವವರು ಡಯಾಬಿಟೀಸ್ ಇಟ್ಕೊಂಡು ಬರ್ತಾರೆ. ಸೊ ಹೆಚ್ಚಿನ ಮಕ್ಕಳಲ್ಲಿ ಪ್ರಾಬ್ಲಮ್ ಏನಂದ್ರೆ ಒಂದು ಹೊರಗಡಿದ ಫುಡ್, ಇನ್ನೊಂದು ಏನಂದ್ರೆ ಸ್ವಲ್ಪ ದಪ್ಪ ಇರ್ತಾರೆ, ಬಾಡಿ ಫ್ಯಾಟ್ ಅನ್ನು ಮೇಂಟೈನ್ ಮಾಡಿರೋದಿಲ್ಲ. ಸೊ ಅಂಥವ್ರಿಗೆ ಟೈಪ್ 2 ಡಯಾಬಿಟೀಸ್ 20 ವರ್ಷ ಮುಂಚೆ ಕೂಡ ಬರ್ಬೋದು.
1: ಈ ಡಯಾಬಿಟೀಸನ್ನು ಈಗ ಕಂಟ್ರೋಲ್ ಮಾಡೋದು ಅಂತ ಹೇಳಿದರೆ, ಈ ಕಂಟ್ರೋಲ್ ಮಾಡೋದು ಅಂದರೆ ಹೇಗೆ?
0: ಸಾಮಾನ್ಯವಾಗಿ ಈಗ ಡಯಾಬಿಟೀಸ್ ಬಂದ ಮೇಲೆ 3 ವೆರೈಟಿ ಉಂಟು ಕಂಟ್ರೋಲ್ ಮಾಡಲಿಕ್ಕೆ. ಒಂದು ನಿಮ್ಮ ಡಯಟ್, ಶುಗರ್ ಬರೋದು ನಮ್ಮ ಕಾರ್ಬೋಹೈಡ್ರೇಟಿಂದ. ಈಗ ಕಾರ್ಬೋಹೈಡ್ರೇಟ್ಸ್ ಫ್ರೂಟ್ಸ್ ಇರ್ಬೋದು, ರೈಸ್ ಇರ್ಬೋದು, ಚಪಾತಿ ಇರ್ಬೋದು, ಎಲ್ಲದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಉಂಟು. ಬಟ್ ಯಾವುದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಉಂಟು ಅಂಥ ಫುಡ್ಡನ್ನು ನಾವು ತಗೊಳ್ಬೇಕು. ಮತ್ತು ಸಿಂಪಲ್, ಈಗ ಕಾರ್ಬೋಹೈಡ್ರೇಟಲ್ಲಿ ಕೂಡ ಸಿಂಪಲ್ ಕಾರ್ಬೋಹೈಡ್ರೇಟ್ ಕಾಂಪ್ಲೆಕ್ಸ್ ಅಂತ ಉಂಟು. ಈಗ ಸಿಂಪಲ್ ಅಂದರೆ ಶುಗರ್, ರಿಫೈನ್ಡ್ ಶುಗರ್, ಅದು ಒಳ್ಳೆಯದಲ್ಲ. ವೆರಸ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂದರೆ ಸ್ಟಾರ್ಚ್, ನಿಮ್ಮ ಫ್ರೂಟ್ಸ್, ಇದೆಲ್ಲ ಸುಲಭದಲ್ಲಿ ಜೀರ್ಣ ಆಗೋದಿಲ್ಲ. ಸೊ ಅಂಥದ್ದು ನಾವು ಪ್ರಿಫರ್ ಮಾಡಬೇಕು. ಈಗ ಎಷ್ಟೋ ಜನ ಕೇಳ್ತಾರೆ, ಸರ್ ರೈಸ್ ಒಳ್ಳೆಯದ, ಚಪಾತಿ ಒಳ್ಳೆಯದ, ಎರಡೂ ಕಾರ್ಬೋಹೈಡ್ರೇಟ್ಸ್ ಅಲ್ವಾ ಅಂತ. ಸೊ ಸಾಮಾನ್ಯವಾಗಿ ನಾವು ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಇಟ್ಕೊಳ್ತೇವೆ. ಅಂದರೆ 100 ಗ್ರಾಮ್ ರೈಸ್ ತಗೊಂಡ್ರೆ ಶುಗರ್ ಹೇಗೆ ಹೋಗುತ್ತೆ, 100 ಗ್ರಾಮ್ ಚಪಾತಿ ತಗೊಂಡ್ರೆ ಶುಗರ್ ಹೇಗೆ ಹೋಗುತ್ತೆ. ಸೊ ರೈಸಲ್ಲಿ ಅದು ಸ್ಪೈಕ್ ಆಗ್ತದೆ ಸಡನ್, ವೆರಸ್ ಚಪಾತಿ ಈಸ್ ಮೋರ್ ಸ್ಮೂತ್. ಸೊ ಮಿಲೆಟ್ಸ್ ಎಲ್ಲ ಇನ್ನೂ ಸ್ಮೂತರ್. ಸೊ ಜೋಳ ರೊಟ್ಟಿ, ಮಿಲೆಟ್ಸ್ ಇನ್ನೂ ಸ್ಮೂತರ್. ಸೊ ಇಂಥ ಫುಡ್ ಯಾರ್ದು ಗ್ಲೈಸೆಮಿಕ್ ಇಂಡೆಕ್ಸ್ ಕಮ್ಮಿ ಅಂಥದ್ದು ನಾವು ಯೂಸ್ ಮಾಡಿದರೆ ಒಳ್ಳೆಯದು.
1: ಒಟ್ಟಾರೆಯಾಗಿ ಡಯಾಬಿಟೀಸ್ನಲ್ಲಿ ಇತ್ತೀಚೆಗೆ ಏನಾದರೂ ಬದಲಾವಣೆಗಳು, ಹೊಸ ಅನ್ವೇಷಣೆಗಳು ಏನಾದರೂ ನಡೀತಾ ಇದೆಯಾ?
0: ಟೈಪ್ 1 ಡಯಾಬಿಟೀಸಲ್ಲಿ ಆ್ಯಕ್ಚುಲಿ ಕ್ಯೂರ್ ಅಂತ ಇರಲಿಲ್ಲ. ಸೊ ನಾವು ಸಾಮಾನ್ಯವಾಗಿ ಇನ್ಸುಲಿನೇ ಕೊಡಬೇಕು, ಟ್ಯಾಬ್ಲೆಟು ನಡೆಯೋದಿಲ್ಲ ಅದರಲ್ಲಿ. ಸೊ ರಿಸರ್ಚ್ ನಡೀತಾ ಉಂಟು, ಐಸೋಲೇಟ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಸೊ ಬೇರೆಯವರ ಹೆಲ್ದಿ ಪ್ಯಾಂಕ್ರಿಯಾ ಸೆಲ್ಸ್ ತೆಗೆದು ಈ ಟೈಪ್ 1 ಡಯಾಬಿಟೀಸ್ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಬಟ್ ಅಗೇನ್ ಇಟ್ ಇಸ್ ಸ್ಟಿಲ್ ಇನ್ ರಿಸರ್ಚ್ ಮೋಡ್. UKಯಲ್ಲಿ ಎಲ್ಲ ರಿಸರ್ಚ್ ನಡೀತಾ ಉಂಟು. ಮುಂಚೆ ಇಂಜೆಕ್ಷನ್ ಇನ್ಸುಲಿನ್ ಮಾತ್ರ ಇದ್ದಿದ್ದು, ರೀಸೆಂಟ್ಲಿ ಇನ್ಹೇಲ್ಡ್ ಇನ್ಸುಲಿನ್ ಬರ್ತಾ ಉಂಟು. ಅಂದರೆ ಅಸ್ತಮಾ ಇನ್ಹೇಲರ್ ಉಂಟಲ್ಲ, ಆ ಥರನೇ ಇನ್ಹೇಲ್ಡ್ ಇನ್ಸುಲಿನ್ ಬರುತ್ತೆ. ಸೊ ಮಕ್ಕಳಿಗೆ ಸ್ಕೂಲಿಗೆ ಹೋಗುವಾಗ ಎಲ್ಲ ಇಟ್ಸ್ ಕ್ವೈಟ್ ಕಂಫರ್ಟೇಬಲ್.
1: ಇನ್ಸುಲಿನ್ ಅಂತ ಹೇಳಿದಾಗ ಇದು ಯಾವಾಗ ಕೊಡಲಾಗುತ್ತೆ ಮತ್ತು ಅದರ ಉದ್ದೇಶ ಏನಿರುತ್ತೆ?
0: ಹಾಂ, ಸೊ ನಾರ್ಮಲಿ ನಾವು ಇನ್ಸುಲಿನ್ ಕೊಡೋದು ಎರಡು ವಿಷಯ. ಒಂದು, ಬಾಡಿಯಲ್ಲಿ ಇನ್ಸುಲಿನ್ ಇಲ್ಲ. ಇನ್ನೊಂದೇನಂದರೆ ಟ್ಯಾಬ್ಲೆಟ್ಸ್ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೆ ಟಾಪ್ಅಪ್ ಥರ ಇನ್ಸುಲಿನ್ ಕೊಡೋದು. ಸೊ ಈಗ ಟೈಪ್ 1ನಲ್ಲಿ ನಾವು ಕೊಡೋಕೆ ಮೇನ್ ಕಾರಣ ಏನಂದರೆ ಇನ್ಸುಲಿನೇ ಇಲ್ಲ. ಸೊ ಅಲ್ಲಿ ಬೇರೆ ಆಪ್ಷನ್ ಇಲ್ಲ. ಯೂಶಲಿ ಮೀಲ್ಸ್ ಮುಂಚೆ ಕೊಡ್ತೀವಿ, ಮತ್ತೆ ಒಂದು ಮಲ್ಗೋ ಮುಂಚೆ ಕೊಡ್ತೀವಿ. ಸೊ 4 ಟೈಮ್ಸ್ ಮಿನಿಮಮ್ ಕೊಡ್ತೀವಿ ಟೈಪ್ 1ನಲ್ಲಿ. ಟೈಪ್ 2ಅಲ್ಲಿ ನಾವು ಯೂಶಲಿ ಕೊಡೋದು ಎಲ್ಲಿ ಅಂದರೆ ಟ್ಯಾಬ್ಲೆಟ್ಸ್ ವರ್ಕ್ ಆಗ್ತಾ ಇಲ್ಲ. ಸೊ ಅಲ್ಲಿ ನಾವು ಯೂಶಲಿ 2 ಟೈಮ್ ಇನ್ಸುಲಿನ್ ಕೊಡೋದು, ಅದಕ್ಕೆ ಬೈಫೇಸಿಕ್ ಇನ್ಸುಲಿನ್ ಅಂತ ಹೇಳೋದು. ಯಾರಿಗೆ ತುಂಬ ಕಂಟ್ರೋಲ್ ಇಲ್ಲ ನಾವು 3 ಅಥವಾ 4 ಟೈಮ್ಸ್ ಇನ್ಸುಲಿನ್ ಕೊಡ್ತೇವೆ.
1: ಡಾಕ್ಟರ್, ಹಾಗೆ ಮತ್ತೊಂದು ಹಾರ್ಮೋನ್ಗೆ ಸಂಬಂಧಿಸಿದ ಸಮಸ್ಯೆ ಅಂತ ಹೇಳಿದ್ರೆ ಥೈರಾಯ್ಡ್ ಸಮಸ್ಯೆ ಅಂತ ಹೇಳಿದ್ರಿ. ಈ ಥೈರಾಯ್ಡ್ ಅಂತ ನಾವು ಕೇಳ್ತಾ ಇರ್ತೇವೆ, ಇದು ಯಾವ ರೀತಿಯಾದಂಥ ಸಮಸ್ಯೆ, ಯಾಕೆ ಉಂಟಾಗುತ್ತೆ ಇದು?
0: ಥೈರಾಯ್ಡಲ್ಲಿ 3 ಪ್ರಾಬ್ಲಮ್ ಬರ್ಬೋದು ಅಂದರೆ ಜನ್ರಲಿ ಹೇಳೋದಾಗುತ್ತೆ. ಒಂದು, ಗಾಯ್ಟರ್ ಬರ್ಬೋದು. ಗಾಯ್ಟರ್ ಅಂದರೆ ನಿಮ್ಮ ಗ್ಲ್ಯಾಂಡ್ ದೊಡ್ಡದಾಗ್ತಾ ಉಂಟು. ಸೊ ಅದರಲ್ಲಿ ಕೂಡ 2 ವೆರೈಟಿ ಉಂಟು. ಡಿಫ್ಯೂಸ್ ಗಾಯ್ಟರ್ ಅಂದರೆ ಹೋಲ್ ಗ್ಲ್ಯಾಂಡೇ ದೊಡ್ಡದಾಗ, ಅಥವಾ ನಾಡ್ಯುಲರ್ ಗಾಯ್ಟರ್ ಅಂದರೆ ಚಿಕ್ಕ ಚಿಕ್ಕ ಗೆಡ್ಡೆ ಇರುತ್ತೆ. ಸೊ ಈ ಗೆಡ್ಡೆ ಇರಬೇಕಾದ್ರೆ ನಾವು ಸ್ವಲ್ಪ ಜಾಗ್ರತೆ ಇರಬೇಕು, ಬಿಕಾಸ್ ಕೆಲವರಿಗೆ ಅದರಲ್ಲಿ ಕ್ಯಾನ್ಸರ್ ಇರ್ಬೋದು. ಸೊ ಅದಕ್ಕೆ ನಾವು ಟೆಸ್ಟ್ ಮಾಡಿ ನೋಡ್ತೇವೆ ಫರ್ದರ್. ನೆಕ್ಸ್ಟ್ ನಿಮಗೆ ಕಾಮನ್ ಕಾಯಿಲೆಗಳು ನೀವು ಕೇಳಿರ್ತೀರಿ, ಹೈಪೋಥೈರಾಯ್ಡಿಸಮ್. ಹೈಪೋಥೈರಾಯ್ಡಿಸಮಲ್ಲಿ ಏನಂದರೆ ಥೈರಾಯ್ಡ್ ಗ್ಲ್ಯಾಂಡಿಂದ ಹಾರ್ಮೋನ್ ಬರೋದು ಕಮ್ಮಿ ಇರ್ತದೆ. ಥೈರಾಯ್ಡಿಂದ ಎರಡು ಹಾರ್ಮೋನ್ ಬರ್ತದೆ, T4

0: ಮತ್ತೆ ಟಿ ತ್ರೀ ಅದು ಪ್ರೊಡಕ್ಷನ್ ಕಮ್ಮಿ ಉಂಟು. ಸೊ ಇದರಲ್ಲಿ ಟಿ ಎಸ್ ಎಚ್ ಜಾಸ್ತಿ ಇರೋದು, ಬಟ್ ಟಿ ಫೋರ್ ಟಿ ತ್ರೀ ಕಮ್ಮಿ ಇರೋದು. ಥರ್ಡ್ ಕಾಯಿಲೆ ಹೈಪರ್ ಥೈರಾಯ್ಡಿಸಮ್, ಇದು ಅದರಲ್ಲಿ ಟಿ ಎಸ್ ಎಚ್ ಕಮ್ಮಿ ಇರ್ತದೆ, ಟಿ ಫೋರ್ ಟಿ ತ್ರೀ ಜಾಸ್ತಿ ಇರ್ತದೆ. ಈ ಎರಡೂ ಕಾಯಿಲೆ ಆಟೋ ಇಮ್ಯೂನ್, ಆಟೋ ಇಮ್ಯೂನ್ ಅಂದರೆ ನಮ್ಮ ಬಾಡಿ ನಮಗೆ ಅಟ್ಯಾಕ್ ಮಾಡೋದು. ಸೊ ಅದು ಯಾಕೆ ಆಯಿತು ಅಂದರೆ ಯೂಶಲಿ ಇದಕ್ಕೆ ಟ್ರಿಗರ್ ವೈರಲ್ ಇನ್ಫೆಕ್ಷನ್. ಸೊ ನಮಗೆ ಈಗ ಸಾಮಾನ್ಯವಾಗಿ ನೆಗಡಿ ಕೆಮ್ಮ ಕಾಯಿಲೆ ಸೀಸನಲ್ ಬರ್ತದಲ್ವಾ, ಸೊ ಒನ್ ಆಫ್ ದಿ ಸೀಸನಲ್ ಇನ್ಫೆಕ್ಷನಿಂದಾಗಿ ನಮಗೆ ಈ ಆಟೋ ಇಮ್ಯೂನ್ ಕಾಯಿಲೆ ಟ್ರಿಗರ್ ಆಗ್ಬೋದು. ಮತ್ತು ಇದು ಯೂಶಲಿ ಫ್ಯಾಮಿಲಿಯಲ್ಲಿ ಇರೋದು, ಈಗ ಒಂದು ಆಂಟಿಗೆ ಇದ್ದರೆ ನೀಸಿಗಿರ್ಬೋದು, ಅಥವಾ ಅಂದರೆ ಮಕ್ಕಳಿಗೆ ಬರಬೇಕಂತ ಇಲ್ಲ. ಸೊ ಇದ್ರದ್ದು ರಿಸ್ಕ್ ಇರೋದು ನಮ್ಮ ನಮ್ಮ ಬಾಡಿಲಿ ಕ್ರೋಮೋಸೋಮ್ ಉಂಟಲ್ಲ, ಒಂದು ಎಮ್ ಎಚ್ ಸಿ ಕಾಂಪ್ಲೆಕ್ಸ್ ಅಂತ ಉಂಟು ಸಿಕ್ಸ್ತ್ ಕ್ರೋಮೋಸೋಮ್ ಅಲ್ಲಿ, ಅದರಲ್ಲಿ ಆ ರಿಸ್ಕ್ ಫ್ಯಾಕ್ಟರ್ಸ್ ಇರೋದು. ಅದು ಪಾಸಿಟಿವ್ ಇದ್ರೆ ಆ ಫ್ಯಾಮಿಲಿಯಲ್ಲಿ ಆ ರೋಗ ಮೋರ್ ಕಾಮನ್. ಹಾಗೆ
1: ಇದಕ್ಕೆ ಯಾವ ರೀತಿಯಾಗಿ ಚಿಕಿತ್ಸೆ ಇರ್ತದೆ?
0: ಸೊ ಥೈರಾಯ್ಡ್ ಇಸ್ ಆಕ್ಚುಲಿ ವೆರಿ ಈಸಿ. ಬೇಸಿಕಲಿ ಥೈರಾಯ್ಡ್ ಪ್ರೊಫೈಲ್ ಅಂತ ಮಾಡ್ತೇವೆ, ಟಿ ಎಸ್ ಎಚ್, ಟಿ ಫೋರ್, ಟಿ ತ್ರೀ. ಆ ರಿಪೋರ್ಟ್ ನೋಡಿ ಈಗ ಥೈರಾಯ್ಡ್ ಕಾಯಿಲೆ ಇದ್ರೆ ಮತ್ತೆ ನಾವು ಆಂಟಿಬಾಡಿ ಟೆಸ್ಟ್ ಅಂತ ಮಾಡ್ತೇವೆ. ಸೊ ಆಂಟಿಬಾಡಿ ಯಾವ ರೋಗಕ್ಕೆ ಯಾವ ಆಂಟಿಬಾಡಿ ಅಂತ ನಮಗೆ ಆಲ್ರೆಡಿ ಗೊತ್ತಿರ್ತದೆ. ಆ ಆಂಟಿಬಾಡಿ ಪಾಸಿಟಿವ್ ಇದ್ರೆ ನಿಮ್ಮ ಡಯಾಗ್ನೋಸಿಸ್ ವೆರಿ ಕ್ಲಿಯರ್.
1: ಇದೀಗ ಮಹಿಳೆಯರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ ಅಥವಾ ಪುರುಷರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ?
0: ಸೊ ಯೂಶಲಿ ಈ ಥೈರಾಯ್ಡ್ ರಿಲೇಟೆಡ್ ಡಿಸೀಸಸ್ ಮಹಿಳೆಯರಲ್ಲಿ ಜಾಸ್ತಿ. ಒಂದಂದ್ರೆ ದೇ ಗೋ ಥ್ರೂ ಪ್ರೆಗ್ನೆನ್ಸಿ ಪೀರಿಯಡ್ಸ್, ಸೊ ದೇ ಹ್ಯಾವ್ ಮೋರ್ ಆಟೋಇಮ್ಯೂನ್ ಪ್ರಾಬ್ಲಮ್ ಒಂದು. ಸೆಕೆಂಡ್ ಅಂದರೆ ಅವರಿಗೆ ಬೇಗ ಕಂಡುಹಿಡಿತದೆ, ಬಿಕಾಸ್ ಥೈರಾಯ್ಡ್ ಪ್ರಾಬ್ಲಮ್ ಆದ ಕೂಡಲೇ ಅವರಿಗೆ ಪೀರಿಯಡ್ಸ್ ಆಗೋದಿಲ್ಲ ಅಥವಾ ಡಿಸ್ಟರ್ಬೆನ್ಸ್ ಅಥವಾ ಮಕ್ಕಳಾಗಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಸೊ ಲೇಡೀಸಲ್ಲಿ ನಮಗೆ ಬೇಗ ಗೊತ್ತಾಗೋದು ಕೂಡ ಜಾಸ್ತಿ, ರೋಗ ಕೂಡ ಅವರಲ್ಲಿ ಜಾಸ್ತಿ. ಬಟ್ ಲಕ್ಕಿಲಿ ಏನಂದರೆ ಥೈರಾಯ್ಡ್ ಕಾಯಿಲೆ ಬಂದ ಮೇಲೆ ಲೇಡೀಸಿಗೆ ಅಷ್ಟು ಉಪದ್ರ ಕೊಡೋದಿಲ್ಲ, ಅಂದರೆ ಸಿವಿಯರ್ ಡಿಸೀಸಸ್ ಕಮ್ಮಿ. ವೆರೆಸ್ ಮೇಲ್ಸಲ್ಲಿ ಕೆಲವೊಮ್ಮೆ ಥೈರಾಯ್ಡಲ್ಲಿ ಹೈಪರ್ ಥೈರಾಯ್ಡಲ್ಲಿ ಕಣ್ಣು ಪ್ರಾಬ್ಲಮ್ ಎಲ್ಲ ಬರ್ಬೋದು, ಅದೆಲ್ಲ ಮೇಲ್ಸಲ್ಲಿ ಜಾಸ್ತಿ, ಲೇಡೀಸಲ್ಲಿ ಆ ಎಲ್ಲ ಪ್ರಾಬ್ಲಮ್ಗಳು ಸ್ವಲ್ಪ ಕಮ್ಮಿ.
1: ಅಂದ್ರೆ ಈ ಸಮಸ್ಯೆ ಇದ್ದವರು ಮತ್ತೆ ಅವರ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೇಕಾಗ್ತದೆ ಹೇಗೆ?
0: ಹಾ, ಸೊ ಈ ಹೈಪೋಥೈರಾಯ್ಡಿಸಮ್ ಕಾಯಿಲೆ ಈಗ ಅದರಲ್ಲಿ ಮೈಲ್ಡ್ ಸಿವಿಯರ್ ಆ ಥರ ಉಂಟು. ಈಗ ಮೈಲ್ಡ್ ಡಿಸೀಸ್ ಎಲ್ಲರಿಗೂ ಮೆಡಿಸಿನ್ ಬೇಡ, ಕೆಲವೊಮ್ಮೆ ಆಟೋಮ್ಯಾಟಿಕ್ಲಿ ಸೆಟಲ್ ಆಗುತ್ತೆ. ಮತ್ತೆ ಓವರ್ಟ್ ಹೈಪೋಥೈರಾಯ್ಡ್ ಅಂತ ಹೇಳ್ತೀವಿ, ಅಲ್ಲಿ ಮೆಡಿಸಿನ್ ಬೇಕು, ಆ್ಯಂಡ್ ಯೂಶಲಿ ಇಟ್ಸ್ ಅ ಲೈಫ್ ಲಾಂಗ್ ಥಿಂಗ್. ಕೆಲವೊಮ್ಮೆ ಗರ್ಭಿಣಿಗೆ ನಾವು ಶಾರ್ಟ್ ಟರ್ಮ್ ಮೆಡಿಸಿನ್ ಕೊಡ್ತೇವೆ, ಅದು ಯೂಶಲಿ ಡೆಲಿವರಿ ಆದಮೇಲೆ ಬಂದ್ ಮಾಡ್ತೇವೆ. ವೆರಸ್ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್, ಅಂದರೆ ಆಲ್ಮೋಸ್ಟ್ ನಾವೀಗ ಟ್ರೀಟ್ಮೆಂಟ್ ಕೊಟ್ಟರೆ 60-80% ಪೇಷೆಂಟ್ಗೆ ಕ್ಯೂರ್, ಅಂದರೆ ಟೆಂಪರರಿ ಕ್ಯೂರ್ ಆಗ್ತದೆ. ಆ ಟೆಂಪರರಿ ಕ್ಯೂರಲ್ಲಿ ಒಂದು 20% ಪೇಷೆಂಟ್ಗೆ ಪುನಃ ಬರ್ಬೋದು ರೋಗ, ಉಳಿದವ್ರಿಗೆ ಪರ್ಮನೆಂಟ್ ಕ್ಯೂರ್ ಆಗ್ಬೋದು. ಒಂದು 30-40% ಪೇಷೆಂಟ್ಗೆ ಸ್ವಲ್ಪ ಲಾಂಗ್ ಟರ್ಮ್ ಮೆಡಿಸಿನ್ ಬೇಕಾಗ್ತದೆ. ಲೈಫ್ ಸ್ಟೈಲ್ ಇಂಪಾರ್ಟೆಂಟ್, ಬಟ್ ಮೋರ್ ಇಂಪಾರ್ಟೆಂಟ್ ಮೆಡಿಸಿನ್ ತಗೊಳ್ಳೋದು. ಸೊ ತುಂಬ ಜನ ಏನಾಗ್ತದೆ, ಇದೆಲ್ಲ ಕ್ರಾನಿಕ್ ಕಾಯಿಲೆಗಳು, ತಿಂಗಳು ಕಟ್ಲೆ ವರ್ಷ ಕಟ್ಲೆ ಮೆಡಿಸಿನ್ ತಗೊಳ್ಬೇಕು, ಮಿಡ್ಲಲ್ಲಿ ಫ್ರಸ್ಟ್ರೇಷನ್ ಆಗಿ ಬಿಡ್ತಾರೆ. ಸೊ ಆವಾಗ ಪ್ರಾಬ್ಲಮ್ ಆಗೋದು.
1: ಈಗ ಸರಿಯಾಗಿ ಮದ್ದು ತಗೊಳ್ಳದೇ ಇದ್ರೆ ಆವಾಗ ಯಾವ ರೀತಿಯಾಗಿ ಕಾಂಪ್ಲಿಕೇಶನ್ಸ್ ಆಗಬಹುದು?
0: ಎರಡರಲ್ಲಿಯೂ ಹೈಪೋಥೈರಾಯ್ಡಿಸಮ್ ಮೆಡಿಸಿನ್ ಸಡನ್ಲಿ ಬಿಟ್ಟರೆ ಒಂದು ಮಿಕ್ಸ್ ಎಡಿಮಾ ಕೋಮಾ ಅಂತ ಆಗ್ಬೋದು, ಅಂದರೆ ಕಾಲು ದಪ್ಪಾಗೋದು, ಮುಖ ದಪ್ಪಾಗೋದು, ಹಾರ್ಟ್ ರೇಟ್ ಕಮ್ಮಿ ಆಗೋದು ಅಥವಾ ತುಂಬ ಡ್ರೌಸಿ ಆಗೋದು, ಅದು ಆಗ್ಬೋದು. ಹೈಪರ್ ಥೈರಾಯ್ಡಿಸಮ್ ಅವ್ರ ಮೆಡಿಸಿನ್ ಬಿಟ್ಟರೆ ಥೈರಾಯ್ಡ್ ಸ್ಟಾರ್ಮ್ ಅಂತ ಆಗ್ಬೋದು, ಅಲ್ಲಿ ಉಲ್ಟಾ ಹಾರ್ಟ್ ರೇಟ್ ಜಾಸ್ತಿ ಆಗೋದು, ಲೂಸ್ ಮೋಷನ್ ಆಗೋದು, ಅಲ್ಲಿ ಕೂಡ ಎರಡೂ ಕಾಯಿಲೆ ಈಕ್ವಲಿ ಡೇಂಜರಸ್. ಸಡನ್ ಬಿಡಬಾರ್ದು ಯಾವಾಗಲೂ.
1: ಈಗ ಈ ಥೈರಾಯ್ಡ್ ಸಮಸ್ಯೆಗಳ ಆರಂಭಿಕ ಲಕ್ಷಣಗಳು ಅಂತ ಏನಾದರೂ ಇರ್ತದ?
0: ಎರಡೂ ಕಾಯಿಲೆಯಲ್ಲಿ ಲಕ್ಷಣ ಇರ್ಬೋದು, ಅಂದರೆ ಹೈಪೋಥೈರಾಯ್ಡಿಸಮ್ ಪೇಷೆಂಟಲ್ಲಿ ಸಾಮಾನ್ಯವಾಗಿ ಕಾನ್ಸ್ಟಿಪೇಷನ್, ಪೀರಿಯಡ್ಸ್ ಇರ್ರೆಗ್ಯುಲರ್, ಮತ್ತು ಹೇರ್ ಫಾಲು, ಸ್ವಲ್ಪ ಲೇಸಿನೆಸ್ ಆಗೋದು, ಸ್ವಲ್ಪ ದಪ್ಪ ಆಗೋದು, ಈ ಥರ ಪ್ರಾಬ್ಲಮ್ಗಳು ಬರ್ಬೋದು. ವೆರೆಸ್ ಹೈಪರ್ ಥೈರಾಯ್ಡಿಸಮಲ್ಲಿ ಉಲ್ಟಾ ವೆಯ್ಟ್ ಲಾಸ್, ಎದೆ ಡಬ ಡಬ ಜಾಸ್ತಿ ಆಗೋದು, ಲೂಸ್ ಮೋಷನ್, ಈ ಥರ ಪ್ರಾಬ್ಲಮ್ಸ್ಗಳು ಬರ್ಬೋದು. ಮತ್ತು ಕೆಲವರಿಗೆ ಕಣ್ಣು ಪ್ರಾಬ್ಲಮ್ ಕೂಡ ಬರ್ಬೋದು. ಈಗ ಹೈಪರ್ ಥೈರಾಯ್ಡ್ ಪೇಷೆಂಟ್ ಹೆಚ್ಚಿನವರಿಗೆ ಸಿಂಪ್ಟಮ್ ಇರ್ತದೆ, ಬಟ್ ಹೈಪೋಥೈರಾಯ್ಡ್ ಎಷ್ಟೋ ಟೈಮ್ ಪೇಷೆಂಟ್ ಯಾವುದೋ ಸ್ಕ್ರೀನಿಂಗ್ ಚೆಕ್ಕಿಗೆ ಹೋಗ್ತಾರೆ, ರಿಪೋರ್ಟ್ ನೋಡುವಾಗ ರಿಪೋರ್ಟ್ ಆ ಥರ ಇರ್ತದೆ. ಸೊ ಹೈಪೋಥೈರಾಯ್ಡ್ ಎಲ್ಲ ಪೇಷೆಂಟಿಗೆ ಸಿಂಪ್ಟಮ್ ಇರಬೇಕಂತ ಇಲ್ಲ, ಮತ್ತು ಎಲ್ಲ ನಾನು ಹೇಳಿದ ಸಿಂಪ್ಟಮ್ ಇರಬೇಕಂತನೂ ಇಲ್ಲ. ಸೊ ಕೆಲವರು ವಿದೌಟ್ ಸಿಂಪ್ಟಮ್ಸ್ ಬರ್ತಾರೆ.
1: ಡಾಕ್ಟರ್, ಹಾಗೆ ಈಗ ಮಹಿಳೆಯರಿಗೆ ಸಂಬಂಧಿಸಿದ ಹಾಗೆ ಅವರಿಗೆ ಬೇರೆ ಯಾವ ರೀತಿಯಾದಂತಹ ಹಾರ್ಮೋನ್ ಸಮಸ್ಯೆಗಳು ಬರುತ್ತೆ?
0: ಸೊ ಮಹಿಳೆಯರಿಗೆ ತುಂಬ ಪ್ರಾಬ್ಲಮ್ಸ್ ಬರ್ಬೋದು. ಫಾರ್ ಎಕ್ಸಾಂಪಲ್, ಸ್ಟಾರ್ಟಿಂಗ್ ಈಗ ಥೈರಾಯ್ಡಿಂದಾಗಿ ಪೀರಿಯಡ್ಸ್ ಪ್ರಾಬ್ಲಮ್ ಬರ್ಬೋದು. ಈಗ ಒಂದ್ಸಲ ಪೀರಿಯಡ್ಸ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಪಾಲಿಸಿಸ್ಟಿಕ್ ಓವರಿ, ಅದೀಗ ರೀನೇಮ್ ಆಗಿದೆ PMOS ಅಂತ, ಪಾಲಿ ಎಂಡೋಕ್ರೈನ್ ಮೆಟಬಾಲಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ, ಇದರಲ್ಲಿ ಪೀರಿಯಡ್ಸ್ ಇರೆಗ್ಯುಲರ್, ಪಿಂಪಲ್ಸ್, ಮತ್ತೆ ಇನ್ಫರ್ಟಿಲಿಟಿ ಅಂದ್ರೆ ಮಕ್ಕಳಾಗದೆ ಆಗ್ಲಿಕ್ಕೆ ಪ್ರಾಬ್ಲಮ್ ಆಗೋದು ಆಗ್ಬೋದು. ಮತ್ತೆ ನಿಮ್ಮ ಪಿಟ್ಯುಟ್ರಿ ಗ್ಲ್ಯಾಂಡ್ ಅಲ್ಲಿ ಒಂದು ಪ್ರೊಲಾಕ್ಟಿನ್ ಅಂತ ಹಾರ್ಮೋನ್ ಬರುತ್ತೆ. ಸೊ ಅದು ಜಾಸ್ತಿ ಪ್ರೊಡಕ್ಷನ್ ಆದರೆ ಕೂಡ ಇನ್ಫರ್ಟಿಲಿಟಿ ಬರ್ಬೋದು. ಮತ್ತೆ ಮುಂದೆ ಹೋಗಿ ಈಗ ಒಂದ್ಸಲ ಮೆನೋಪಾಸ್ ಅಂದ್ರೆ ಪೀರಿಯಡ್ಸ್ ನಿಲ್ಲುವ ಸಮಯ 50 ಇಯರ್ಸ್ ಆಗುವಾಗ ಈ ಸಡನ್ಲಿ ಹಾರ್ಮೋನ್ ಡೆಫಿಷಿಯನ್ಸೀಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಸ್ಟ್ರೋಜನ್ ಲೆವೆಲ್ಸ್ ಕಮ್ಮಿ ಆಗುತ್ತೆ. ಸೊ ಆವಾಗ ಏನಾಗ್ಬೋದು, ಸಡನ್

0: ಸ್ವೆಟ್ಟಿಂಗ್ ಆಗೋದು, ನಾವು ಅದಕ್ಕೆ ಹಾಟ್ ಫ್ಲಷಸ್ ಅಂತ ಕರಿತೇವೆ, ಅದರಿಂದ ರಗಳೆ ಆಗ್ಬೋದು. ಇನ್ನೊಂದು 5-10 ಇಯರ್ಸ್ ಆಗುವಾಗ ಈಸ್ಟ್ರೋಜನ್ ಆಕ್ಚುಲಿ ಬೋನಿಗೆ ಒಳ್ಳೆಯದು, ಸೊ ಅದು ಕಟ್ ಆಫ್ ಆಗುವಾಗ ಬೋನ್ಗಳು ವೀಕ್ ಆಗಿ ಆಸ್ಟಿಯೋಪೊರೋಸಿಸ್ ಅಂತ ಆಗ್ಬೋದು. ಸೊ ಯೂಶಲಿ ನಾವೇನು ಮಾಡ್ತೇವೆ, ಮೆನೋಪಾಸ್ ಒಂದು 60 ಇಯರ್ಸ್ ಹತ್ರ ಬರುವಾಗ ನಾವು ಬೋನ್ ಡೆನ್ಸಿಟಿ ಸ್ಕ್ಯಾನ್ ಅಂತ ಮಾಡ್ತೇವೆ. ಈ ಬೋನ್ ಡೆನ್ಸಿಟಿ ಸ್ಕ್ಯಾನ್ ಅಲ್ಲಿ ನಮಗೆ ಬೋನ್ಸ್ ವೀಕ್ ಉಂಟಾ ಸ್ಟ್ರಾಂಗ್ ಉಂಟಾ ಅಂತ ಗೊತ್ತಾಗ್ತದೆ.
1: ಈಗ ತಾವು ಹೇಳಿದ್ರಿ PCOS ಅಂದ್ರೆ ಈಗ PMOS ಅಂತ ಮರುನಾಮಕರಣ ಆಗಿದೆ ಅಂತ, ಇದರ ಲಕ್ಷಣಗಳು ಏನಿರ್ತವೆ ಡಾಕ್ಟ್ರೆ?
0: PCOS ಅಥವಾ PMOS ಅದು ಗಾರ್ಡನ್ ವೆರೈಟಿ ಇರ್ಬೋದು, ಅಂದ್ರೆ ಈಚ್ ಪೇಷಂಟ್ ಡಿಫ್ರೆಂಟ್. ಸೊ ಮುಂಚಿನ ಕಾಲ ಏನಿತ್ತು, ಜನರು ಸ್ಕ್ಯಾನಿಂಗ್ ಹೋಗ್ತಾ ಇತ್ತು, ಅಲ್ಟ್ರಾಸೌಂಡ್ ಡಾಕ್ಟರ್ ನೋಡುವಾಗ ನಿಮ್ಗೆ PCOD ಉಂಟು ಅಂತ ಹೇಳ್ತಾ ಇದ್ರು. ಬಟ್ ಈಗ ನಮ್ಗೆ ಏನ್ ಗೊತ್ತಾಗಿದೆ, ಈಚ್ ಪರ್ಸನ್ ಡಿಫ್ರೆಂಟ್. ಕೆಲವರಿಗೆ ಸ್ಕ್ಯಾನ್ ನಾರ್ಮಲ್ ಇರ್ಬೋದು, ಆದ್ರೂ PCOD ಇರ್ಬೋದು. ಕೆಲವರಿಗೆ ಬರೀ ಆಕ್ನೆ ಇರುತ್ತೆ ಮತ್ತೆ ಹಾರ್ಮೋನ್ ಲೆವೆಲ್ಸ್ ಜಾಸ್ತಿ ಇರುತ್ತೆ. ಸೊ ನಾರ್ಮಲಿ ಗಂಡ್ಸ್ರಲ್ಲಿ ಈಸ್ಟ್ರೋಜನ್ ಇರ್ತದೆ ಬಟ್ ಕಮ್ಮಿ ಲೆವೆಲ್, ಹಾಗೆ ಲೇಡೀಸ್ ಅಲ್ಲಿ ಟೆಸ್ಟೋಸ್ಟಿರಾನ್ ಇರ್ತದೆ, ವಿಚ್ ಇಸ್ ಅ ಜೆಂಟ್ಸ್ ಹಾರ್ಮೋನ್, ಬಟ್ ಅದು ಲೋ ಲೆವೆಲ್ ಇರ್ತದೆ. ಸೊ ಈ PCOD ಪೇಷಂಟ್ಸ್ ಅಲ್ಲಿ ಟೆಸ್ಟೋಸ್ಟಿರಾನ್ ಜಾಸ್ತಿ ಇರ್ಬೋದು. ಕೆಲವರು ಹೇರ್ ಫಾಲ್ ಅಥವಾ ಫೇಷಿಯಲ್ ಹೇರ್ ಪ್ರಾಬ್ಲಮ್ ಇಟ್ಕೊಂಡು ಬರ್ಬೋದು. ಕೆಲವರು ಇನ್ಫರ್ಟಿಲಿಟಿ ಚೆಕಪ್ ಮಾಡುವಾಗ ಗೊತ್ತಾಗ್ಬೋದು PCOD ಉಂಟಂತ. ಸೊ ಈಚ್ ಪರ್ಸನ್ ಇಸ್ ಡಿಫ್ರೆಂಟ್. ಸೊ ನಾವು ಅಟ್ಲೀಸ್ಟ್ 2 ಏನಾದರೂ ಕ್ರೈಟೀರಿಯಾ ಸ್ಯಾಟಿಸ್ಫೈ ಆದರೆ, ಫಾರ್ ಎಕ್ಸಾಂಪಲ್ ಸ್ಕ್ಯಾನ್, ಬ್ಲಡ್ ಟೆಸ್ಟ್ ಅಥವಾ ನಿಮ್ಮ ಸಿಂಪ್ಟಮ್ಸ್ ಇದ್ರೆ ನಾವು ಈ ಥರ ಡಯಾಗ್ನೋಸ್ ಮಾಡ್ತೇವೆ. ಮತ್ತೆ ಯಾಕೆ ರೀನೇಮ್ ಮಾಡಿದಾರಂದ್ರೆ, ಮುಂಚೆ ಇಟ್ ವಾಸ್ ಜಸ್ಟ್ ಪೀರಿಯಡ್ಸ್ ಪ್ರಾಬ್ಲಮ್, ಬಟ್ ಈಗ ಏನು ಗೊತ್ತಾಗಿದೆ ಅಂದರೆ ಈ ಪೇಷಂಟ್ಗಳಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರ್ತದೆ. ನಾನು ಹೇಳಿದ್ನಲ್ಲ ಡಯಾಬಿಟೀಸಲ್ಲಿ, ಸೊ ಡಯಾಬಿಟೀಸಲ್ಲಿ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಇರ್ತದೆ, ಆ ಸೇಮ್ ಪ್ರಾಬ್ಲಮ್ PCODಯಲ್ಲಿ ಕೂಡ ಇರ್ತದೆ. ಸೊ ಯೂಶಲಿ ಅವರು ಫಸ್ಟ್ ನಮಗೆ ಪೀರಿಯಡ್ಸ್ ಪ್ರಾಬ್ಲಮ್, ಮತ್ತೆ ಅವರಿಗೆ ಕನ್ಸೀವ್ ಆಗಲಿಕ್ಕೆ ಪ್ರಾಬ್ಲಮ್ ಆಗ್ತದೆ, ಮತ್ತೆ ಅವ್ರು ಕನ್ಸೀವ್ ಆದರೆ ಯೂಶಲಿ ಅವರಿಗೆ ಜೆಸ್ಟೇಷನ್ ಡಯಾಬಿಟೀಸ್ ಅಂತ ಬರ್ಬೋದು, ಅಂದರೆ ಪ್ರೆಗ್ನೆನ್ಸಿ ರಿಲೇಟೆಡ್ ಡಯಾಬಿಟೀಸ್. ಮುಂದೆ ಹೋಗಿ ಅವ್ರು ಸ್ವಲ್ಪ ಏಜ್ ಆಗುವಾಗ ಅವರಿಗೆ ನಾರ್ಮಲ್ ಡಯಾಬಿಟೀಸ್ ಬರ್ತದೆ. ಸೊ ಇಟ್ ಈಸ್ ಅ ಕಂಟಿನ್ಯೂಟಿ ಆಫ್ ದ ಸೇಮ್ ಪ್ರಾಬ್ಲಮ್. ಸೊ ಅದಕ್ಕೆ ಅದನ್ನು ರೀನೇಮ್ ಮಾಡಿದ್ದಾರೆ.
1: ಈ PMOS ಸಮಸ್ಯೆ ಏನು ಹೇಳಿದ್ರಿ, ಅದು ಯಾಕಾಗಿ ಬರುತ್ತೆ ಮತ್ತು ಯಾರಲ್ಲಿ ಜಾಸ್ತಿ ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇರ್ತದೆ?
0: ಯೂಶಲಿ ನಮ್ಮ ಹೈಟಿಗೆ ನಮ್ಮ ವೆಯ್ಟ್ ಜಾಸ್ತಿ ಇದ್ರೆ ಅದಕ್ಕೆ ನಾವು BMI ಅಂತ ಹೇಳ್ತೇವೆ. ಸೊ BMI ಜಾಸ್ತಿ ಇದ್ದವರು, ಎಸ್ಪೆಷಲಿ 25 ಮೇಲೆ ಇದ್ದವರಿಗೆ ಈ ಪ್ರಾಬ್ಲಮ್ಗಳು ಕಾಮನ್. ಬಟ್ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಕೆಲವು ಲೀನ್ PCOD ಅಂತ ಇದ್ದಾರೆ, ಅಂದರೆ ಅವರ ಹೈಟಿಗೆ ಅವರ ವೆಯ್ಟ್ ಆ್ಯಕ್ಚುಲಿ ಒಳ್ಳೆಯದೇ ಉಂಟು, ಆದರೂ ಅವರಿಗೆ ಈ ರೋಗ ಉಂಟು. ಇದು ಯಾಕೆ ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸಿಂದ. ಸೊ ನಾರ್ಮಲಿ ನಮ್ಮ ಬಾಡಿಗೆ, ನಾನು ಹೇಳಿದ್ನಲ್ಲ, ಇನ್ಸುಲಿನ್ ಲೆವೆಲ್ ಶುಗರ್ ಮೇಂಟೈನ್ ಮಾಡುತ್ತೆ, ಬಟ್ ಕೆಲವರಿಗೆ ಈ ಇನ್ಸುಲಿನ್ ತುಂಬ ಬೇಕಾಗ್ತದೆ ಸೇಮ್ ಲೆವೆಲ್ ಮೇಂಟೈನ್ ಮಾಡಲಿಕ್ಕೆ. ಸೊ ಸಪೋಸ್ ಒಬ್ಬನಿಗೆ ಇನ್ಸುಲಿನ್ ಲೆವೆಲ್ 4 ಇದ್ರೆ ಸಾಕು ಅಂತ ಎಣಿಸ್ಕೊಳ್ಳಿ, ಈಸ್ ಅ ನಾರ್ಮಲ್ ಪರ್ಸನ್. ಇನ್ನೊಬ್ಬರಿಗೆ 30 ಬೇಕು ಇನ್ಸುಲಿನ್ ಲೆವೆಲ್ ಅದೇ ಶುಗರ್ ಮೇಂಟೈನ್ ಮಾಡಲಿಕ್ಕೆ. ಸೊ ಅಂಥವರಿಗೆ ಡಯಾಬಿಟೀಸು ಬರುವ ಸಾಧ್ಯತೆ ಜಾಸ್ತಿ, PCOD ಬರುವ ಸಾಧ್ಯತೆಯೂ ಜಾಸ್ತಿ. ಸೊ ಇಟ್ಸ್ ಆಲ್ ಲಿಂಕ್ ಟು ಇನ್ಸುಲಿನ್ ರೆಸಿಸ್ಟೆನ್ಸ್.
1: ಸೊ ಇದಕ್ಕೆ ಚಿಕಿತ್ಸೆ ಯಾವ ರೀತಿ ಇರ್ತದೆ, ಅಂದರೆ ಅದು ಸಂಪೂರ್ಣವಾಗಿ ಗುಣವಾಗುತ್ತಾ ಅಥವಾ ಅದಕ್ಕೆ ಮತ್ತೆ ಮತ್ತೆ ಮದ್ದು ಮಾಡ್ತಾ ಇರಬೇಕಾಗುತ್ತಾ?
0: ಸೊ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ಸಿಂಪ್ಟಮ್ಸ್. ಸೊ ಎಲ್ಲರಿಗೂ ಮೆಡಿಸಿನ್ ಬೇಡ. ಕೆಲವೊಮ್ಮೆ ಕಾಸ್ಮೆಟಿಕ್ ಪ್ರಾಬ್ಲಮಿಂದ ಪೇಷಂಟ್ಸ್ ಬರ್ತಾರೆ, ಫಾರ್ ಎಕ್ಸಾಂಪಲ್ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ಮತ್ತೆ ನಮ್ಮ ಹತ್ರ ಬರ್ತಾರೆ, ಕೆಲವೊಮ್ಮೆ ಗೈನಕಾಲಜಿಸ್ಟ್ ಹತ್ರ ಹೋಗಿ ಮತ್ತೆ ನಮ್ಮ ಹತ್ರ ಬರ್ತಾರೆ. ಸೊ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ದ ಸಿಂಪ್ಟಮ್ಸ್. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ತುಂಬ ಇದ್ರೆ ನಾವು ಮೆಟ್ಫಾರ್ಮಿನ್ ಅಂತ ಒಂದು ಟ್ಯಾಬ್ಲೆಟ್ ಕೊಡ್ತೇವೆ, ವಿಚ್ ವಿ ಯೂಸ್ ಫಾರ್ ಡಯಾಬಿಟೀಸ್ ಆಲ್ಸೋ. ಪೀರಿಯಡ್ಸ್ ಪ್ರಾಬ್ಲಮ್ ಇದ್ರೆ ನಾವು OC ಪಿಲ್ಸ್ ಅಂತ ಕೊಡ್ತೇವೆ. ಮತ್ತೆ ಈಗ ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೆ ಅದು ಹೇರ್ ಟು ಟೆಸ್ಟೋಸ್ಟೆರಾನ್ ಆಕ್ಷನ್ ಬ್ಲಾಕ್ ಮಾಡುವಂತ ಮೆಡಿಸಿನ್ಸ್ ಕೊಡ್ತೇವೆ. ಇನ್ಫರ್ಟಿಲಿಟಿ ಇದ್ರೆ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಕೆಲವು ಇಂಜೆಕ್ಷನ್ಸ್ ಕೊಟ್ಟು ಅದನ್ನು ಸರಿಪಡ್ತಾರೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಪೇಷಂಟ್.
1: ಡಾಕ್ಟರ್, ಈಗ ದೇಹದ ಹಾರ್ಮೋನ್ ಸಮತೋಲನದಲ್ಲಿರಬೇಕು, ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅದರಲ್ಲಿ ಆಹಾರದ ಪಾತ್ರ ಎಷ್ಟು ಮುಖ್ಯ ಮತ್ತು ಯಾವ ರೀತಿಯಾದಂಥ ಆಹಾರವನ್ನು ನಾವು ಸೇವಿಸಬೇಕಾಗುತ್ತೆ?
0: ಆಹಾರ ಪಾತ್ರ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ದೇಶದಲ್ಲಿ ಮೇನ್ ಇಂಟೇಕ್ ಇಸ್ ಕಾರ್ಬೋಹೈಡ್ರೇಟ್, ಅಂದರೆ ನಾವು ರೈಸ್, ಚಪಾತಿ ಇಂಥದ್ದೇ ಜಾಸ್ತಿ ತಿನ್ನೋದು, ಮತ್ತು ಇತ್ತೀಚೆಗೆ ಚೀಸ್, ಬಟರ್, ಘೀ ಇಂಥದ್ದು ಜಾಸ್ತಿ ಆಗಿದೆ. ನಮ್ಮ ಆಹಾರದಲ್ಲಿ ಪ್ರೋಟೀನ್ ಇಂಟೇಕ್ ಈ ವೆಸ್ಟರ್ನ್ ಡಯಟಿಗೆ ತುಂಬ ಕಮ್ಮಿ. ಸೊ ಅದನ್ನು ಸ್ವಲ್ಪ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಿ ಈ ಕಾರ್ಬೋಹೈಡ್ರೇಟ್ ಸ್ವಲ್ಪ ಕಟ್ ಡೌನ್ ಮಾಡಬೇಕು. ಹಾಗೆ ಫೈಬರ್ ಇಂಟೇಕ್ ಕೂಡ ಜಾಸ್ತಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ತರಕಾರಿ, ನಿಮ್ಮ ಫ್ರೂಟ್ಸ್, ದಿ ವೆಜಿಟೇಬಲ್ಸ್, ಸೊ ಇದನ್ನು ಕೂಡ ಜಾಸ್ತಿ ಮಾಡಬೇಕು. ಸೊ ಈ ಥರ ಮಾಡಿದರೆ ರೋಗಗಳು ಕಮ್ಮಿ.
1: ಮತ್ತೆ ಜೀವನ ಶೈಲಿ ಹೇಗಿರಬೇಕಾಗುತ್ತೆ, ಎಕ್ಸಸೈಸ್ ಎಷ್ಟು ನಿಯಮಿತವಾಗಿ ಮಾಡಬೇಕಾಗುತ್ತೆ?
0: ಸೊ ಅಟ್ಲೀಸ್ಟ್ 6 days per week ಅರ್ಧ ಗಂಟೆ ಎಕ್ಸಸೈಸ್ ಮಿನಿಮಮ್ ಮಾಡಬೇಕು. ಎಕ್ಸಸೈಸ್ ಎನಿಥಿಂಗ್ ಇರ್ಬೋದು, ಕಾರ್ಡಿಯೋ ಇರ್ಬೋದು, ಕಾರ್ಡಿಯೋ ಅಂದರೆ ವಾಕ್ ಮಾಡೋದು, ಓಡೋದು, ಸ್ವಿಮ್ಮಿಂಗ್, ಇದೆಲ್ಲ ಕಾರ್ಡಿಯೋ ಬಂತು. ಅಥವಾ ಸ್ಟ್ರೆಂತ್ ಟ್ರೈನಿಂಗ್ ಇರ್ಬೋದು, ಈಗ ಜಿಮ್ ಹೋಗೋದು, ಡಂಬಲ್ಸ್ ಎತ್ತೋದು. ಸೊ ಇಟ್ ಕುಡ್ ಮಿಕ್ಸ್ ಇದ್ದರೆ ಒಳ್ಳೆಯದು, ಬಟ್ ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ಏನಾಗ್ತದಂದ್ರೆ, ನಾವು ಈ ಥರ ಎಕ್ಸಸೈಸ್ ಮಾಡಿದರೆ ಎಕ್ಸ್ಟ್ರಾ ಎನರ್ಜಿ ಅಥವಾ ಗ್ಲೂಕೋಸ್ ನಮ್ಮ ಬಾಡಿಲಿ ಇದ್ದದ್ದು ಅದು ಸ್ಪೆಂಡ್ ಆಗ್ತದೆ. ಸೊ ದೆನ್ ನಿಮಗೆ ಈ ಪ್ರಾಬ್ಲಮ್ಗಳು ಕಮ್ಮಿ.

0: ಹಾಗೆ ಈ ಕ್ರೋನಿಕ್ ಡಿಸೀಸಸ್ ಅಂತ ಹೇಳಿದ್ರಿ ತಾವ್ ಅಂದ್ರೆ ವರ್ಷಗಟ್ಟಲೆ ಇರುವಂತಹ ದೀರ್ಘಕಾಲೀನ ಕಾಯಿಲೆಗಳು ಅಂತೇಳಿ, ಅದಕ್ಕೆ ಮೆಡಿಸಿನ್ ಅನ್ನ ಎಷ್ಟರ ತನಕ ತಗೋಬೇಕಾಗತ್ತೆ, ಅಂದ್ರೆ ಅದಕ್ಕೆ ಏನಾದ್ರೂ ಕೊನೆ ಅಂತ ಇರ್ತದ ಅಥವಾ ತಗೊಳ್ಳದೆ ಇದ್ರೆ ಆಗ್ತದ ಹೇಗೆ?
1: ಡಯಾಬಿಟೀಸ್ ಕಾಯಿಲೆಯಲ್ಲಿ ಮೆಡಿಸಿನ್ಸ್ ಲೈಫ್ ಲಾಂಗ್, ಅಂದ್ರೆ ಕಾಯಿಲೆ ಲೈಫ್ ಲಾಂಗ್. ಈಗ ತುಂಬಾ ಜನ ಕೇಳ್ತಾರೆ ಸರ್ ಮೆಡಿಸಿನ್ ಹಾಕ್ಬೇಡಿ, ಹಾಕಿದ್ರೆ ಅದು ಲೈಫ್ ಲಾಂಗ್ ಆಗ್ತದೆ. ಸೊ ನಾವು ಮೆಡಿಸಿನ್ ಹಾಕಿದಕ್ಕೆ ಲೈಫ್ ಲಾಂಗ್ ಆಗುದಲ್ಲ, ಕಾಯಿಲೆ ಲೈಫ್ ಲಾಂಗ್. ಬಟ್ ಮೆಡಿಸಿನ್ ಸೇಮ್ ಇರುದಿಲ್ಲ. ಈಗ ತುಂಬಾ ಜನ ನಾನು ಇವತ್ತು ಟ್ಯಾಬ್ಲೆಟ್ ಹಾಕಿರ್ತೇನೆ, ಒಂದು ವರ್ಷ ಆದ್ಮೇಲೆ ಅದೇ ತಗೊಳ್ತಾ ಇರ್ತಾರೆ. ಸೊ ಎವ್ರಿ 3 ಮಂತ್ಸ್ ನಾವು ರಿಅಸೆಸ್ ಮಾಡಬೇಕು. ನಿಮ್ದು ಈಗ ಡಯಟ್ ಎಕ್ಸಸೈಸ್ ಒಳ್ಳೇದಿದ್ರೆ ನಾವು ಕಮ್ಮಿ ಮಾಡ್ಬೋದು, ಹಾಗೆ ಶುಗರ್ ಜಾಸ್ತಿ ಹೋಗ್ತಾ ಇದ್ರೆ ನಾವು ಜಾಸ್ತಿ ಮಾಡ್ಬೋದು. ಮತ್ತೆ ಇತ್ತೀಚೆಗೆ ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ಒಂದು ಟರ್ಮ್ ಬಂದಿದೆ, ರೆಮಿಷನ್ ಡಯಾಬಿಟೀಸ್ ರಿವರ್ಸಲ್ ಅಂತ ನೀವು ಕೇಳಿರ್ಬೋದು. ಸೊ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಈಗ ನಿಮ್ಗೆ ಶುಗರ್ ಬಂದಿದ್ರೆ ಅಂಡ್ ನೀವು ವೆಯ್ಟ್ ಲಾಸ್ ಮಾಡ್ಕೊಂಡ್ರೆ ಒಳ್ಳೆ ಡಯಟ್ ಎಕ್ಸಸೈಸ್ ಮಾಡಿದ್ರೆ ಅದು ರಿವರ್ಸ್ ಆಗ್ಬೋದು. ಆಕ್ಚುಲಿ ರಿವರ್ಸ್ ಇಸ್ ನಾಟ್ ಅ ಮೆಡಿಕಲ್ ಟರ್ಮ್, ನಾವು ಅದನ್ನ ರೆಮಿಷನ್ ಅಂತ ಹೇಳ್ತೇವೆ. ರೆಮಿಷನ್ ಏನಂದ್ರೆ ಕಾಯಿಲೆ ಉಂಟು ಬಟ್ ಮೆಡಿಸನ್ ಬೇಡ. ಸೊ ವಿತ್ ಯು ಮೇಂಟೈನ್ ಡಯಟ್ ಅಂಡ್ ಎಕ್ಸಸೈಸ್. ಸೊ ಅದು ಒಂದು ಇದುಂಟು. ಬಟ್ ತುಂಬಾ ವರ್ಷ ಶುಗರ್ ಬಂದ್ಮೇಲೆ ರೆಮಿಷನ್ಗೆ ಹೋಗುದಿಲ್ಲ, ಫಸ್ಟ್ 2 to 5 ಇಯರ್ಸ್ ಚಾನ್ಸಸ್ ಇರ್ತದೆ.
0: ಈಗ ಈ ಡಯಾಬಿಟಿಸ್ ಇರುವವರು ಯಾವ ವಿಷಯಗಳ ಕುರಿತು ಜಾಗರೂಕರಾಗಿರ್ಬೇಕಾಗತ್ತೆ?
1: ಶುಗರ್ ಇಸ್ ಅ ಸೈಲೆಂಟ್ ಡಿಸೀಸ್. ತುಂಬಾ ಜನ ಹೇಳ್ತಾರೆ ಸರ್ ನಾನು ಶುಗರ್ ಚೆಕ್ಕೆ ಮಾಡಲಿಲ್ಲ, ನಂಗೆ ಅಂತ ಫೀಲಿಂಗ್ ಇಲ್ಲ ಅಂತ. ಸೊ ಫೀಲಿಂಗ್ ಅಲ್ಲಿ ಹೋಗ್ಬೇಡಿ, ನಾವು ಆಬ್ಜೆಕ್ಟಿವ್ ಆಗಿರ್ಬೇಕು. ಸೊ ಲ್ಯಾಬಿಗೆ ಅಟ್ಲೀಸ್ಟ್ 3 ಮಂತ್ಸಿಗೆ ಹೋಗಿ HbA1c ಅಂತ ಮಾಡಬೇಕು. ಅದು ನಮ್ಮ 3 ಮಂತ್ ಆವರೇಜ್ ಅನ್ನ ಕೊಡುತ್ತೆ. HbA1c 7 ಒಳಗಡೆ ಇದ್ರೆ ನಿಮ್ಮ ಶುಗರ್ ಆರ್ ಆನ್ ಟಾರ್ಗೆಟ್ ಅಂತ ಲೆಕ್ಕ. ಅದು ವೆರಿ ಇಂಪಾರ್ಟೆಂಟ್. ಮತ್ತೆ ಟೆಸ್ಟ್ ಮಾಡೋದೇ ಗೊತ್ತಾಗುದಿಲ್ಲ. ಈಗ ಎಲ್ಲ ಪೇಷಂಟ್ಗೆ ಸಿಂಪ್ಟಮ್ ಇರುದಿಲ್ಲ, ಹೈ ಶುಗರ್ ಇರಲಿ ಲೋ ಶುಗರ್ ಇರಲಿ. ಮತ್ತೆ ನಾವು ಸಿಂಪ್ಟಮಿಗೆ ಕಾದ್ರೆ ಆಲ್ರೆಡಿ ಡಿಸೀಸ್ ಡ್ಯಾಮೇಜ್ ಮಾಡಿ ಇರ್ತದೆ, ಮತ್ತೆ ನಮ್ಮ ಬಾಡಿ ಸ್ಪೇರ್ ಪಾರ್ಟ್ ಸಿಕ್ಕುದಿಲ್ಲ. ಸೊ ಡ್ಯಾಮೇಜ್ ಆದ್ರೆ ಇಟ್ಸ್ ಪರ್ಮನೆಂಟ್. ಈಗ ಕೆಲವರು ರೆಟಿನೋಪತಿ ಇಟ್ಕೊಂಡು ಬರ್ತಾರೆ, ಅದು ನೀವು ವೆಲ್ಡಿಂಗ್ ತರ ಮಾಡಿ ಸರಿ ಅರ್ಧ ಸರಿ ಮಾಡ್ಬೋದು, ರಿಪೇರ್ ಮಾಡ್ಬೋದು, ಬಟ್ ಡ್ಯಾಮೇಜ್ ಆಗಿದ್ದು ಆಗಿದೆ. ಸೊ ಡ್ಯಾಮೇಜ್ ಆಗೋ ಮುಂಚೆ ಹಿಡಿಬೇಕಾದ್ರೆ ನಾವು ಟೈಮ್ ಟು ಟೈಮ್ ಚೆಕ್ ಮಾಡಬೇಕು. ಮತ್ತೆ ವರ್ಷಕ್ಕೊಮ್ಮೆ ಕಣ್ಣು, ಕಿಡ್ನಿ, ಕೊಲೆಸ್ಟ್ರಾಲು ಇದೆಲ್ಲ ಚೆಕ್ ಮಾಡಿದ್ರೆ ಒಳ್ಳೇದು.
0: ಎಷ್ಟೊತ್ತು ನಮಗೆ ಈ ಹಾರ್ಮೋನಿಗೆ ಸಂಬಂಧಿಸಿದ ಹಾಗೆ ಬಹಳಷ್ಟು ಮಾಹಿತಿಯನ್ನ ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಹಾರ್ಮೋನ್ಗಳ ಕುರಿತು ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ ಸರಿಯಾಗಿ 1 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಅಟಲ್ ಭೂಜಲ್ ಯೋಜನೆ, ಈ ಕುರಿತು ಮಾತನಾಡುತ್ತಾರೆ ಪತ್ರಕರ್ತೆ ರಾಜಶ್ರೀ ಸುಶೀಲ್ ಕುಮಾರ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ.
2: ನಮಸ್ಕಾರ ಕೇಳುಗರೇ, ನಾನು ರಾಜಶ್ರೀ ಸುಶೀಲ್ ಕುಮಾರ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಂದ್ರದ ಒಂದು ಮಹತ್ತರ ಯೋಜನೆಯಾದಂತಹ ಅಟಲ್ ಭೂಜಲ್ ಯೋಜನೆಯ ಕುರಿತಂತೆ ಸ್ವಲ್ಪ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಹಾಗಾದ್ರೆ ಏನಿದು ಅಟಲ್ ಭೂಜಲ ಯೋಜನೆ, ಯಾವ ವರ್ಷದಲ್ಲಿ ಇದನ್ನ ಜಾರಿಗೆ ತರಲಾಯಿತು, ಏನಿದರ ಉದ್ದೇಶ, ದೇಶದ ಯಾವೆಲ್ಲ ರಾಜ್ಯಗಳು ಇದರ ವ್ಯಾಪ್ತಿಯಲ್ಲಿ ಬರುತ್ತವೆ ಹಾಗೂ ಇದರಿಂದ ಯಾವೆಲ್ಲ ಉಪಯೋಗಗಳಿವೆ ಎಂಬುದನ್ನು ನೋಡೋಣ. ಸ್ನೇಹಿತರೆ, ಅಟಲ್ ಭೂಜಲ್ ಯೋಜನೆ, ಹೆಸರೇ ಸೂಚಿಸುವಂತೆ ಇದು ಅಂತರ್ಜಲದ ಸಂರಕ್ಷಣೆಯ ಮಹತ್ತರವಾದಂತಹ ಉದ್ದೇಶದೊಂದಿಗೆ ಕಾರ್ಯರೂಪಕ್ಕೆ ತರಲಾದಂತಹ ಒಂದು ಯೋಜನೆಯಾಗಿದೆ. ನೀರು ಒಂದು ಪ್ರಮುಖ ನೈಸರ್ಗಿಕವಾದಂತಹ ಸಂಪನ್ಮೂಲವಾಗಿದೆ. ಮಾನವನ ಮೂಲ ಬೇಡಿಕೆಯಾಗಿದ್ದು ರಾಷ್ಟ್ರದ ಸಂಪತ್ತಾಗಿದೆ. ನೀರಿನ ಸರಳ ಅರ್ಥವೆಂದರೆ ಜೀವನ. ಜೀವನಕ್ಕೆ ಆಹಾರ ಎಷ್ಟು ಮುಖ್ಯವೋ ನೀರೂ ಕೂಡ ಅಷ್ಟೇ ಮುಖ್ಯವಾಗಿದೆ. ಎಲ್ಲ ಜೀವಿಗಳು, ಪ್ರಾಣಿಗಳು, ಮರಗಳು ಮತ್ತು ಸಸ್ಯ ಸಂಕುಲ ನೀರಿನಿಂದ ಜೀವಂತವಾಗಿದೆ. ನೀರಿಲ್ಲದಿದ್ದರೆ ಭೂಮಿಯ ಮೇಲೆ ಜೀವನ ಸಾಧ್ಯವಿಲ್ಲ. ಆದರೆ ದುರದೃಷ್ಟವೆನ್ನುವಂತೆ ಅಂತಹ ಜೀವಜಲ ಎಲ್ಲರಿಗೂ ಲಭ್ಯವಾಗುತ್ತಿಲ್ಲ. ಈಗಲೂ ಕೂಡ ದೇಶದ ಎಷ್ಟೋ ರಾಜ್ಯಗಳಲ್ಲಿ ಜನರಿಗೆ ಕುಡಿಯಲು ಯೋಗ್ಯವಾದಂತಹ ನೀರು ದೊರಕದೇ ಇರುವುದು

ಪ್ರತಿ ಕುಟುಂಬಕ್ಕೂ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದಿರುವಂತಹ ಯೋಜನೆಯೇ ಅಟಲ್ ಭೂಜಲ್ ಯೋಜನೆ. ಇದು ಜಲಜೀವನ್ ಮಿಷನ್ನ ಅಡಿಯಲ್ಲಿ ಕಾರ್ಯನಿರ್ವಹಿಸಲು ಉದ್ದೇಶಿಸಿರುವಂತಹ ಒಂದು ಯೋಜನೆ. ಅಂತರ್ಜಲ ಕುಸಿತದಂತಹ ಸಮಸ್ಯೆಯೊಂದಿಗೆ ನಿರಂತರವಾಗಿ ಬೆಳೆಯುತ್ತಿರುವ ಜನಸಂಖ್ಯೆಯನ್ನ ಗಮನದಲ್ಲಿಟ್ಟುಕೊಂಡು ಭಾರತ ಸರ್ಕಾರವು 2018 ವಿಶ್ವ ಬ್ಯಾಂಕ್ನಿಂದ ಆರ್ಥಿಕ ಅನುಮೋದನೆಯನ್ನ ಪಡೆದು ಡಿಸೆಂಬರ್ 2019 ಅಟಲ್ ಭೂಜಲ ಯೋಜನೆಯನ್ನ ಜಲಜೀವನ್ ಮಿಷನ್ನ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ. ಶ್ರೀಯುತ ಅಟಲ್ ಬಿಹಾರಿ ವಾಜಪೇಯಿ ಅವರ 95 ಜನ್ಮದಿನದ ವಿಶೇಷವಾದ ಸಂದರ್ಭದಲ್ಲಿ ದಿನಾಂಕ 25/12/2019 ಈ ಯೋಜನೆಯನ್ನ ಪ್ರಾರಂಭಿಸಲಾಗಿದೆ. ಜಲಶಕ್ತಿ ಸಚಿವಾಲಯ ಇದರ ಪೂರ್ಣ ಹೊಣೆಗಾರಿಕೆಯನ್ನ ನಿಭಾಯಿಸುತ್ತದೆ. ಸದರಿ ಯೋಜನೆಯು 2020-21 2024-25 ಸಾಲಿನ ಅವಧಿಗೆ ಇದರ ಅನುಷ್ಠಾನ ಹಾಗೂ ಪ್ರಗತಿಯ ಗುರಿಯನ್ನ ಇಟ್ಟುಕೊಳ್ಳಲಾಗಿದೆ. ವಿಶ್ವ ಬ್ಯಾಂಕ್ನಿಂದ ಒಟ್ಟು $450 ಮಿಲಿಯನ್ ನೆರವಿನಿಂದ ದೇಶದ ಸುಮಾರು 7 ರಾಜ್ಯಗಳಾದಂತಹ ಗುಜರಾತ್, ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ, ಹೀಗೆ 7 ರಾಜ್ಯದ 8,353 ಗ್ರಾಮಗಳಿಗೆ ನೀರಿನ ಸೌಲಭ್ಯವನ್ನ ಒದಗಿಸುವಂತಹ ಒಂದು ಯೋಜನೆ ಇದಾಗಿದೆ. ಸ್ಥಳೀಯ ಮಟ್ಟದಲ್ಲಿ ಅಂತರ್ಜಲ ಸಂಪನ್ಮೂಲಗಳ ಮರುಪೂರಣ ಹಾಗೂ ಅಂತರ್ಜಲ ಸಂಪನ್ಮೂಲಗಳ ಶೋಷಣೆಯನ್ನ ತಡೆಯುವುದು ಇದರ ಒಂದು ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯ ಅರ್ಧದಷ್ಟು ಹಣವನ್ನ ಸರ್ಕಾರ ಭರಿಸಿದರೆ ಉಳಿದ ಅರ್ಧದಷ್ಟು ಹಣವನ್ನ ವಿಶ್ವ ಬ್ಯಾಂಕ್ನಿಂದ ಸಾಲದ ರೂಪದಲ್ಲಿ ಪಡೆಯಲಾಗಿದೆ. ಜನಸಂಖ್ಯೆ ಬೆಳವಣಿಗೆಯ ಸವಾಲುಗಳು, ಪರಿಜ್ಞಾನವಿಲ್ಲದ ನೀರಿನ ಬಳಕೆ ಹಾಗೂ ಜಾಗತಿಕ ತಾಪಮಾನದ ಏರಿಕೆಯಿಂದ ಶ್ರೀಮಂತ ಮತ್ತು ಬಡ ರಾಷ್ಟ್ರಗಳೆರಡೂ ಕೂಡ 21 ಶತಮಾನದಲ್ಲಿ ನೀರಿನ ಕೊರತೆಯನ್ನ ಎದುರಿಸುತ್ತಿವೆ. ಸಾಮಾನ್ಯವಾಗಿ ನೀರಿನ ಕೊರತೆಯಲ್ಲಿ 2 ವಿಧಗಳು, ಒಂದು ಭೌತಿಕ ನೀರಿನ ಕೊರತೆ, ಇನ್ನೊಂದು ಆರ್ಥಿಕ ನೀರಿನ ಕೊರತೆ. ಭೌತಿಕ ನೀರಿನ ಕೊರತೆ ಅಂದ್ರೆ ಆ ಪ್ರದೇಶಗಳಲ್ಲಿ ಕಂಡು ಬರುವಂತಹ ಸೀಮಿತ ನೀರಿನ ಸಂಪನ್ಮೂಲಗಳನ್ನ ಹೊಂದಿದ್ದು ಬೇಡಿಕೆ ಅಧಿಕವಾಗಿ ಸಮಸ್ಯೆ ಉಂಟಾಗುತ್ತದೆ, ಇದು ಭೌತಿಕ ನೀರಿನ ಕೊರತೆ. ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಕಾರ ಸುಮಾರು 1.2 ಬಿಲಿಯನ್ ಜನರು ಭೌತಿಕ ನೀರಿನ ಕೊರತೆಯ ಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ. ಇನ್ನು ಆರ್ಥಿಕ ನೀರಿನ ಕೊರತೆ, ಈ ರೀತಿಯ ನೀರಿನ ಕೊರತೆಯು ಸಾಮಾನ್ಯವಾಗಿ ನೀರಿನ ಮೂಲ ಸೌಕರ್ಯಗಳ ಕೊರತೆ ಅಥವಾ ನೀರಿನ ಸಂಪನ್ಮೂಲಗಳ ಕಳಪೆ ನಿರ್ವಹಣೆಯಿಂದ ಉದ್ಭವಿಸುತ್ತವೆ. FAO ಅಂದಾಜಿನ ಪ್ರಕಾರ 1.6 ಬಿಲಿಯನ್ ಗಿಂತಲೂ ಹೆಚ್ಚಿನ ಜನರು ಆರ್ಥಿಕ ನೀರಿನ ಕೊರತೆಯನ್ನ ಎದುರಿಸುತ್ತಿದ್ದಾರೆ. ಭಾರತದಲ್ಲಿ ನೀರಿನ ಕೊರತೆಯ ಮುಖ್ಯ ಕಾರಣಗಳಲ್ಲಿ 90%ಕ್ಕಿಂತಲೂ ಹೆಚ್ಚಿನ ನೀರನ್ನ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗಾಗಿ ಬಳಸುತ್ತಿದ್ದಾರೆ. ದೇಶದ 135 ಕೋಟಿ ಜನಸಂಖ್ಯೆಯ 80%ರಷ್ಟು ಜನರು ಕುಡಿಯುವ ಮತ್ತು ನೀರಾವರಿ ಅಂದರೆ ಕೃಷಿಗೆ, ಈ ಎರಡಕ್ಕೂ ಕೂಡ ಅಂತರ್ಜಲವನ್ನ ಬಳಸುತ್ತಿದ್ದಾರೆ. ಭಾರತವು ಕೃಷಿ ಉದ್ದೇಶಕ್ಕಾಗಿ ಸುಮಾರು 2 ಪಟ್ಟು ನೀರನ್ನ ಬಳಸುತ್ತಿದೆ. ಇದು ಸಮರ್ಥನೀಯವಲ್ಲದ ನೀರಿನ ಬಳಕೆಯಾಗಿದೆ. ಇನ್ನು ನೀರು ಉತ್ತೇಜಿಸುವುದು ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಬೆಳೆಗಳ ಉತ್ತಮ ಆಯ್ಕೆಯಲ್ಲಿ ಮಾರ್ಗದರ್ಶನವನ್ನ ನೀಡುವುದು. ಇನ್ನು ಈ ಯೋಜನೆ ಅಡಿಯಲ್ಲಿ ಕರ್ನಾಟಕದ 14 ಜಿಲ್ಲೆಗಳ 1199 ಗ್ರಾಮ ಪಂಚಾಯತ್ಗಳು ಒಳಗೊಂಡಿವೆ. ಭೂಜಲ ಸಂಪನ್ಮೂಲ ರಕ್ಷಣೆ, ಅದರ ಸದ್ಬಳಕೆ ಮತ್ತು ಸಮರ್ಪಕ ನಿರ್ವಹಣೆಯ ಉದ್ದೇಶದಿಂದ ಪಂಚಾಯತ್ ಮಟ್ಟದಲ್ಲಿ ಈ ಯೋಜನೆಯನ್ನ ಜಾರಿಗೆಗೊಳಿಸುವುದು ಸರ್ಕಾರದ ಉದ್ದೇಶವಾಗಿದೆ. ಇದಕ್ಕಾಗಿ ಜಲ ಬಳಕೆದಾರರ ಸಂಘ ರಚನೆ, ಅಂತರ್ಜಲ ದತ್ತಾಂಶಗಳ ಸಂಗ್ರಹ ನಿರ್ವಹಣೆ, ಜನಜಾಗೃತಿ ಹಾಗೂ ನೀರಿನ ಸದ್ಬಳಕೆಯ ಬಗೆಗೆ ಜನರಲ್ಲಿ ಅರಿವು ಮೂಡಿಸುವುದು, ಈ ಕುರಿತಂತೆ ಹಲವಾರು ಯೋಜನೆಗಳನ್ನ ಹಾಕಿಕೊಳ್ಳಲಾಗಿದೆ. 2024 ವೇಳೆಗೆ ಪ್ರತಿ ಮನೆಗೂ ಪೈಪ್ಲೈನ್ ಮೂಲಕ ನೀರು ಒದಗಿಸುವ ಜಲಜೀವನ್ ಮಿಷನ್ನ ಗುರಿಯನ್ನ ದೃಷ್ಟಿಯಲ್ಲಿರಿಸಿಕೊಂಡು ಅಂತರ್ಜಲದ ತೀವ್ರ ಕೊರತೆಯನ್ನ ಎದುರಿಸುತ್ತಿರುವಂತಹ ಪ್ರದೇಶಗಳಲ್ಲಿ ಭೂಜಲ ಯೋಜನೆ ಜಾರಿಗೆಗೊಳ್ಳುತ್ತಿದೆ. ಕೆಲವು ದಶಕಗಳಿಂದೀಚೆಗೆ ಅಂತರ್ಜಲ ಕೊರತೆ, ಫ್ಲೋರೈಡ್ ಯುಕ್ತ ನೀರು, ಬರಿದಾಗುತ್ತಿರುವ ಜಲಮೂಲಗಳ ಬಗ್ಗೆ ಹಲವಾರು ಯೋಜನೆಗಳನ್ನ ಜಾರಿಗೊಳಿಸುವಂತಹ ಪ್ರಯತ್ನ ನಡೆಯುತ್ತಿದೆ. ಹಲವು ರಾಜ್ಯಗಳಲ್ಲಿ ಜನರಿಗೆ ಶುದ್ಧ ಕುಡಿಯುವ ನೀರು ಕೂಡ ಲಭಿಸುತ್ತಿಲ್ಲ. ಇದಕ್ಕೆ ಪರಿಹಾರವನ್ನ ಕಂಡುಕೊಳ್ಳುವಲ್ಲಿ ಸರ್ಕಾರ ಇನ್ನೂ ಕೂಡ ಪೂರ್ಣ ಯಶಸ್ಸನ್ನು

0: ಕಂಡಿಲ್ಲ. ಕೇಂದ್ರ ಸರ್ಕಾರ 2024 ಸಾಲಿನೊಳಗಾಗಿ ಗ್ರಾಮೀಣ ಭಾಗದ 15 ಕೋಟಿ ಮನೆಗಳಿಗೆ ಪೈಪ್ಲೈನ್ ಮೂಲಕ ನೀರು ಪೂರೈಸುವಂತಹ ಒಂದು ಕನಸನ್ನ ಕಂಡಿದೆ. ಈ ಯೋಜನೆಯ ಅನುಷ್ಠಾನದಲ್ಲಿ ಜನರ ಸಹಭಾಗಿತ್ವ ಕೂಡ ಅತಿ ಅವಶ್ಯಕವಾಗಿದೆ. ಪ್ರಗತಿ ಕೇವಲ ಕಡತಗಳಿಗಷ್ಟೇ ಸೀಮಿತಗೊಳ್ಳದೆ ಉದ್ದೇಶಿತ ಗುರಿ ಸಾಧಿಸಲು ಬೇಕಾದಂತಹ ಒಂದು ಹೊಂದಾಣಿಕೆಯೂ ಕೂಡ ಅವಶ್ಯಕವಾಗಿದೆ. ಜನರು ಈ ಸಮಸ್ಯೆಯ ಗಂಭೀರತೆಯನ್ನ ಅರಿತುಕೊಂಡು ಪರಿಹಾರೋಪಾಯಗಳೊಂದಿಗೆ ಸಮರ್ಥವಾಗಿ ಕೈಜೋಡಿಸಿದಲ್ಲಿ ಸರ್ಕಾರದ ಉದ್ದೇಶ ಸಫಲವಾಗುವುದರಲ್ಲಿ ಸಂಶಯವಿಲ್ಲ.
1: ಸ್ನೇಹಿತರೆ, ಕೇಂದ್ರದ ಈ ಯೋಜನೆಯಿಂದ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತವಾದಂತಹ ಪರಿಹಾರ ಸಿಗಲಿ ಎಂದು ಆಶಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತೇನೆ. ನಮಸ್ಕಾರಗಳು.
2: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಬಂದಾದ ಅಟಲ್ ಭೂಜಲ್ ಯೋಜನೆ, ಈ ಕುರಿತು ಮಾತನಾಡಿದವರು ಪತ್ರಕರ್ತೆ ರಾಜಶ್ರೀ ಸುಶೀಲ್ ಕುಮಾರ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 1:10 ನಿಮಿಷವಾಗಲಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಜಾಗತಿಕ ಇಂಧನ ದರ ಏರಿಕೆ ನಡುವೆಯೂ ಭಾರತದಲ್ಲಿ ಸಬ್ಸಿಡಿ ದರದಲ್ಲೇ ಅಡುಗೆ ಅನಿಲ ಪೂರೈಕೆ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗ ಸಭೆ, ದ್ವಿಪಕ್ಷೀಯ ಬಾಂಧವ್ಯದಲ್ಲಿ ಪ್ರಗತಿ, ಸಚಿವ ಡಾ ಎಸ್ ಜೈಶಂಕರ್. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ, ಸುರಕ್ಷಿತ ಮತ್ತು ಆರೋಗ್ಯಕರ ಆಹಾರಕ್ಕೆ ಕೇಂದ್ರ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ ಬೃಹತ್ ಮೊತ್ತ ಕಲೆ ಹಾಕಿದ ಭಾರತ. ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಫೈನಲ್ನಲ್ಲಿಂದು ಅಲೆಕ್ಸಾಂಡರ್ ಜ್ವೆರೆವ್, ಫ್ಲಾವಿಯೋ ಕೊಬೋಲಿ ಹಣಾಹಣಿ. ವಾರ್ತೆಗಳ ವಿವರ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಎಲ್ಪಿಜಿ ದರ ತೀವ್ರವಾಗಿ ಏರಿಕೆಯಾಗುತ್ತಿದ್ದರೂ ಭಾರತದ ಗೃಹ ಬಳಕೆಯ ಗ್ರಾಹಕರಿಗೆ ಜಾಗತಿಕ ಮಟ್ಟದಲ್ಲೇ ಅತ್ಯಂತ ಕಡಿಮೆ ದರದಲ್ಲಿ ಅಡುಗೆ ಅನಿಲವನ್ನು ಒದಗಿಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ, ನೆರೆಯ ಯಾವುದೇ ರಾಷ್ಟಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಸಿಲಿಂಡರ್ ಬೆಲೆ ಕಡಿಮೆಯಿದೆ, ಅಷ್ಟೇ ಅಲ್ಲದೆ ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಕೆನಡಾದಂತಹ ಮುಂದುವರಿದ ಆರ್ಥಿಕತೆ ಹೊಂದಿರುವ ದೇಶಗಳಿಗಿಂತಲೂ ಭಾರತದಲ್ಲಿ ಗ್ಯಾಸ್ ದರ ಕೈಗೆಟುಕುವಂತಿದೆ ಎಂದು ಸ್ಪಷ್ಟಪಡಿಸಿದೆ. ದೇಶೀಯ ಮಾರುಕಟ್ಟೆಯಲ್ಲಿ ಪ್ರತಿ 14.2 ಕೆಜಿ ಸಿಲಿಂಡರ್ ದರವನ್ನು 29 ರೂಪಾಯಿ ಹೆಚ್ಚಳ ಮಾಡಲಾಗಿದ್ದರೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಬ್ಸಿಡಿಯನ್ನು ಮುಂದುವರಿಸಲಾಗಿದೆ. ದೆಹಲಿಯಲ್ಲಿ ಸಾಮಾನ್ಯ ಗ್ರಾಹಕರಿಗೆ ಗೃಹ ಬಳಕೆಯ ಸಿಲಿಂಡರ್ನ ಚಿಲ್ಲರೆ ಮಾರಾಟ ದರ 942 ರೂಪಾಯಿಯಾಗಿದೆ. ಆದರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ವಾರ್ಷಿಕವಾಗಿ ಮೊದಲ 4 ರೀಫಿಲ್ಗಳವರೆಗೆ ತಲಾ 300 ರೂಪಾಯಿಗಳ ಸಬ್ಸಿಡಿ ಹಣವನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತಿದೆ. ಈ ನೇರ ನಗದು ವರ್ಗಾವಣೆ ಡಿಬಿಟಿ ಯೋಜನೆಯಿಂದಾಗಿ ಉಜ್ವಲ ಯೋಜನೆಯ ಗ್ರಾಹಕರಿಗೆ ಪ್ರತಿ ಸಿಲಿಂಡರ್ ಕೇವಲ 642 ರೂಪಾಯಿ ದರದಲ್ಲಿ ಲಭ್ಯವಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಸ್ತುತ ಅಂತಾರಾಷ್ಟೀಯ ಮಾರುಕಟ್ಟೆಯ ಪರಿಸ್ಥಿತಿಯಿಂದಾಗಿ 14.2 ಕೆಜಿ ದೇಶೀಯ ಸಿಲಿಂಡರ್ನ ಪೂರೈಕೆ ವೆಚ್ಚವು 1600 ರೂಪಾಯಿಗೂ ಅಧಿಕ ತಲುಪಿದ್ದು, ಸದ್ಯ ಪ್ರತಿ ಸಿಲಿಂಡರ್ ಮೇಲೆ ಸುಮಾರು 700 ರೂಪಾಯಿ ನಷ್ಟವನ್ನು ಸರ್ಕಾರವೇ ಭರಿಸುತ್ತಿದೆ.

0: ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಜಂಟಿ ಆಯೋಗದ ಸಭೆಯು 4 ವರ್ಷಗಳ ನಂತರ ಇಂದು ನವದೆಹಲಿಯಲ್ಲಿ ಸಮಾವೇಶಗೊಂಡಿದ್ದು, ಈ ಅವಧಿಯಲ್ಲಿ ಉಭಯ ರಾಷ್ಟಗಳ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಮಹತ್ವದ ಪ್ರಗತಿಯಾಗಿದೆ ಎಂದು ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್ ತಿಳಿಸಿದ್ದಾರೆ. ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಳೆದ ವರ್ಷವಷ್ಟೇ ಉಭಯ ದೇಶಗಳು ತಮ್ಮ ರಾಜತಾಂತ್ರಿಕ ಬಾಂಧವ್ಯದ 75ನೇ ವರ್ಷದ ಮೈಲಿಗಲ್ಲನ್ನು ಆಚರಿಸಿರುವುದನ್ನು ಸ್ಮರಿಸಿದರು. ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ವಿಸ್ತರಿಸುವ ಆಶಯ ವ್ಯಕ್ತಪಡಿಸಿದ ಸಚಿವರು, ರಾಜಕೀಯ, ರಕ್ಷಣೆ, ಭದ್ರತೆ, ಸಾಗರ ಸಹಕಾರ, ವ್ಯಾಪಾರ ಹೂಡಿಕೆ, ಆರೋಗ್ಯ, ಔಷಧೀಯ ವಲಯ, ಆಹಾರ ಭದ್ರತೆ, ಪ್ರವಾಸೋದ್ಯಮ, ಶಿಕ್ಷಣ ಹಾಗೂ ಸಾಂಸ್ಕೃತಿಕ ವಿನಿಮಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದ ಕುರಿತು ವಿಸ್ತೃತ ಮಾತುಕತೆ ನಡೆಸಲು ಉತ್ಸುಕರಾಗಿರುವುದಾಗಿ ತಿಳಿಸಿದರು. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ದೇಶದ ಜನತೆಗೆ ಸುರಕ್ಷಿತ ಹಾಗೂ ಸ್ವಚ್ಛ ಆಹಾರ ಸೇವನೆಯ ಮಹತ್ವವನ್ನು ಪುನರುಚ್ಚರಿಸಿದ್ದಾರೆ. ಆರೋಗ್ಯಕರ ಭವಿಷ್ಯಕ್ಕಾಗಿ ಸುರಕ್ಷಿತ ಮತ್ತು ನೈರ್ಮಲ್ಯಯುತ ಆಹಾರವನ್ನು ಖಚಿತಪಡಿಸುವಲ್ಲಿ ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ನಾಗರಿಕರು ಆರೋಗ್ಯಕರ ಆಹಾರ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಸದೃಢ ಮತ್ತು ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಂದೇಶವನ್ನು ಅವರು ಉಲ್ಲೇಖಿಸಿ, ಅಡುಗೆ ಎಣ್ಣೆಯ ಬಳಕೆಯನ್ನು 10% ಕಡಿಮೆ ಮಾಡಿ ಸಮತೋಲಿತ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಂತೆ ಜನರಿಗೆ ಮನವಿ ಮಾಡಿದರು. ಇದು ಉತ್ತಮ ಆರೋಗ್ಯ ಮತ್ತು ಬಲಿಷ್ಠ ರಾಷ್ಟ ನಿರ್ಮಾಣಕ್ಕೆ ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದರು. ಸಮಸ್ಯೆಯಿಂದ ಪರಿಹಾರದವರೆಗೆ ಎಲ್ಲೆಡೆ ಸುರಕ್ಷಿತ ಆಹಾರ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಆಹಾರ ಉತ್ಪಾದನೆ, ಸಂಸ್ಕರಣೆ, ಸಾಗಣೆ ಮತ್ತು ಬಳಕೆಯ ಪ್ರತಿಯೊಂದು ಹಂತದಲ್ಲೂ ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವ ಮೂಲಕ ಆರೋಗ್ಯಕರ ಸಮಾಜ ನಿರ್ಮಾಣ ಸಾಧ್ಯವೆಂಬ ಸಂದೇಶವನ್ನು ಈ ವರ್ಷದ ಆಚರಣೆ ಸಾರುತ್ತದೆ. ಸಿಬಿಎಸ್ಇ 12ನೇ ತರಗತಿ ಪರೀಕ್ಷೆಯ ಉತ್ತರ ಪತ್ರಿಕೆಗಳ ಅಂಕಗಳ ಪರಿಶೀಲನೆ ಹಾಗೂ ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲು ಇಂದು ಕೊನೆಯ ದಿನವಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ, ಆನ್ಲೈನ್ ಪೋರ್ಟಲ್ ಇಂದು ಮಧ್ಯರಾತ್ರಿಯವರೆಗೆ ತೆರೆದಿರಲಿದ್ದು, ಆಸಕ್ತ ವಿದ್ಯಾರ್ಥಿಗಳು ನಿಗದಿತ ಗಡುವಿನೊಳಗೆ ಅರ್ಜಿ ಸಲ್ಲಿಸುವಂತೆ ಸೂಚಿಸಿದೆ. ಮುಂಬರುವ ದಶಕದಲ್ಲಿ ಜಾಗತಿಕ ತೈಲ ಬೇಡಿಕೆಯ ಒಟ್ಟು ಬೆಳವಣಿಗೆಯಲ್ಲಿ ಭಾರತವೇ ಅರ್ಧದಷ್ಟು ಪಾಲನ್ನು ಹೊಂದಿರಲಿದ್ದು, ಜಾಗತಿಕ ವಿದ್ಯುತ್ ಬಳಕೆಯ ಹೆಚ್ಚಳದಲ್ಲಿ 15% ಕೊಡುಗೆ ನೀಡಲಿದೆ ಎಂದು ರಷ್ಯಾದ ರೊಸ್ನೆಫ್ಟ್ ತೈಲ ಸಂಸ್ಥೆಯ ಮುಖ್ಯಸ್ಥ ಇಗೋರ್ ಸಿಚಿನ್ ತಿಳಿಸಿದ್ದಾರೆ. ಸೇಂಟ್ ಪೀಟರ್ಸ್ಬರ್ಗ್ ಅಂತಾರಾಷ್ಟೀಯ ಆರ್ಥಿಕ ವೇದಿಕೆಯಲ್ಲಿ ಮಾತನಾಡಿದ ಅವರು, 2035ರ ವೇಳೆಗೆ ಭಾರತದ ತೈಲ ಬಳಕೆಯು 44% ಹೆಚ್ಚಳ ಕಂಡು ದಿನಕ್ಕೆ ಸುಮಾರು 8 ದಶಲಕ್ಷ ಬ್ಯಾರಲ್ಗಳಿಗೆ ತಲುಪಲಿದೆ ಹಾಗೂ ವಿದ್ಯುತ್ ಬೇಡಿಕೆಯು 80% ಏರಿಕೆಯಾಗಿ 3000 ಟೆರಾವ್ಯಾಟ್ ಪ್ರತಿ ಗಂಟೆಗೆ ತಲುಪಲಿದೆ ಎಂದು ಅಂದಾಜಿಸಿದರು. ಭಾರತವನ್ನು ಜಾಗತಿಕ ಇಂಧನ ಮಾರುಕಟ್ಟೆಯ ವಿಶಿಷ್ಟ ಹಾಗೂ ಪ್ರಮುಖ ಕಾರ್ಯತಂತ್ರದ ಪಾಲುದಾರ ರಾಷ್ಟ ಎಂದು ಅವರು ಬಣ್ಣಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರು ನವದೆಹಲಿಯಲ್ಲಿ ಇಂದು ಮುಂಜಾನೆ ನಡೆದ ಫಿಟ್ ಇಂಡಿಯಾ ಸಂಡೇಸ್ ಆನ್ ಸೈಕಲ್ ಅಭಿಯಾನದ 77ನೇ ಆವೃತ್ತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಸೈಕಲ್ ಚಾಲನೆಯು ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡಲು ನೆರವಾಗುವುದರ ಜೊತೆಗೆ ಇಂದಿನ ಪ್ರಮುಖ ಸಮಸ್ಯೆಯಾದ ಸಂಚಾರ ದಟ್ಟಣೆಗೆ ಅತ್ಯುತ್ತಮ ಪರಿಹಾರವನ್ನು ಒದಗಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ಉದ್ಯೋಗ ನಿಮಿತ್ತ ಯುಎಇನಲ್ಲಿ ಸಿಲುಕಿ ಕಳೆದ 3 ವರ್ಷಗಳಿಂದ ಕುಟುಂಬದೊಂದಿಗೆ ಸಂಪರ್ಕ ಕಳೆದುಕೊಂಡಿದ್ದ ಒಡಿಶಾದ ಹಸ್ತಾ ಮಹಾನಂದ ಎಂಬ ಮಹಿಳೆಯನ್ನು ದುಬೈನಲ್ಲಿರುವ ಭಾರತೀಯ ಕಾನ್ಸುಲೇಟ್ ಕಚೇರಿಯು ಯಶಸ್ವಿಯಾಗಿ ರಕ್ಷಿಸಿದೆ. ಹಸ್ತಾ ಅವರ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಾಗ ಆತಂಕಗೊಂಡ ಸಂಬಂಧಿಕರು ಒಡಿಶಾ ಹೈಕೋರ್ಟ್ ಮೊರೆ ಹೋಗಿದ್ದರು. ನ್ಯಾಯಾಲಯದ ಆದೇಶದ ಬೆನ್ನಲ್ಲೇ ಕಾರ್ಯಪ್ರವೃತ್ತರಾದ ದುಬೈನ ಭಾರತೀಯ ರಾಯಭಾರ ಕಚೇರಿ ಅಧಿಕಾರಿಗಳು ಮಹಿಳೆಯನ್ನು ಪತ್ತೆ ಹಚ್ಚಿದ್ದಾರೆ. ಭಾರತದ ಸಾರ್ವಜನಿಕ ಪ್ರಸಾರ ಸೇವೆ ಆಕಾಶವಾಣಿಯು ತನ್ನ 90 ವರ್ಷಗಳ ಐತಿಹಾಸಿಕ ಪಯಣವನ್ನು ಯಶಸ್ವಿಯಾಗಿ ಪೂರೈಸಿರುವುದಕ್ಕೆ ಆಂಧ್ರಪ್ರದೇಶದ ರಾಜ್ಯಪಾಲರಾದ ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್ ಅವರು ಶುಭ ಹಾರೈಕೆಗಳನ್ನು ಸಲ್ಲಿಸಿದ್ದಾರೆ. ಭಾರತೀಯ ಸಾರ್ವಜನಿಕ ಪ್ರಸಾರ ಇತಿಹಾಸದಲ್ಲಿ ಇದೊಂದು ಅತ್ಯಂತ ಮಹತ್ವದ ಮೈಲಿಗಲ್ಲು ಎಂದು ಬಣ್ಣಿಸಿರುವ ಅವರು, ಕಳೆದ 9 ದಶಕಗಳಿಂದ ಸಮಾಜಕ್ಕೆ ಆಕಾಶವಾಣಿ ನೀಡಿರುವ ಅಮೂಲ್ಯ ಕೊಡುಗೆಗಳನ್ನು ಶ್ಲಾಘಿಸಿದ್ದಾರೆ. ದೇಶದ ಕೋಟ್ಯಂತರ ಜನರಿಗೆ

ನಿರಂತರವಾಗಿ ಮಾಹಿತಿ, ಶಿಕ್ಷಣ ಮತ್ತು ಮನರಂಜನೆಯನ್ನು ತಲುಪಿಸುವಲ್ಲಿ ಆಕಾಶವಾಣಿ ಪ್ರಮುಖ ಪಾತ್ರ ವಹಿಸಿದೆ. ನಾಗರಿಕರನ್ನು ಪರಸ್ಪರ ಜೋಡಿಸುವಲ್ಲಿ ಹಾಗೂ ಸಾರ್ವಜನಿಕ ಜಾಗೃತಿ ಮೂಡಿಸುವಲ್ಲಿ ಈ ಸಂಸ್ಥೆಯ ಸೇವೆ ಅನನ್ಯವಾಗಿದೆ ಎಂದು ರಾಜ್ಯಪಾಲರು ಹೇಳಿದ್ದಾರೆ. ಕರಾವಳಿ ಕರ್ನಾಟಕ, ಕೇರಳ ಮತ್ತು ಮಾಹೆಯ ಕೆಲವು ಪ್ರದೇಶಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದು ಆಂಧ್ರಪ್ರದೇಶ, ಬಿಹಾರ, ಜಾರ್ಖಂಡ್, ಮಧ್ಯಪ್ರದೇಶ, ಒಡಿಶಾ, ತೆಲಂಗಾಣ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂ ರಾಜ್ಯಗಳ ವಿವಿಧೆಡೆ ಸಿಡಿಲು ಹಾಗೂ ಗುಡುಗು ಸಹಿತ ಭಾರೀ ಮಳೆಯಾಗುವ ನಿರೀಕ್ಷೆಯಿದೆ. ಈ ಭಾಗಗಳಲ್ಲಿ ಮುನ್ನೆಚ್ಚರಿಕೆ ವಹಿಸುವಂತೆ ಸಾರ್ವಜನಿಕರಿಗೆ ಸೂಚಿಸಲಾಗಿದೆ. ನವಾ ಚಂಡೀಗಢದ ಮುಲ್ಲನಪುರ ಮಹಾರಾಜ ಯದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ ಎರಡನೇ ದಿನದಾಟದಲ್ಲಿಂದು ತನ್ನ ಮೊದಲನೇ ಇನ್ನಿಂಗ್ಸ್ ಮುಂದುವರೆಸಿರುವ ಭಾರತ ಇತ್ತೀಚಿನ ವರದಿಯಂತೆ 8 ವಿಕೆಟ್ನಷ್ಟಕ್ಕೆ 544 ರನ್ ಗಳಿಸಿ ಆಡುತ್ತಿತ್ತು. ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಫ್ರೆಂಚ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪಂದ್ಯಾವಳಿಯ ಪುರುಷರ ವಿಭಾಗದ ಫೈನಲ್ನಲ್ಲಿಂದು ಜರ್ಮನಿಯ ಅಲೆಕ್ಸಾಂಡರ್ ಜೆರೆವ್ ಮತ್ತು ಇಟಲಿಯ ಫ್ಲಾವಿಯೋ ಕೊಬೋಲ್ಲಿ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿದ್ದಾರೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 6:30 ಆರಂಭವಾಗಲಿದೆ. 661 ಕೋಟಿ ರೂಪಾಯಿ ಸರ್ಕಾರಿ ನಿಧಿ ದುರುಪಯೋಗ ಮತ್ತು ವಂಚನೆ ಪ್ರಕರಣದ ತನಿಖೆಯ ಭಾಗವಾಗಿ ಕೇಂದ್ರ ತನಿಖಾ ದಳ ಸಿಬಿಐ ನಿನ್ನೆ ಚಂಡೀಗಢ, ಪಂಚಕುಲ ಮತ್ತು ದೆಹಲಿ ಎನ್ಸಿಆರ್ ಪ್ರದೇಶಗಳಲ್ಲಿರುವ 6 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದೆ. ಈ ಪ್ರಕರಣವು ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಮತ್ತು ಎಯು ಫೈನಾನ್ಸ್ಗೆ ಸಂಬಂಧಿಸಿದ ವಂಚನೆ ಪ್ರಕರಣವಾಗಿದ್ದು ಹರಿಯಾಣ ಸರ್ಕಾರದ 8 ಇಲಾಖೆಗಳು ಹಾಗೂ ಚಂಡೀಗಢ ಮಹಾನಗರ ಪಾಲಿಕೆಯ 2 ಇಲಾಖೆಗಳು ಮತ್ತು ಕ್ರೆಸ್ಟ್ ಚಂಡೀಗಢ ಸಂಸ್ಥೆಯ ಸರ್ಕಾರಿ ನಿಧಿಗಳ ದುರುಪಯೋಗಕ್ಕೆ ಸಂಬಂಧಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಇಂಧನ ದರ ಏರಿಕೆ ನಡುವೆಯೂ ಭಾರತದಲ್ಲಿ ಸಬ್ಸಿಡಿ ದರದಲ್ಲೇ ಅಡುಗೆ ಅನಿಲ ಪೂರೈಕೆ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗ ಸಭೆ, ದ್ವಿಪಕ್ಷೀಯ ಬಾಂಧವ್ಯದಲ್ಲಿ ಪ್ರಗತಿ, ಸಚಿವ ಡಾ ಎಸ್ ಜಯಶಂಕರ್. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ, ಸುರಕ್ಷಿತ ಮತ್ತು ಆರೋಗ್ಯಕರ ಆಹಾರಕ್ಕೆ ಕೇಂದ್ರ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ ಬೃಹತ್ ಮೊತ್ತ ಕಲೆ ಹಾಕಿದ ಭಾರತ. ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಫೈನಲ್ನಲ್ಲಿಂದು ಅಲೆಕ್ಸಾಂಡರ್ ಜೆರೆವ್, ಫ್ಲಾವಿಯೋ ಕೊಬೋಲ್ಲಿ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

ಆಕಾಶವಾಣಿ ಸಮಯ ಸರಿಯಾಗಿ 1:20:17 ಇನ್ನೀಗ ಚಿತ್ರ ಗೀತೆಗಳನ್ನ ಕೇಳಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಅಂಬಾರಿ ಚಿತ್ರದ ಗೀತೆಯನ್ನ. ಗೀತೆಗೆ ಧ್ವನಿಯಾಗಿದ್ದಾರೆ ಶ್ರೇಯಾ ಘೋಷಾಲ್, ಸಂಗೀತ ವಿ ಹರಿಕೃಷ್ಣ, ಸಾಹಿತ್ಯ ಎಪಿ ಅರ್ಜುನ್.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಚಿತ್ರಗೀತೆಗಳಲ್ಲಿ ಮುಂದಿನ ಗೀತೆಯನ್ನ ಕೇಳಿ ಸಂಚು ಮತ್ತು ಗೀತಾ. ಚಿತ್ರಗೀತೆಗಳಲ್ಲಿ ಕೇಳಿ ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್ ಚಿತ್ರದ ಗೀತೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಸಂಗೀತ ವಿ ಹರಿಕೃಷ್ಣ, ಸಾಹಿತ್ಯ ಜಯಂತ್ ಕಾಯ್ಕಿಣಿ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ 14ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಎಲ್ ರತ್ನ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ

ಸುಧನ್ವನ ಸಂಹಾರವಾದ ಮೇಲೆ ಸುಧನ್ವನ ತಂದೆಯಾದಂತಹ ಹಂಸಧ್ವಜ ಬಹಳವಾಗಿ ದುಃಖಿಸ್ತಾನೆ. ಆ ಒಂದು ಸಂದರ್ಭದಲ್ಲಿ ಅವನ ತಮ್ಮನಾದಂತಹ ಸುರಥ, ಅಪ್ಪ ನೀನು ಯಾತಕ್ಕೆ ಚಿಂತಿಸ್ತೀಯಾ, ನಾನು ನನ್ನ ಅಣ್ಣನನ್ನು ಕೊಂದಂತಹ ಅರ್ಜುನನನ್ನು ಸಂಹಾರ ಮಾಡಿದೆ, ನಾನು ವಾಪಸ್ ಬರೋದಿಲ್ಲ ಅಂತ ಹೇಳಿಬಿಟ್ಟು ದಿವ್ಯವಾದಂತಹ ರಥವನ್ನೇರಿ ಅರ್ಜುನನ ಜೊತೆಯಲ್ಲಿ ಸಂಗ್ರಾಮಕ್ಕೆ ಬಂದಾಗ ಕೃಷ್ಣ ಪರಮಾತ್ಮನ ಆಜ್ಞೆಯಂತೆ ಅರ್ಜುನ ಸಂಹಾರ ಮಾಡಿದ ಮೇಲೆ ಅವನ ತಲೆ ಆಕಾಶದ ಮೇಲೆ ಹಾರತ್ತೆ. ಅದನ್ನ ಕೃಷ್ಣ ಪರಮಾತ್ಮ ಗರುಡನನ್ನು ಕರೆದು ಬಿಟ್ಟು ಈ ಒಂದು ತಲೆಯನ್ನ ಪ್ರಯಾಗ ಕ್ಷೇತ್ರದಲ್ಲಿ ನೀನು ಹಾಕಬೇಕು ಅಂತಂದಾಗ ಅದನ್ನ ಗರುಡನು ಪ್ರಯಾಗ ಕ್ಷೇತ್ರದಲ್ಲಿ ಹಾಕಿದ್ದಾನೆ. ಅನಂತರ ಸಾಕ್ಷಾತ್ ಪರಮೇಶ್ವರನು ನಂದಿಕೇಶ್ವರನನ್ನು ಕರೆಸಿಬಿಟ್ಟು ಈ ತಲೆಯನ್ನ ನೀನು ತೆಗೆದುಕೊಂಡು ಬಾ, ಸುಧನ್ವನ ತಲೆಯನ್ನ ನಾನು ಹೇಗೆ ನನ್ನ ರುಂಡ ಮಾಲೆಗೆ ಹಾಕಿಕೊಂಡಿದ್ದೇನೆ ಇವನ ತಲೆಯನ್ನು ಕೂಡ ಹಾಗೆ ಧಾರಣೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ತರಿಸ್ಬಿಟ್ಟು ತನ್ನ ಒಂದು ರುಂಡ ಮಾಲೆಗೆ ಆ ಸುರಥನ ತಲೆಯನ್ನು ಹಾಕಿಕೊಂಡನು ಅನ್ನುವಂಥ ಒಂದು ಕಥಾ ಸಂದರ್ಭವನ್ನು ನಿಮ್ಮ ಮುಂದೆ ಇವತ್ತು ನಾವಿಡ್ತಾ ಇದ್ದೇವೆ.

ಸುರಥ ಅರ್ಜುನನ ಜೊತೆಯಲ್ಲಿ ಸಂಗ್ರಾಮ ಮಾಡುವುದಕ್ಕೆ ಬಂದು ನಿಂತಿದ್ದಾನೆ. ಸುರಥ ಮತ್ತು ಅರ್ಜುನರ ಜೊತೆಯಲ್ಲಿ ಈಗ ಯುದ್ಧ ಆರಂಭವಾಗ್ತಾ ಇದೆ.

ಸುರಥ ರಥವನ್ನು ಹತ್ತಿದಾಗ ಅವನು ಹೇಳ್ತಾ ಇದ್ದಾನೆ, ಅರ್ಜುನ ಉಳಿತಾನ, ಧರ್ಮರಾಜ ಈ ಭೂಮಂಡಲವನ್ನು ಆಳ್ತಾನ, ಇವತ್ತು ನನ್ನ ತೋಳಿನ ಪರಾಕ್ರಮವನ್ನು ನಾನು ತೋರಿಸ್ತೇನೆ, ಈ ಕೃಷ್ಣಾರ್ಜುನರನ್ನ ನಾನಿವತ್ತು ಎದುರಿಸ್ತೇನೆ ಅಂತ ಹೇಳಿ ಉತ್ಸಾಹದಿಂದ ಬಂದಿದ್ದಾನೆ. ಅವನು ಬರ್ತಾ ಇರೋದನ್ನು ನೋಡಿಬಿಟ್ಟು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಇವನು ಪ್ರಪಂಚದಲ್ಲಿ ಮಾಡದೇ ಇರುವಂತಹ ಒಂದು ಪುಣ್ಯಕರ್ಮಗಳು ಉಳಿದಿಲ್ಲ, ಇವನು ಮರೆತೂ ಕೂಡ ಮಾಡಿದಂತಹ ಒಂದು ಸಣ್ಣ ಪಾಪವೂ ಇಲ್ಲ, ಮಹಾತ್ಮ ಇವನು, ಪುಣ್ಯಾತ್ಮ, ಇವನನ್ನು ಜಯಿಸೋದು ಅನ್ನೋದು ಆಗೋದೇ ಇಲ್ಲ. ಆದ್ದರಿಂದ ಅರ್ಜುನ, ಈಗ ನೀನು ಅತ್ಯಂತ ಕುಪಿತನಾದಂತಹ ಇವನನ್ನು ಎದುರಿಸಬೇಡ, ಪ್ರದ್ಯುಮ್ನ ಸಾತ್ವಿಕಿ ಮುಂತಾದವರ ಜೊತೆಯಲ್ಲಿ ಇವನು ಯುದ್ಧ ಮಾಡಲಿ, ಆಮೇಲೆ ನಾವು ಅವರಿಂದ ಆಗದೇ ಇದ್ರೆ ನಾವು ನೋಡೋಣ ಅಂತ ಹೇಳಿಬಿಟ್ಟು ಅರ್ಜುನನಿಗೆ ಹೇಳಿಬಿಟ್ಟು ಅವರಿಬ್ಬರೂ ಕೂಡ ಎಲ್ಲ ಯಾದವ ಸೈನ್ಯವನ್ನು ಸಾತ್ವಿಕಿ ಇತ್ಯಾದಿಗಳನ್ನೆಲ್ಲ ಅವನ ಮುಂದೆ ಕಳಿಸ್ಬಿಟ್ಟು ತಾವು ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಸುರಥನಿಗೂ ಮತ್ತು ಪಾಂಡವ ವೀರರಿಗೂ ಕೂಡ ಯುದ್ಧ ಆರಂಭವಾಗಿದೆ.

ಕೃಷ್ಣ ಅರ್ಜುನನ ಹತ್ರ ಹೇಳಿಬಿಟ್ಟು ಎಲ್ಲ ಯಾದವ ವೀರರನ್ನು ಕೂಡ ಸುರಥನ ಜೊತೆಯಲ್ಲಿ ಯುದ್ಧ ಮಾಡುವುದಕ್ಕೆ ಕಳಿಸಿದ್ದಾನೆ. ತಾನು ಮೆಲ್ಲಕ್ಕೆ ರಥವನ್ನು ಹಿಂದಕ್ಕೆ ತಿರುಗಿಸಿಬಿಟ್ಟು ಸೈನ್ಯದ ಹಿಂಭಾಗದಲ್ಲಿ ರಕ್ಷಣೆಗಾಗಿ ಅರ್ಜುನನ ಜೊತೆಯಲ್ಲಿ ನಿಂತಿದ್ದಾನೆ.

ಈ ಕಡೆಯಲ್ಲಿ ಸುರಥನಿಗೂ ಪ್ರದ್ಯುಮ್ನನಿಗೂ ಯುದ್ಧ ಆರಂಭವಾಗಿದೆ. ಸುರಥ ಬಹಳ ಪರಾಕ್ರಮದಿಂದ ಪ್ರದ್ಯುಮ್ನಾದಿಗಳನ್ನೆಲ್ಲ ಎದುರಿಸ್ತಾ ಇದ್ದಾನೆ. ಅವನಿಗೆ ಅನುಮಾನ, ಪಾರ್ಥ ಎತ್ತ ಜಾರಿದನೀಗ ಶೌರ್ಯ ಸಹಿತ. ಅಲ್ಲ, ಅರ್ಜುನ ಎಲ್ಲಿ ಮೆಲ್ಲಕ್ಕೆ ಓಡೋಗ್ಬಿಟ್ಟ ಕೃಷ್ಣನ ಜೊತೆಯಲ್ಲಿ, ಅವನನ್ನು ಎದುರಿಸ್ಬೇಕು ಅಂತ ಬಂದಿದ್ದೀನಿ, ಮದ್ದಾನೆ ಜೊತೆಯಲ್ಲಿ ನೊಣಗಳಿಗೇನಪ್ಪ ಕೆಲಸ ಅಂತ ಹೇಳಿಬಿಟ್ಟು ಅಲ್ಲಿ ಹಾಸ್ಯ ಮಾಡ್ತಾನೆ. ನಾನು ಮದ್ದಾನೆ, ನೀವೆಲ್ಲ ನೊಣಗಳು, ನೀವೆಲ್ಲ ಏನು ಮಾಡೋಕ್ಕಾಗತ್ತೆ? ಅಲ್ಲಪ್ಪ, ಹೊತ್ತುಗಳಿಯೋದಕ್ಕೆ ಇದೇನು ಸುಧನ್ವನ ಯುದ್ಧ ಅಂತ ಮಾಡ್ಕೊಂಡ್ರ, ಸುರಥನ ಯುದ್ಧ, ನೀವೆಲ್ಲ ಹೆಚ್ಚಿಗೆ ಹೊತ್ತಿರೋದಿಲ್ಲ ಅಂತ ಹೇಳಿಬಿಟ್ಟು ಎಲ್ಲರನ್ನೂ ಕೂಡ ಒಂದೇ ಕ್ಷಣದಲ್ಲಿ ಅವನು ಪರಾಭವಗೊಳಿಸಿದ್ದಾನೆ. ಬಹಳ ಅದ್ಭುತವಾಗಿ ಕವಿ ಆ ಸುರಥನ ಯುದ್ಧವನ್ನು ವರ್ಣನೆ ಮಾಡ್ತಾ ಇದ್ದಾನೆ.

ಕ್ಷಣ ಮಾತ್ರದಲ್ಲಿ ಪ್ರದ್ಯುಮ್ನ, ಸಾತ್ಯಕಿ, ಕೃತವರ್ಮ, ಸಾಂಬ, ಅನುಸಾಲ್ವ, ಯೌವನಾಶ್ವ, ನೀಲಧ್ವಜ, ಋಷಿಕೇತು ಎಲ್ಲರನ್ನೂ ಕೂಡ ಕ್ಷಣ ಮಾತ್ರದಲ್ಲಿ ಸೋಲಿಸಿಬಿಟ್ಟಿದ್ದಾನೆ. ಅತಿರಥ ಮಹಾರಥರನ್ನೆಲ್ಲ ಒಂದೇ ಕ್ಷಣದಲ್ಲಿ ಹೊಡೆದು ಉರುಳಿಸಿಬಿಟ್ಟಿದ್ದಾನೆ.

ಸೊಕ್ಕಾನೆ ಮದ್ದಾನೆ ಸರೋವರಕ್ಕೆ ನುಗ್ಗಿಬಿಟ್ಟು ಆ ಜಲವನ್ನೆಲ್ಲ ಕಲಕುವಂತೆ ಒಂದೇ ಕ್ಷಣದಲ್ಲಿ ಸೈನ್ಯವನ್ನೆಲ್ಲ ಅವನು ಬೀದಿಗೆ ನೂಕು ಬಿಟ್ಟಿದ್ದಾನೆ. ಯಾರೂ ಕೂಡ ಅವನೇ ಎದುರಲ್ಲಿ ನಿಲ್ಲುವಂತಹ ವೀರರೇ ಇಲ್ಲ. ಆದ್ದರಿಂದ ಅವನು ಉಕ್ಕಂದದ ಅದಟಿಂದೆ ಸುರಥನು ಅರಸಿದನು ಅರ್ಚುತ ಅರ್ಜುನರನು. ಒಂದೇ ಒಂದು ಕ್ಷಣದಲ್ಲಿ ಎಲ್ಲರನ್ನೂ ಸೋದ್ಬಿಟ್ಟು ಮಹಾಧೈರ್ಯದಿಂದ ಅವನು ಅಚ್ಯುತನನ್ನು ಅರ್ಜುನನನ್ನು ಹುಡುಕ್ತಾ ಇದ್ದಾನೆ. ಎಲ್ಲಿ ಹೋದರೂ ಇವರಿಬ್ಬರು ಕೂಡ ಅವರ ಜೊತೆಯಲ್ಲಿ ನಾನು ಯುದ್ಧ ಮಾಡಬೇಕು ಅಂತ ಹೇಳ್ಬಿಟ್ಟು ಅವನು ಅರ್ಚುತಾರ್ಜುನರನ್ನು ಹುಡುಕ್ತಾ ಇದ್ದಾನೆ. ಅದನ್ನೇ ಕವಿ ಆ ಯುದ್ಧವನ್ನೇ ಇನ್ನೂ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಯಾವ ರೀತಿ ಇವನು ಹುಡುಕದ ಅಂದ್ರೆ

0: ಮಹಾಯೋಗಿ ಜೀವ ಪರಮಾತ್ಮರನ್ನ ಅವರ ತತ್ವವನ್ನು ವಿಚಾರಿಸುವಂತೆ ಸುರಥನು ಕೂಡ ಜೀವಸ್ಥಾನದಲ್ಲಿ ಅರ್ಜುನನಿದ್ರೆ ಪರಮಾತ್ಮನ ಸ್ಥಾನದಲ್ಲಿ ಕೃಷ್ಣನಿದ್ದಾನೆ, ಜೀವ ಪರಮಾತ್ಮರನ್ನ ಹುಡುಕುವಂತೆ ಅರ್ಜುನ ಮತ್ತು ಕೃಷ್ಣರನ್ನು ಹುಡುಕ್ತಾ ಇದ್ದಾನೆ.
1: ಅದ್ಭುತ ಪರಾ

ಹೀಗೆ ಕೃಷ್ಣಾರ್ಜುನನನ್ನ ಜೀವ ಪರಮಾತ್ಮರನ್ನು ಹುಡುಕುವಂತೆ ಹುಡುಕಿದ್ದಾನೆ. ಅದ್ಭುತವಾದಂತಹ ಪರಾಕ್ರಮಿ, ಎಲ್ಲರನ್ನೂ ಎದುರಿಸ್ತಾ ಬರ್ತಾ ಇದ್ದಂತಹ ಸುರಥನನ್ನು ನೋಡಿದ ಅರ್ಜುನ, ಅರ್ಜುನನಿಗೆ ಸಿಟ್ಟು ಬಂದಿದೆ. ಅವನು ಬಹಳ ಸಿಟ್ಟಿನಿಂದ, ದೇವ ಪರಮಾತ್ಮ, ಈ ಒಂದು ಪರಾಕ್ರಮವನ್ನು ನೋಡ್ತಾ ಇದ್ರೆ ನಿನಗೇನಿಸ್ತಾ ಇದೆ? ನೀನು ನನ್ನನ್ನು ಕಡಿಮೆಯಾಗಿ ಭಾವಿಸಬೇಡ, ಆಗ್ನೇಯಾಸ್ತ್ರಾದಿ ಸಕಲ ಶಸ್ತ್ರವೂ ನನ್ನಲ್ಲಿದೆ, ಆದ್ದರಿಂದ ನೋಡು ನನ್ನ ಪರಾಕ್ರಮವನ್ನ ಅಂತ ಹೇಳಿಬಿಟ್ಟು ಅವನ್ನ ಎದುರಿಸ್ತಾ ಸುರಥನಿಗೆ

ಅಯ್ಯ ಸುರಥ, ನಿನ್ನ ಅಣ್ಣನಾದಂತಹ ಸುಧನ್ವ ನಿನ್ನೆ ಪ್ರಾಣ ಬಿಟ್ಟಿದ್ದು ನೀನು ತಿಳ್ಕೊಳ್ಳಿಲ್ವಾ? ತಲೆ ಗಟ್ಟಿದೆ ಅಂತ ಕಲ್ಲಿಗೆ ಗುದ್ದುತ್ತಾರೇನೆಯ್ಯ, ಖಂಡಿತ ನೀನು ನನ್ನ ಜೊತೆಯಲ್ಲಿ ಯುದ್ಧ ಮಾಡಿದರೆ ನೀನು ಉಣಿಯೋದಿಲ್ಲ ಅಂತ ಹೇಳಿಬಿಟ್ಟು ಅವನನ್ನು ನೀನು ವಾಪಸ್ ಹೋಗು ಅಂತ ಹೇಳ್ತಾ ಇದ್ದಾನೆ.

ಅರ್ಜುನ, ನಾನು ನಿನ್ನ ಜೊತೆಲಿ ಯುದ್ಧ ಮಾಡಬಾರ್ದು ಅಂತಾನೆ ಹಿಂದಕ್ಕೆ ಹೋಗಿದ್ದೆಪ್ಪ, ಆದರೂ ಕೂಡ ಪ್ರಾಣ ಕಳ್ಕೊಳ್ತೀನಿ ಅಂತ ಬರ್ತಾ ಇದೆಯಲ್ಲ ಅಂತಂದೋಣ. ಅದಕ್ಕೆ ಸುರಥ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ, ನೋಡಪ್ಪ ನೀನು ನನ್ನ ಅಣ್ಣನಾದಂತಹ ಸುಧನ್ವನನ್ನ ಗೆದ್ದೆ ಅಂತಂತೀಯಲ್ಲ, ಸಾಕ್ಷಾತ್ ಹಿರಣ್ಯ ಗರ್ಭ ಬಂದು ನಿಂತ್ಕೊಂಡೆ ನನ್ನ ಅಣ್ಣ ಸೋಲ್ತಾ ಇದ್ನ. ಈ ಶ್ರೀಕೃಷ್ಣ ಪರಮಾತ್ಮ ತನ್ನ ಅವತಾರದ ಪುಣ್ಯವನ್ನೆಲ್ಲ ನಿನ್ನ ಬಾಣಕ್ಕೆ ಕೊಟ್ಟ, ಆಮೇಲೆ ಅವನಿಗೆ ಮುಕ್ತಿಯನ್ನೇ ಅವನು ಕರುಣಿಸಿದ್ದ ಅಷ್ಟೇ ಹೊರತು ಅದಕ್ಕೆ ನಾವು ಯಾರೂ ಕೂಡ ಅಳತಾ ಕುಳಿತುಕೊಳ್ತಾ ಇಲ್ಲ, ಈ ಕುದುರೆಯನ್ನು ಬಿಡೋದಿಲ್ಲ, ನಾವೇನು ಕಾಡಾಡಿಗಳಾದಂತಹ ನಿನ್ನ ಮಾತಿಗೆ ಹೆದರೋದಕ್ಕೆ ಅಂತ ಹೇಳಿಬಿಟ್ಟು ಬಹಳ ಧೈರ್ಯವಾಗಿ ಅರ್ಜುನನ ಮೇಲೆ ಯುದ್ಧವನ್ನು ಆರಂಭ ಮಾಡಿದ್ದಾನೆ. ಸುರಥನಿಗೂ ಅರ್ಜುನನಿಗೂ ಕೂಡ ಘೋರವಾದಂತಹ ಸಂಗ್ರಾಮ ಆರಂಭವಾಗಿದೆ. ಕವಿ ಬಹಳ ಸ್ವಾರಸ್ಯವಾಗಿ ಯುದ್ಧವನ್ನು ವರ್ಣಿಸ್ತಾ ಇದ್ದಾನೆ.

ಸುರಥನ ಬಂದು ಆ ಬಾಣದ ಏಟಿಗೆ ಅರ್ಜುನನಿಗೆ ಸಿಟ್ಟಾಗ್ಬಿಟ್ಟು ಅರ್ಜುನ ನಿಜವಾಗಿಯೂ ಧನಂಜಯನಾಗ್ಬಿಟ್ಟ ಅಂತ ಕವಿ ಹೇಳ್ತಾ ಇದ್ದಾನೆ. ಅಗ್ನಿಯಂತೆ ಉರಿದು ಬಿಟ್ಟಿದ್ದಾನೆ ಅರ್ಜುನನ ಸಿಟ್ಟಿಗೆ. ಹೇಗಾಯ್ತು ಅಂತಂದ್ರೆ ದಿಕ್ಕು ಯಾವುದು, ದೆಸೆ ಯಾವುದು, ಯಾವುದು ಅಂತ ಗೊತ್ತಾಗದೆ ಸುರಥ ವಿರಥನಾಗ್ಬಿಟ್ಟ. ಅಂದ್ರೆ ಸುರಥ ಅನ್ನೋ ಶಬ್ದದ ಸ್ವಾರಸ್ಯವನ್ನು ಹೇಳ್ತಾ ಇದ್ದಾನೆ, ರಥವನ್ನ ಕಳ್ಕೊಂಡ್ಬಿಟ್ಟ.

0: ಶಪಥದೊಲಿಸುವುದು ಇದರೊಳೇನಹುದೆಂದನು.
1: ಸುರಥ ವಿರಥನಾಗ್ಬಿಟ್ಟ, ಅಂದ್ರೆ ರಥವನ್ನ ಕಳ್ಕೊಂಡ್ಬಿಟ್ಟ. ಮತ್ತೆ ಹೊಸ ರಥವನ್ನ ತಗೊಂಡು ಪುನಃ ಅರ್ಜುನನ ಮೇಲೆ ಬಾಣಪ್ರಯೋಗವನ್ನು ಮಾಡಿದ್ದಾನೆ. ಅರ್ಜುನನ ರಥ ಎಷ್ಟೋ ದೂರ ಹಾರಿ ಹೋಗ್ಬಿಟ್ಟಿದೆ. ಅವಾಗ ಅವನು ಅರ್ಜುನ ಹತ್ರ ಹೇಳ್ತಾ ಇದ್ದಾನೆ,
0: ಶಪ

ಬಲ್ಲ ಪ್ರಯೋಜನವಿಲ್ಲ. ಒಂದು ಪ್ರತಿಜ್ಞೆ ಮಾಡು ಕೃಷ್ಣನ ಮುಂದೆ, ನಿನ್ನ ಪ್ರತಿಜ್ಞೆಗೆ ತಕ್ಕಂತೆ ನಾನೊಂದು ಪ್ರತಿಜ್ಞೆ ಮಾಡ್ತೀನಿ. ಎಷ್ಟೊತ್ತು ಯುದ್ಧ ಮಾಡೋದು? ಕೃಷ್ಣನ ನೋಡ್ತಾ ಶರೀರ ಬಿಡಕ್ ಬಂದವ್ ನಾನು, ನಿನ್ ಜೊತೆಲಿ ಯುದ್ಧ ಮಾಡೋದಕ್ಕೆ ನಂಗೆ ಪುರುಸತ್ತಿಲ್ಲ ಅಂತ ಹೇಳ್ಬಿಟ್ಟು ಅರ್ಜುನ ಪ್ರತಿಜ್ಞೆ ಮಾಡು ಅಂತ ಹೇಳ್ತಾ ಇದ್ದಾನೆ. ಅರ್ಜುನನು ಕೂಡ ಆ ರೀತಿಯಾಗಿ ಪ್ರತಿಜ್ಞೆ ಮಾಡಿಬಿಟ್ಟು ಅವನು ಕೂಡ ಅದಕ್ಕೆ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾನೆ.

0: ಭುಜವನು ಐವಡಯ ಭುಜಯೇಂದ್ರನಂದದಿಂ ಧರೆಯೊಳ್ ಪೊರಳ್ದುರುಳ್ದುದು ಪೊಯ್ದು ಉರೆಕೊಂದು ಆ ಕ್ಷಣಂ ಪರಬಲವನು.
1: ಇಬ್ಬರೂ ಕೂಡ ಪ್ರತಿಜ್ಞೆ ಮಾಡೋಣ ಅಂತಂದಾಗ ಅರ್ಜುನ ನಿನ್ನನ್ನು ನಾನು ಕೊಲ್ದೇ ಇದ್ರೆ ನನಗೆ ಸಕಲ ಪಾಪವೂ ಬರಲಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ ಹಾಸ್ಯ ಮಾಡ್ತಾ, ಏ ನಿನ್ನನ್ನು ನಾನು ರಥದಿಂದ ಕೆಳಕ್ಕೆ ಕೆಳದೇ ಇದ್ರೆ, ಕೆಳಗೆ ಬೀಳಿಸದೇ ಇದ್ರೆ ಪರಲೋಕದಲ್ಲಿ ನನಗೆ ದುರ್ಗತಿಯಾಗಲಿಪ್ಪ ಅಂತ ಹೇಳಿ ಅವನು ಒಂದು ಪ್ರತಿಜ್ಞೆ ಮಾಡ್ತಾನೆ. ಹೀಗೆ ಇಬ್ಬರೂ ಪ್ರತಿಜ್ಞೆ ಮಾಡಿ ಪರಸ್ಪರ ಬಾಣಪ್ರಯೋಗ ಮಾಡ್ತಾ ಇದ್ದಾಗ ಅರ್ಜುನ ಸ್ವಲ್ಪ ಮಂಪಾಗ್ಬಿಡ್ತಾನೆ. ಅವಾಗ ಕೃಷ್ಣ, ಲೋ ಇವನ ತೋಳನ್ನು ಕತ್ತರಿಸೋ ಬೇಗ, ಏನ್ ನೋಡ್ತಾ ಇದೆಯೋ ಅಂತಂದಾಗ ದಿವ್ಯಾಸ್ತ್ರದಿಂದ ಅವನ ಬಲಗೈಯನ್ನ ಕತ್ತರಿಸಿ ಬಿಟ್ಟಿದ್ದಾನೆ. ಧೊಪ್ಪ ಅಂತ ಹೇಳಿ ಐದು ಹೆಡೆಯ ನಾಗನಂತೆ ಆ ತೋಳು ಬಿದ್ದು ಬಿಟ್ಟು, ಐದು ಬೆರಳಿದೆ, ಐದು ಹೆಡೆಯ ನಾಗೇಂದ್ರನಂತೆ ಆ ತೋಳು ಬಿದ್ದು ಎಷ್ಟೋ ಸೈನ್ಯವನ್ನೆಲ್ಲ ಕೊಚ್ಚಿ ಹಾಕ್ಬಿಟ್ಟಿದೆ. ಒಂದು ತೋಳು ಹೋದ್ರೆ ಇನ್ನೊಂದು ತೋಳಿನಿಂದಲೇ ಯುದ್ಧಕ್ಕೆ ಅವನು ಬರ್ತಾ ಇದ್ದಾನೆ. ಹೀಗೆ ಅರ್ಜುನ ಅವನ ಎಡಗೈಯನ್ನು, ಎರಡು ಕಾಲುಗಳನ್ನು, ತಲೆಯನ್ನು ಎಲ್ಲವನ್ನು ಒಂದೊಂದಾಗಿ ಕತ್ತರಿಸ್ತಾ ಇದ್ದಾನೆ.
0: What?

ಒಂದು ಕೋಳನ್ನು ಕತ್ತರಿಸಿದ್ರೆ ಎರಡಗೈಯಿಂದಲೇ ಅರ್ಜುನನನ್ನು ನಾನು ಮೆಟ್ಟಿ ಬಿಡ್ತೀನಿ ಅಂತ ಹೇಳಿಬಿಟ್ಟು ನುಗ್ಗಿ ಬರ್ತಾ ಇದ್ದಾಗ ಅರ್ಜುನ ನೋಡ್ತಾ ಇದ್ದಾನೆ, ಏನ್ ಇವನು ಒಂದು ಕೈ ಹೋದ್ರೂ ಇಷ್ಟು ಉತ್ಸಾಹದಲ್ಲಿ ಇದ್ದಾನೆ ಅಂತಂದಾಗ ಕೃಷ್ಣ, ಕತ್ತರಿಸೋ ಇನ್ನೊಂದು ಕೈಯನ್ನ, ಏನ್ ನೋಡ್ತಾ ಇದೆಯಾ ಅಂತಂದಾಗ ಅವನು ಎಡಗೈಯನ್ನು ಕತ್ತರಿಸಿದ್ದಾನೆ. ಅವನಿಗೆ ಎರಡು ಕೈ ಹೋದ್ರೂ ಕೂಡ ಎರಡು ಕಾಲಿದೆಯಲ್ಲ, ಈ ಕಾಲಿಂದ ಒದ್ದು ಅರ್ಜುನನ ರಥದಿಂದ ಬೀಳಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ನುಗ್ಗಿ ಬರ್ತಾ ಇದ್ದಾಗ ಎರಡು ಕಾಲನ್ನು ಕತ್ತರಿಸಿದ್ದಾನೆ. ಅದರಿಂದ ರಕ್ತ ಧಾರಾಕಾರವಾಗಿ ಸುರಿದು ಬಿಟ್ಟಿದೆ. ಅವನು ಎರಡು ಕೈಯು ಎರಡು ಕಾಲು ಹೋದರೂ ಕೂಡ ಹಾವಿನಂತೆ ತೆವಳುತ್ತಾ ಅರ್ಜುನನ ಮುಖಕ್ಕೆ ಬರ್ತಾ ಇದ್ದಾನೆ. ಆಗ ಕೃಷ್ಣ ತಲೆಯನ್ನು ಕತ್ತರಿಸು ಅಂತ ಹೇಳಿ ಅರ್ಜುನನಿಗೆ ಆಜ್ಞೆ ಮಾಡಿದಾಗ ಅರ್ಜುನ ಅವನ ತಲೆಯನ್ನು ಕತ್ತರಿಸ್ತಾ ಇದ್ದಾನೆ.

ಕೃಷ್ಣನ ಆಜ್ಞೆಯಂತೆ ಅರ್ಜುನ ಸುರಥನ ತಲೆಯನ್ನು ಕತ್ತರಿಸ್ತಾನೆ. ಮಹಾವಿಷ್ಣು ಭಕ್ತನ ಪ್ರತಿಜ್ಞೆಯೂ ಕೂಡ ನಡಿಬೇಕಲ್ಲ, ಹಾಗಾಗ್ಬಿಟ್ಟು ಅವನ ತಲೆಯನ್ನು ಕತ್ತರಿಸಿದರೂ ಕೂಡ ಆ ತಲೆ ಆಕಾಶಕ್ಕೆ ಚಿಮ್ಮಿಬಿಟ್ಟು ಅರ್ಜುನನ ಎದೆಗೆ ಬಂದು ಬಡಿಯುತ್ತೆ. ಬಡಿದುಬಿಟ್ಟು ಅರ್ಜುನ ಆ ಒಂದು ತೀವ್ರವಾದ ಘಾತಕ್ಕೆ ರಥದಿಂದ ಧೋಪ್ಪಂದ್ ಕೆಳಗೆ ಬಿದ್ದು ಬಿಡ್ತಾನೆ. ಆಮೇಲೆ ಆ ತಲೆ ಕೃಷ್ಣನ ಕಾಲಿನ ಬುಡಕ್ಕೆ ಬಂದುಬಿಟ್ಟು ಕೃಷ್ಣ ಜನಾರ್ದನ ರಾಘವ ಮುಕುಂದ ಅಂತ ಹೇಳಿ ವಿಷ್ಣು ನಾಮಸ್ಮರಣೆಯನ್ನು

ಕೃಷ್ಣನ ಆಜ್ಞೆಯಂತೆ ಅರ್ಜುನ ಸುರಥನ ತಲೆಯನ್ನು ಕತ್ತರಿಸ್ತಾನೆ. ಆಮೇಲೆ ಪರಮಾತ್ಮ ತನ್ನ ಆ ಪವಿತ್ರವಾದ ಕೈಯಿಂದ ಆ ತಲೆಯನ್ನ ಸ್ವೀಕರಿಸಿದ್ದಾನೆ. ಅದನ್ನು ನೋಡ್ಬಿಟ್ಟು ಕರುಣದಿಂದ ಆಕಾಶಕ್ಕೆ ಬೀಸ್ಬಿಟ್ಟು, ಗರುಡನಿತ್ರ ಇದನ್ನ ಪ್ರಯಾಗಕ್ಕೆ ಹಾಕು, ಅಲ್ಲಿ ಸದ್ಗತಿ ಆಗತ್ತೆ ಅಂತ ಹೇಳೋಣ. ಅವನು ಗರುಡ ಅದನ್ನು ತಗೊಂಡು ಹೋಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಕೃಷ್ಣ ಯಾವ ತಲೆಯನ್ನ ಪ್ರೀತಿಯಿಂದ ಮುಟ್ಟಿದ್ದಾನೆ ಆ ತಲೆಯನ್ನು ನಾನು ಆಭರಣವಾಗಿ ರುಂಡಮಾಲೆಯಾಗಿ ಧಾರಣೆ ಮಾಡಬೇಕು ಅಂತ ಶಿವನಿಗೆ ಮನಸ್ಸು ಬಂದ್ಬಿಟ್ಟು ಭೃಂಗೀಶನನ್ನ

0: ಕಳಿಸ್ತಾ ಇದ್ದಾನೆ. ಹೋಗ್ಬಿಟ್ಟು ಆ ತಲೆಯನ್ನು ಗರುಡನಿಗೆ ಹೇಳಿಬಿಟ್ಟು ತಗೊಂಡು ಬಾ ಅಂತ. ಇಲ್ಲಿ ಸ್ವಾರಸ್ಯ ಅಂತಂದ್ರೆ, ಕೃಷ್ಣ ಯಾರನ್ನ ಅತ್ಯಂತ ಪ್ರೀತಿಸ್ತಾನೋ ಶಿವ ಅವರನ್ನ ಬಹಳ ಪ್ರೀತಿಯಿಂದ ಆಧರಿಸ್ತಾನೆ. ಕೃಷ್ಣ ಭಕ್ತರು ಶಿವನನ್ನ ಧ್ಯಾನಿಸ್ತಾರೆ. ಅಂದ್ರೆ ಹರಿಹರ ಅಭೇದವನ್ನ ಕವಿ ಬಹಳ ಚೆನ್ನಾಗಿ ಇಲ್ಲಿ ಪ್ರತಿಪಾದನೆ ಮಾಡ್ತಾನೆ.
1: ಇದುವರೆಗೆ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ 14ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್.ಎಲ್. ರತ್ನ, ವ್ಯಾಖ್ಯಾನ ಮಾಡಿದವರು ಶ್ರೀ ಕೇಶವ ಅವಧಾನಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್. ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
3: ಆಕಾಶವಾಣಿ, ಸಮಯ ಇನ್ನೇನು 2 ಗಂಟೆಯಾಗಲಿದೆ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತೆಗಳು ಪ್ರಸಾರವಾಗಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಸ್ವಕ್ಷೇತ್ರ ಕನಕಪುರದಲ್ಲಿ ಜನತೆಗೆ ಕೃತಜ್ಞತಾ ಸಮರ್ಪಣೆ. ಧಾರವಾಡದಲ್ಲಿ ಇಂದು ಸಂಜೆ ನೂತನ ಸುಸಜ್ಜಿತ ಆಧಾರ್ ಸೇವಾ ಕೇಂದ್ರ ಆರಂಭ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟನೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪ. ಅಡುಗೆ ಅನಿಲ ದರ ಏರಿಕೆಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಆಕ್ಷೇಪ. ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಇಂದು ಮೊದಲ ಬಾರಿಗೆ ತಮ್ಮ ಸ್ವಕ್ಷೇತ್ರವಾದ ಕನಕಪುರಕ್ಕೆ ಆಗಮಿಸಿದ್ದು, ಹಾರೋಹಳ್ಳಿಯಲ್ಲಿ ರೋಡ್ ಶೋ ನಡೆಸುವ ಮೂಲಕ ತಮ್ಮನ್ನು ಬೆಂಬಲಿಸಿದ ಜನತೆಗೆ ಕೃತಜ್ಞತೆ ಸಲ್ಲಿಸಿದರು. ಬೆಂಗಳೂರಿನಿಂದ ರಸ್ತೆ ಮಾರ್ಗವಾಗಿ ಹಾರೋಹಳ್ಳಿಗೆ ಆಗಮಿಸಿದ ಮುಖ್ಯಮಂತ್ರಿಯವರಿಗೆ ಹೂವಿನ ಮಳೆ ಸುರಿಸುವ ಮೂಲಕ ಜನರು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಬಳಿಕ ತೆರೆದ ವಾಹನದಲ್ಲಿ ಬೃಹತ್ ಮೆರವಣಿಗೆ ನಡೆಸಿದ ಡಿಕೆ ಶಿವಕುಮಾರ್, ರಸ್ತೆ ಬದಿಗಳಲ್ಲಿ ನೆರೆದಿದ್ದ ಸಹಸ್ರಾರು ಅಭಿಮಾನಿಗಳು ಹಾಗೂ ಮತದಾರರತ್ತ ಕೈ ಬೀಸುತ್ತಾ ಧನ್ಯವಾದ ಸಮರ್ಪಿಸಿದರು. ಧಾರವಾಡ ಜಿಲ್ಲೆಯ ನಾಗರಿಕರಿಗೆ ಆಧಾರ್ ಕಾರ್ಡ್ ನೋಂದಣಿ ಹಾಗೂ ತಿದ್ದುಪಡಿ ಪ್ರಕ್ರಿಯೆಗಳನ್ನು ಸುಲಭಗೊಳಿಸುವ ನಿಟ್ಟನಲ್ಲಿ ಧಾರವಾಡ ನಗರದ ಲಿಂಗಾಯತ ಭವನ ಹತ್ತಿರ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ನೂತನ ಆಧಾರ್ ಸೇವಾ ಕೇಂದ್ರ ತೆರೆಯಲಾಗಿದೆ. ಇಂದು ಸಂಜೆ ಕೇಂದ್ರವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಉದ್ಘಾಟಿಸಲಿದ್ದಾರೆ. ಸುಸಜ್ಜಿತವಾದ ನೂತನ ಆಧಾರ್ ಸೇವಾ ಕೇಂದ್ರ ಕುರಿತು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ಪ್ರಾದೇಶಿಕ ಕಚೇರಿಯ ವ್ಯವಸ್ಥಾಪಕ ವಿಜಯ್ ಕುಮಾರ್ ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಇವತ್ತು ನಾವು ಧಾರವಾಡ ಜಿಲ್ಲೆಯಲ್ಲಿ ಒಂದು ಹೊಸದಾಗಿ ಆಧಾರ್ ಸೇವಾ ಕೇಂದ್ರ ಇನಾಗ್ರೇಷನ್ ಮಾಡ್ತಾ ಇದೀವಿ. ಸೊ ಈ ಆಧಾರ್ ಸೇವಾ ಕೇಂದ್ರ ರೆಗ್ಯುಲರ್ ಆಧಾರ್ ಸೇವಾ ಕೇಂದ್ರಗಿನ್ನ ವಿಭಿನ್ನವಾಗಿರುತ್ತೆ. ಸೊ ಇಲ್ಲಿ ಟೋಟಲ್ 4 ಕಿಟ್ ಇರುತ್ತೆ. 4 ಕಿಟ್ ಅಂದ್ರೆ ಅಟ್ ಎ ಟೈಮ್ 4 ಜನ ರೆಸಿಡೆಂಟ್ಸ್ ಬಂದು ಅವ್ರದ್ದು ಏನೇ ಆಧಾರ್ ಸರ್ವಿಸ್ ಇದ್ರು ಅಪ್ಡೇಟ್ ಮಾಡ್ಕೋಬಹುದು. ಸೊ ಈ ಸೇವಾ ಕೇಂದ್ರದಲ್ಲಿ ದಿನಕ್ಕೆ 250-300 ಜನ ಆಧಾರ್ ಸರ್ವಿಸಸ್ ಅನ್ನ ಪಡಿಬಹುದು.
0: ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದ್ದು, ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಟ್ಟು ಹೋದ ಹಣಕಾಸಿನ ಸ್ಥಿತಿಗತಿ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶ್ವೇತಪತ್ರ ಹೊರಡಿಸಲಿ ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ರಾಜ್ಯದ ಹಣಕಾಸು ದುಸ್ಥಿತಿ ದೊಡ್ಡ ಪ್ರಮಾಣದಲ್ಲಿದೆ, ಆದರೆ ಸುಧಾರಿಸುವ ಚಿಂತನೆ ಈವರೆಗೂ ಮುಖ್ಯಮಂತ್ರಿ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ. ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಟ್ಟು ಹೋದ ಹಣಕಾಸಿನ ಸ್ಥಿತಿ ಕುರಿತು ರಾಜ್ಯದ ಜನತೆಗೆ ಮಾಹಿತಿಯ ಅಗತ್ಯವಿದೆ, ಹಾಗಾಗಿ ಕೂಡಲೇ ಶ್ವೇತಪತ್ರ ಹೊರಡಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ.

0: ಯಾದಗಿರಿ ರಾಯಚೂರು ಭಾಗದ ಪ್ರಮುಖ ಸಂಪರ್ಕ ಮಾರ್ಗವಾಗಿರುವ ರಾಷ್ಟೀಯ ಹೆದ್ದಾರಿ 150A ಅಗಲೀಕರಣ ಮತ್ತು ಮರು ನಿರ್ಮಾಣ ಕಾಮಗಾರಿಗೆ ಮಹತ್ವದ ಮುನ್ನಡೆ ದೊರೆತಿದ್ದು, ಯೋಜನಾ ವರದಿ ಡಿಪಿಆರ್ ಸಿದ್ದಪಡಿಸುವ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಸಂಸದ ಜಿ ಕುಮಾರನಾಯಕ ತಿಳಿಸಿದ್ದಾರೆ. ಶಹಾಪುರ ಹತ್ತಿಗೂಡೂರು ಲಿಂಗಸಗೂರು ಮಾರ್ಗದಲ್ಲಿ ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳು ಹಾಗೂ ಸಂಚಾರದ ಒತ್ತಡವನ್ನು ಗಮನದಲ್ಲಿಟ್ಟುಕೊಂಡು ರಸ್ತೆ ಸಾರಿಗೆ ಮತ್ತು ರಾಷ್ಟೀಯ ಹೆದ್ದಾರಿ ಸಚಿವಾಲಯದ ಅಧಿಕಾರಿಗಳ ಗಮನ ಸೆಳೆದಿರುವುದಾಗಿ ಅವರು ತಿಳಿಸಿದ್ದಾರೆ. ಹತ್ತಿಗೂಡೂರು ತಿಂಥಿಣಿ ಸೇತುವೆ ಭಾಗದಿಂದ ಲಿಂಗಸೂಗುರುವರೆಗಿನ ರಾಷ್ಟೀಯ ಹೆದ್ದಾರಿ 150A ರಸ್ತೆಯನ್ನು ಅಗಲೀಕರಣಗೊಳಿಸುವ ಅಗತ್ಯವನ್ನು ಸಚಿವಾಲಯದ ಕಾರ್ಯದರ್ಶಿಯವರಿಗೆ ಪತ್ರದ ಮೂಲಕ ಮನವರಿಕೆ ಮಾಡಿಕೊಡಲಾಗಿದೆ. ಈ ಮನವಿಗೆ ಸ್ಪಂದಿಸಿರುವ ಸಚಿವಾಲಯ ಹೆದ್ದಾರಿ ಅಭಿವೃದ್ಧಿಗೆ ಸಂಬಂಧಿಸಿದ ಡಿಪಿಆರ್ ಸಿದ್ದಪಡಿಸುವ ಕಾರ್ಯ ಆರಂಭಿಸಲು ಅನುಮತಿ ನೀಡಿದೆ ಎಂದು ಅವರು ತಿಳಿಸಿದ್ದಾರೆ. ಗೃಹ ಬಳಕೆಯ 14.2 kg ಅನಿಲ ಸಿಲಿಂಡರ್ ದರವನ್ನು 29 ರೂಪಾಯಿಗೆ ಏರಿಸಿರುವ ಕೇಂದ್ರ ಸರ್ಕಾರದ ಬಗ್ಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ ಖಂಡ್ರೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಳೆದ 3 ತಿಂಗಳಿನಲ್ಲಿ 2ನೇ ಬಾರಿ ಸ್ತ್ರೀ ಸಾಮಾನ್ಯರು ಬಳಸುವ ಅಡುಗೆ ಅನಿಲ ದರ ಏರಿಕೆ ಮಾಡಲಾಗಿದ್ದು, ನಾಗರಿಕರಿಗೆ ಸುಮಾರು 90 ರೂಪಾಯಿ ಹೊರೆ ಬಿದ್ದಿದೆ ಎಂದರು. ಇದರಿಂದ ಬಡವರು, ಮಧ್ಯಮ ವರ್ಗದವರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೋಲಾರದಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪಿಸಲು ರಾಜ್ಯ ಸರ್ಕಾರ ಉದ್ದೇಶಿಸಿದ್ದು, ರಾಷ್ಟೀಯ ವೈದ್ಯಕೀಯ ಆಯೋಗದೊಂದಿಗೆ ಸಮನ್ವಯ ಸಾಧಿಸಲು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯವು ಬೆಂಗಳೂರಿನ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ ಜಂಟಿ ನಿರ್ದೇಶಕ ಪ್ರಾಧ್ಯಾಪಕ ಡಾ ಎಸ್ ವೆಂಕಟರಾಘವ ಅವರನ್ನು ತಾತ್ಕಾಲಿಕ ವಿಶೇಷಾಧಿಕಾರಿಯನ್ನಾಗಿ ನೇಮಿಸಿದೆ. ವೈದ್ಯಕೀಯ ಕಾಲೇಜು ಸ್ಥಾಪನೆ ಸಂಬಂಧ ಆಯೋಗದೊಂದಿಗೆ ಸಮನ್ವಯ ಸಾಧಿಸಿ ಅಗತ್ಯ ಪ್ರಕ್ರಿಯೆ ಪ್ರಾರಂಭಿಸಬೇಕು. ಕಾಲೇಜುಗಳಿಗೆ ಅಗತ್ಯವಿರುವ ಭೂಮಿ, ಕಟ್ಟಡ, ಬೋಧನಾ ಆಸ್ಪತ್ರೆ, ಮೂಲಸೌಕರ್ಯ, ವೈದ್ಯಕೀಯ ಉಪಕರಣಗಳು, ಮಾನವ ಸಂಪನ್ಮೂಲಗಳು ಹಾಗೂ ಇತರ ಶಾಸನಬದ್ಧ ಅವಶ್ಯಕತೆಗಳಿಗೆ ಸಂಬಂಧಿಸಿದ ಸಮಗ್ರ ಪ್ರಸ್ತಾವನೆಗಳನ್ನು ಸಿದ್ದಪಡಿಸಿ ಸರ್ಕಾರಕ್ಕೆ ಸಲ್ಲಿಸುವ ಉದ್ದೇಶದಿಂದ ಈ ತಾತ್ಕಾಲಿಕ ವಿಶೇಷಾಧಿಕಾರಿಯನ್ನು ನೇಮಿಸಿ ಆದೇಶ ಹೊರಡಿಸಲಾಗಿದೆ. ವಿಶೇಷಾಧಿಕಾರಿಯು ಕೂಡಲೇ ಕಾರ್ಯಪ್ರವೃತ್ತರಾಗಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಅವಶ್ಯವಿರುವ ಪ್ರಾಥಮಿಕ ಮಾಹಿತಿಯನ್ನು ಸಂಗ್ರಹಿಸಬೇಕು. ಜಿಲ್ಲಾಡಳಿತ ಹಾಗೂ ಸಂಬಂಧಿತ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಬೇಕು. ಹಂತವಾರು ಕಾರ್ಯಯೋಜನೆಯನ್ನು ಸಿದ್ದಪಡಿಸಬೇಕು ಹಾಗೂ ಪ್ರಗತಿ ವರದಿಯನ್ನು ಕಾಲಕಾಲಕ್ಕೆ ಸರ್ಕಾರಕ್ಕೆ ಹಾಗೂ ನಿರ್ದೇಶನಾಲಯಕ್ಕೆ ನೀಡಬೇಕು ಎಂದು ಸೂಚಿಸಲಾಗಿದೆ. ವೈದ್ಯಕೀಯ ಕಾಲೇಜು ನಿರ್ಮಿಸಲು ನಗರದ ಹೊರವಲಯದ ಸ್ಯಾನಿಟೋರಿಯಂ ಬಳಿ ಈಗಾಗಲೇ 22 ಎಕರೆ 36 ಗುಂಟೆ ಜಾಗ ಗುರುತಿಸಲಾಗಿದೆ. ನಿವೇಶನ ಮತ್ತು ವಸತಿ ರಹಿತರಿಗೆ ವಸತಿ ನೀಡುವುದು ಸರ್ಕಾರದ ಕರ್ತವ್ಯ. ಹಲವು ವರ್ಷಗಳಿಂದ ಸರ್ಕಾರದಿಂದ ಮನೆ ನಿರ್ಮಿಸಬೇಕು. ನಿವೇಶನ ರಹಿತರು ವಸತಿ ರಹಿತರಿಗೆ ಆದ್ಯತೆ ಮೇರೆಗೆ ಸ್ವಂತ ಸೂರು ಕಲ್ಪಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಲವಾರು ಜನಪರ ಯೋಜನೆಗಳೊಂದಿಗೆ ವಸತಿ ನೀಡುವ ಯೋಜನೆಗೂ ಮಹತ್ವ ನೀಡಿದೆ ಎಂದು ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 18 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಸವ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ ಆಯ್ಕೆಯಾಗಿರುವ ಅರ್ಹ ಫಲಾನುಭವಿಗಳಿಗೆ ನೂತನ ಮನೆ ನಿರ್ಮಾಣ ಕಾಮಗಾರಿ ಆದೇಶ ಪ್ರತಿ ವಿತರಣಾ ಕಾರ್ಯಕ್ರಮದಲ್ಲಿ ಸುಮಾರು 400ಕ್ಕೂ ಅಧಿಕ ಫಲಾನುಭವಿಗಳಿಗೆ ಆದೇಶ ಪತ್ರವನ್ನು ವಿತರಿಸಿ ಅವರು ಮಾತನಾಡಿದರು. ರಾಜ್ಯ ಸರ್ಕಾರ ಬಡವರ ಪರವಾಗಿದ್ದು, ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಗೌರವಯುತವಾಗಿ ಬಾಳ್ವೆ ನಡೆಸಲು ಬೇಕಾದ ಎಲ್ಲಾ ಸವಲತ್ತುಗಳನ್ನು ಆದ್ಯತೆ ಮೇರೆಗೆ ಒದಗಿಸುತ್ತಾ ಬಂದಿದೆ ಎಂದು ಅವರು ತಿಳಿಸಿದರು. ವಿಶ್ವ ಸೈಕಲ್ ದಿನಾಚರಣೆ ಅಂಗವಾಗಿ ದಾವಣಗೆರೆಯಲ್ಲಿಂದು ವಿವಿಧ ಇಲಾಖೆ ಮತ್ತು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಬೃಹತ್ ಸೈಕಲ್ ರ್ಯಾಲಿಗೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ ರ್ಯಾಲಿಯು ಸಾರ್ವಜನಿಕರಲ್ಲಿ ಆರೋಗ್ಯ ಮತ್ತು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿತು. ಮುಂಜಾನೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಮಾಯಿಸಿದ್ದ 100 ಸೈಕಲ್ ಪ್ರಿಯರು ಉತ್ಸಾಹದಿಂದ ರ್ಯಾಲಿಯಲ್ಲಿ ಪಾಲ್ಗೊಂಡರು. ಬಳಿಕ ಜಿಲ್ಲಾ ಕ್ರೀಡಾಂಗಣದಿಂದ ಹೊರಟ ರ್ಯಾಲಿಯು ವಿದ್ಯಾರ್ಥಿ ಭವನ, ಹದಡಿ ರಸ್ತೆಯ ಐಟಿಐ ಕಾಲೇಜ್ ಗೇಟ್, ಕಾಫಿಡೇ ಸರ್ಕಲ್, ಡೆಂಟಲ್ ಕಾಲೇಜು ರಸ್ತೆ ಹಾಗೂ ಬಾಪೂಜಿ ಆಸ್ಪತ್ರೆ ಕ್ರಾಸ್ ಮಾರ್ಗವಾಗಿ ಸಾಗಿ ಸಾರ್ವಜನಿಕರ ಗಮನ ಸೆಳೆಯಿತು. ನಂತರ ಸೈಕಲ್ ರ್ಯಾಲಿ ಮರಳಿ

0: ಜಿಲ್ಲಾ ಕ್ರೀಡಾಂಗಣದಲ್ಲಿಯೇ ಮುಕ್ತಾಯಗೊಂಡಿತು. ರ್ಕಾಲಿಯಲ್ಲಿ ಸಣ್ಣ ವಯಸ್ಸಿನ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರವರೆಗೆ ವಿವಿಧ ವಯೋಮಾನದ ಸೈಕಲ್ ಪ್ರಿಯರು ಹಾಗೂ ಸಾರ್ವಜನಿಕರು ಸೈಕಲ್ ಚಲಾಯಿಸುವ ಮೂಲಕ ಪರಿಸರ ಸಂರಕ್ಷಣೆ ಮತ್ತು ದೈಹಿಕ ಆರೋಗ್ಯದ ಮಹತ್ವದ ಸಂದೇಶ ಸಾರಿದರು. ಯಾದಗಿರಿ ಜಿಲ್ಲೆಯಲ್ಲಿ ಹಾನಿಗೊಳಗಾದ ವಿದ್ಯುತ್ ಪರಿವರ್ತಕ ಟಿಸಿ ಮರುಜೋಡಣೆ ಕಾರ್ಯದಲ್ಲಿ ವಿಳಂಬವಾಗುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ಹೆಚ್ಚುತ್ತಿರುವ ದೂರುಗಳ ಹಿನ್ನೆಲೆಯಲ್ಲಿ ಜೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಶಶಿಧರ ಕುರೇರ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಯಾದಗಿರಿಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಸುಟ್ಟ ಅಥವಾ ಹಾನಿಗೊಳಗಾದ ಟಿಸಿಗಳನ್ನು ತ್ವರಿತವಾಗಿ ಬದಲಾಯಿಸುವುದು ಅಧಿಕಾರಿಗಳ ಜವಾಬ್ದಾರಿಯಾಗಿದ್ದು, ನಿರ್ಲಕ್ಷ್ಯ ಅಥವಾ ಅನಗತ್ಯ ವಿಳಂಬ ಕಂಡುಬಂದರೆ ಸಂಬಂಧಿಸಿದ ಸಿಬ್ಬಂದಿ ವಿರುದ್ಧ ಅಮಾನತು ಸೇರಿದಂತೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು. ಮುಂಗಾರು ಅವಧಿಯಲ್ಲಿ ಗಾಳಿ ಮಳೆ ಹಾಗೂ ಪ್ರಕೃತಿ ವಿಕೋಪಗಳಿಂದ ವಿದ್ಯುತ್ ವ್ಯತ್ಯಯ ಉಂಟಾದರೆ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಪರಿಹರಿಸಬೇಕು. ರೈತರಿಗೆ ಕೃಷಿ ಪಂಪ್ಸೆಟ್ಗಳಿಗೆ ನಿಗದಿತ 7 ಗಂಟೆಗಳ ವಿದ್ಯುತ್ ಪೂರೈಕೆ ಖಚಿತಪಡಿಸಬೇಕು ಎಂದು ಅವರು ಸೂಚಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಾದ್ಯಂತ ಕೈಗಾರಿಕೆ, ಕಾರ್ಖಾನೆ, ವಿವಿಧ ವಾಣಿಜ್ಯ ಸಂಸ್ಥೆಗಳ ಮೇಲೆ ಅಧಿಕಾರಿಗಳು ಜಂಟಿ ದಾಳಿ ನಡೆಸಿ 28 ಬಾಲಕಾರ್ಮಿಕರನ್ನು ರಕ್ಷಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಸ್ವಕ್ಷೇತ್ರ ಕನಕಪುರದಲ್ಲಿ ಜನತೆಗೆ ಕೃತಜ್ಞತಾ ಸಮರ್ಪಣೆ. ಧಾರವಾಡದಲ್ಲಿ ಇಂದು ಸಂಜೆ ನೂತನ ಸುಸಜ್ಜಿತ ಆಧಾರ್ ಸೇವಾ ಕೇಂದ್ರ ಆರಂಭ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟನೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪ. ಅಡುಗೆ ಅನಿಲ ದರ ಏರಿಕೆಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ ಖಂಡ್ರೆ ಆಕ್ಷೇಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 2:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ರಸಮಂಜರಿ ಸಂಸ್ಕೃತ ಕಾವ್ಯಗಳಲ್ಲಿ ಮುಂಗಾರಿನ ವರ್ಣನೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ನರಸಿಂಹಯ್ಯ ಭಟ್ ಇವರು.
2: ಸಂಸ್ಕೃತ ಕಾವ್ಯಗಳಲ್ಲಿ ಮುಂಗಾರಿನ ವರ್ಣನೆ. ವಿಶ್ವವು ಸದಾ ಚಲನಾತ್ಮಕವಾಗಿರುವಂತಹದ್ದು, ಆದ್ದರಿಂದಲೇ ಇದಕ್ಕೆ ಜಗತ್ತು ಎಂಬ ಅನ್ವರ್ಥನಾಮ ಬಂದಿದೆ. ನಿಂತ ನೀರಾಗಲಿ ಗಾಳಿಯಾಗಲಿ ಸದಾ ಶುದ್ಧವಾಗಿರಲಾರವು. ಆದ್ದರಿಂದಲೇ ತಮ್ಮನ್ನು ಸದಾ ಚಲನೆಯಲ್ಲಿರಿಸಿಕೊಂಡು ಶುದ್ಧತೆಯನ್ನು ಕಾಪಾಡಿಕೊಳ್ಳುತ್ತವೆ. ಜಗತ್ತು ಚಲನೆಯಲ್ಲಿರುವುದರಿಂದಲೇ ಇದು ಶುದ್ಧ ಮತ್ತು ಸುಂದರ. ಸೃಷ್ಟಿ, ಸ್ಥಿತಿ, ಲಯ ಇವು ಪ್ರಕೃತಿಯಲ್ಲಿ ನಿತ್ಯ ನಿರಂತರವಾಗಿ ನಡೆಯುವ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಹಳೆಯದಾಗಿದ್ದನ್ನು ತೆಗೆಯುವ ಕಾರ್ಯವನ್ನು ಲಯವೆಂದು ಕರೆದರೆ ಹೊಸದರ ಧಾರಣೆಯ ಆರಂಭವೇ ಸೃಷ್ಟಿ ಎಂದು ಸರಳವಾಗಿ ಅರ್ಥೈಸಬಹುದಾಗಿದೆ. ಪ್ರಕೃತಿಯಲ್ಲಿ ಹಳೆಯದು ಕಳೆದು ಹೊಸದು ಸೃಷ್ಟಿಯಾಗುವ ಕಾಲವೇ ವಸಂತಕಾಲ. ಹಸಿರಾದ ಚಿಗುರು ಪ್ರಕೃತಿಯಲ್ಲಿ ಬದಲಾವಣೆಯನ್ನು ಪಡೆದು ನಾವೀನ್ಯವನ್ನು ತೋರಿಸಿದಾಗ ಭಾರತೀಯರಾದ ನಮಗೆ ನವ ವರ್ಷದ ಅಂದರೆ ಹೊಸ ವರ್ಷದ ಆರಂಭವಾಗುತ್ತದೆ. ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಮನ್ನಂ ಸುಭಾಷಿತಂ ಎಂಬಂತೆ ಜೀವನಕ್ಕೆ ಪರಮಾವಶ್ಯಕಗಳಾದ ನೀರು ಮತ್ತು ಅನ್ನ ಅಥವಾ ಆಹಾರದ ಸೃಷ್ಟಿಯ ಆರಂಭವಾಗುವ ಮುಂಗಾರೂ ಕೂಡ ಹೊಸ ವರ್ಷವೇ. ಬಿಸಿಲ ಬೇಗೆಯು ಬದಿಗೆ ಸರಿದು ಮಳೆಯ ತಂಪಾದ ಮಾರುತಗಳು ಆಹ್ಲಾದತೆಯನ್ನು ಉಂಟುಮಾಡುತ್ತಾ ಕೃಷಿಕರಲ್ಲಿ, ಪ್ರೇಮಿಗಳಲ್ಲಿ, ಪಶು ಪಕ್ಷಿಗಳಲ್ಲಿ, ಮರ ಗಿಡ ಧಾನ್ಯ ಕ್ಷೇತ್ರಗಳಲ್ಲಿ ಹೊಸ ಹುರುಪನ್ನು ಉಂಟುಮಾಡುವ ಸಮಯವೇ ಮುಂಗಾರು. ಆಹಾರದ ಉತ್ಪಾದನೆಯನ್ನು ಆರಂಭಿಸಲು ರೈತರು ಮುಂಗಾರಿಗಾಗಿ ಕಾಯುತ್ತಿರುತ್ತಾರೆ. ಕೃಷಿ ಪ್ರಧಾನವಾದ ಭಾರತದಲ್ಲಂತೂ ಮುಂಗಾರು ಬಂತೆಂದರೆ ಸಾಕು, ಎಲ್ಲ ಚಟುವಟಿಕೆಗಳು ವೇಗವನ್ನು ಪಡೆದುಕೊಳ್ಳುತ್ತವೆ. ಮುಂಗಾರು ಬಿಸಿಲಲ್ಲಿ ಬಳಲಿ ಬೆಂಡಾಗಿ ನಿರುತ್ಸಾಹಿಗಳಾದವರಿಗೆ ಭರವಸೆಯ ಬೆಳಕು, ನೀರಿಲ್ಲದೆ ನಿರಾಶರಾದ ಜೀವಿಗಳಿಗೆ ತಂಪಿನ ಆಶಾಕಿರಣ, ರೈತರ ಕೃಷಿ ಯಜ್ಞಕ್ಕೆ ಶುಭಾರಂಭದ ಸಂಕೇತ, ದೂರಾದ ಪ್ರೇಮಿಗಳಿಗೆ ಸನಿಹದ ಬಯಕೆಯನ್ನು ತರಿಸುವ ಮೋಹಕ

ಮಂತ್ರ. ಚಿಣ್ಣರು ಮಳೆಯಲ್ಲಿ ನೆನೆಯಲು, ಬಗೆ ಬಗೆಯ ನೀರಾಟವಾಡಲು ಹಂಬಲಿಸುವ ಕಾಲ. ಕವಿಗಳು ತಮ್ಮ ಕಾವ್ಯ ಕನ್ನಿಕೆಯನ್ನು ಸಿಂಗರಿಸುವ ಕಾಲ. ಹೀಗೆ ಪ್ರತಿಯೊಬ್ಬನ ಜೀವನದಲ್ಲಿ ಚಿಂತನ ಮಂಥನ ಕಲ್ಪನೆಗಳಿಗೆ, ದುಡಿಯುವವರ ಚಟುವಟಿಕೆಗಳಿಗೆ ಪ್ರೇರಣೆಯನ್ನು ಒದಗಿಸುವ ಈ ಕಾಲವೇ ಮುಂಗಾರು. ಇಳೆಯನ್ನು ತಣಿಸುವ ಈ ಮುಂಗಾರನ್ನು ಕವಿಗಳು ಮನದುಂಬಿ ವರ್ಣಿಸಿ ಸಹೃದಯರ ಮನವನ್ನು ತಣಿಸಿದ್ದಾರೆ. ಎಲ್ಲ ಭಾಷೆಗಳಲ್ಲೂ ಮುಂಗಾರಿನ ವರ್ಣನೆಯನ್ನು ನಾವು ಕಾಣಬಹುದು. ಸಂಸ್ಕೃತ ಭಾಷೆಯಲ್ಲೂ ಮುಂಗಾರಿನ ವರ್ಣನೆಯನ್ನು ಬಹು ಸುಂದರವಾಗಿ ಮಾಡಿದ್ದಾರೆ. ಈ ಸಂಸ್ಕೃತ ಭಾಷೆಯಲ್ಲಿ ಮುಂಗಾರಿನ ವರ್ಣನೆಯನ್ನು ಹೇಗೆ ಮಾಡಿದ್ದಾರೆ ಎಂಬುದನ್ನು ಕೆಲವೊಂದು ಉದಾಹರಣೆಗಳೊಂದಿಗೆ ನಾವಿಂದು ಗಮನಿಸೋಣ. ವಿಶ್ವದ ಅತ್ಯಂತ ಪ್ರಾಚೀನತಮವಾದ ಭಾಷೆಗಳಲ್ಲಿ ಶಿಖರಪ್ರಾಯವಾದ ಸಂಸ್ಕೃತ ಭಾಷೆ ಕೇವಲ ವೇದದ ಭಾಷೆಯಾಗದೆ ಜನಸಾಮಾನ್ಯರ ಆಡುಭಾಷೆಯೂ ಆಗಿತ್ತು. ಸಂಸ್ಕೃತದ ಆದಿಕವಿಗಳಾದ ವಾಲ್ಮೀಕಿ, ವೇದವ್ಯಾಸ, ಕಾಳಿದಾಸಾದಿ ಕವಿ ಪುಂಗವರು ತಮ್ಮ ಕೃತಿಗಳಲ್ಲಿ ವಿಶ್ವ ಪ್ರಸಿದ್ಧವಾದ ಭಾರತೀಯ ಸಂಸ್ಕೃತಿಯನ್ನು ಚಿತ್ರಿಸುವುದರೊಂದಿಗೆ ಭಾರತೀಯರ ಜೀವನ ಇತಿಹಾಸವನ್ನೂ, ಈ ದೇಶದ ವೀರರ ಶೌರ್ಯ ಗಾಥೆಯನ್ನೂ, ಇಲ್ಲಿನ ಪ್ರಕೃತಿಯ ಸೌಂದರ್ಯವನ್ನೂ ಮನೋಜ್ಞವಾಗಿ ಬಣ್ಣಿಸಿದ್ದಾರೆ. ಅದರಲ್ಲೂ ಭಾರತದ ವಿಭಿನ್ನ ಭಾಗಗಳ ಕವಿಗಳು ಬೇರೆ ಬೇರೆ ಋತುಗಳಲ್ಲಿ ಈ ಭೂಮಿಯ ಸೌಂದರ್ಯವನ್ನು ವರ್ಣಿಸಲು ಪ್ರಾಚೀನತಮವಾದ ಸಂಸ್ಕೃತ ಭಾಷೆಯನ್ನೇ ಆಯ್ಕೆ ಮಾಡಿಕೊಂಡಿರುವುದು ಈ ಭಾಷೆಯ ಮಹತ್ವವನ್ನೂ ಜನಪ್ರಿಯತೆಯನ್ನೂ ಸೂಚಿಸುತ್ತದೆ. ಸಂಸ್ಕೃತದ ಕಾವ್ಯಗಳಲ್ಲಿ ಋತುಗಳ ವರ್ಣನೆಯ ವಿಚಾರ ಬಂದಾಗ ವಸಂತ ಮತ್ತು ವರ್ಷ ಋತುವಿನ ವರ್ಣನೆ ಎಲ್ಲ ಸಹೃದಯಿಗಳ ಚಿತ್ತಾಪಹಾರಕವಾಗಿದೆ. ಸೂರ್ಯ ಕಿರಣಗಳ ಸಹಾಯದಿಂದ ಭೂಮಿಯ ನೀರನ್ನು ಹೀರುವ ಮೋಡಗಳು ಸಿಹಿಯಾದ ನೀರಿಂದ ಮೈದುಂಬಿ ನೀಲ ಮೇಘಗಳಾಗಿ ಕೃಷ್ಣನ ಕಾಂತಿಯನ್ನು ಧರಿಸಿ ಬೇಸಿಗೆಯ ಧಗೆಯ ನೀಗಿಸಿ ನೀರೆರೆಯಲು ಸಿದ್ಧವಾಗುವ ಈ ಕಾಲವೇ ಮುಂಗಾರು. ಎತ್ತರದಲ್ಲಿರುವ ಮುಂಗಾರಿನ ಮೋಡಗಳನ್ನು ನೋಡಿದ ಕವಿಯೋರ್ವ ಸುಂದರವಾದ ಸುಭಾಷಿತ ಶ್ಲೋಕವನ್ನು ಹೀಗೆ ರಚಿಸಿದ್ದಾನೆ. ಗೌರವಂ ಪ್ರಾಪ್ಯತೆ ದಾನಾತ್ ನತು ವಿತ್ತಸ್ಯ ಸಂಚಯಾತ್ ಸ್ಥಿತಿರುಚ್ಚೈ ಪಯೋದಾನಾಂ ಪಯೋಧೀನಾಮಧಸ್ಥಿತಿ. ಅಂದರೆ ಬೇರೆಯವರ ಹಿತಕ್ಕಾಗಿ ದಾನ ಮಾಡುವವರು ಮೋಡಗಳಂತೆ ಎತ್ತರವಾದ ಸ್ಥಾನವನ್ನು ಪಡೆಯುತ್ತಾರೆ ಎಂಬುದು ಈ ಸುಭಾಷಿತಕಾರನ ಅಭಿಪ್ರಾಯ. ಪ್ರಕೃತಿಯಲ್ಲಿನ ಮೋಡಗಳ ಉದಾತ್ತತೆಯನ್ನು ಕವಿ ತನ್ನ ಕವಿತಾರಚನೆಯ ಪ್ರತಿಭೆಯಿಂದ ಜಗತ್ತಿಗೆ ತಿಳಿಯಪಡಿಸುತ್ತಿದ್ದಾನೆ. ಮುಂಗಾರಿನ ಆರಂಭವನ್ನು ಆದಿಕವಿ ವಾಲ್ಮೀಕಿಯವರು ರಾಮಾಯಣದಲ್ಲಿ ವರ್ಣಿಸಿದ್ದಾರೆ. ಸೀತಾಪಹರಣದ ನಂತರ ಸುಗ್ರೀವನ ಸಖ್ಯವನ್ನು ಪಡೆದು ವಾಲಿಯನ್ನು ದಂಡಿಸಿದ ಶ್ರೀರಾಮನು ಮಾಲ್ಯವಂತ ಪರ್ವತದಲ್ಲಿ ವಾಸಿಸುತ್ತಾ ಲಕ್ಷ್ಮಣನನ್ನು ಕುರಿತು ಈ ಮಾತನ್ನು ಹೇಳುತ್ತಾನೆ. ಅಯಂ ಸಕಾಲ ಸಂಪ್ರಾಪ್ತಃ ಸಮಯೋಸ್ತಿ ಜಲಾಗಮಃ ಸಂಪಶ್ಯತ್ವಂ ನಭೋ ಮೇಘೈಹಿ ಸಂವೃತಂಗಿರಿ ಸನ್ನಿಭೈಹಿ. ಇದರ ಭಾವಾರ್ಥ ಹೀಗೆ ಇದೆ. ತಮ್ಮ ಲಕ್ಷ್ಮಣ, ನೋಡಲಿ, ಆಕಾಶವು ಪರ್ವತದಂತಿರುವ ದೊಡ್ಡ ದೊಡ್ಡ ಮೋಡಗಳಿಂದ ಆವೃತವಾಗುತ್ತಿದೆ. ನೀರನ್ನು ಸುರಿಸುವ ಮುಂಗಾರಿನ ಸಮಯವು ಬರುತ್ತಿದೆ. ಅಂದರೆ ನೀರಿಗಾಗಿ ನಿರೀಕ್ಷಿಸುತ್ತಿರುವ ರೈತರಿಗೆ, ಪಶು ಪಕ್ಷಿ ಜೀವಿಗಳಿಗೆ ಸಂತಸವನ್ನುಂಟು ಮಾಡುವ ಮುಂಗಾರಿನ ಆರಂಭವನ್ನು, ಆಗಮನವನ್ನು ಕವಿ ವಾಲ್ಮೀಕಿಯವರು ಶ್ರೀರಾಮನ ಮಾತಿನಿಂದ ಪ್ರಕಟಪಡಿಸುತ್ತಿದ್ದಾರೆ. ಅಲ್ಲದೆ ಮುಂಗಾರು ಸಮೀಪಿಸುತ್ತಿದ್ದಂತೆಯೇ ಪ್ರಕೃತಿಯಲ್ಲಾಗುತ್ತಿರುವ ಬದಲಾವಣೆಯನ್ನು ಅವಲೋಕಿಸುತ್ತಾ ಸೀತಾನ್ವೇಷಣೆ ಮಾಡುತ್ತಿರುವ ಶ್ರೀರಾಮನು ಲಕ್ಷ್ಮಣನಿಗೆ ಹೀಗೆ ಹೇಳುತ್ತಾನೆ. ಸೋದರ, ರಜಃ ಪ್ರಶಾಂತಂ ಸಹಿಮೋದ್ಯ ವಾಯುಃ ನಿದಾಘ ದೋಷ ಪ್ರಸರಃ ಪ್ರಶಾಂತಃ ಸ್ಥಿತಾ ಹಿ ಯಾತ್ರಾ ವಸುಧಾಧಿಪಾನಾಂ ಪ್ರವಾಸಿನೋ ಯಾಂತಿ ನರಾ ಸ್ವದೇಶಾನ್. ಇಲ್ಲಿನ ಭಾವವನ್ನು ನಾವು ತಿಳಿದುಕೊಳ್ಳೋಣ. ಬಿಸಿಲಿನ ತಾಪದಿಂದ ಚದುರಿರುವ ಧೂಳಿನ ಕಣಗಳು ಶಾಂತವಾಗುತ್ತಿವೆ. ಬೇಸಿಗೆಯ

0: ಬಿಸಿ ಗಾಳಿಯು ತಣ್ಣಗಾಗುತ್ತಾ ಪರಿಸರವನ್ನು ಶಾಂತವಾಗಿಸುತ್ತಿದೆ. ರಾಜ ಮಹಾರಾಜರುಗಳ ಸೈನ್ಯವು ಜೈತ್ರಯಾತ್ರೆಯನ್ನು ಮುಗಿಸಿ ಸ್ವರಾಜ್ಯಕ್ಕೆ ಹಿಂದಿರುಗುತ್ತಿದೆ. ದೇಶಾಟನೆಯನ್ನು ಮುಗಿಸಿದ ಪ್ರವಾಸಿಗರು ತಮ್ಮ ತಮ್ಮ ಸ್ಥಾನಕ್ಕೆ ಹಿಂದಿರುಗುತ್ತಿದ್ದಾರೆ. ಈ ರೀತಿಯಾಗಿ ಮುಂಗಾರಿನ ಆಗಮನದ ಸೂಚನೆಯನ್ನು ವಿವರಿಸುತ್ತಿರುವ ಶ್ರೀರಾಮನ ಮಾತಿನಲ್ಲಿ ಸೀತಾನ್ವೇಷಣೆಗೆ ಮಳೆಗಾಲವು ತೊಂದರೆಯನ್ನುಂಟು ಮಾಡುವಲಿದೆ.
1: ಸೀತೆಯ ವಿರಹವು ಕಾಡಲಿದೆ ಎಂಬ ವಿಚಾರ ಧ್ವನಿತವಾಗುತ್ತಿದೆ.
0: ಕವಿಕುಲ ಗುರು ಕಾಳಿದಾಸನಂತೂ ಮುಂಗಾರಿನ ಮೇಘಗಳನ್ನು ಅವಲೋಕಿಸಿ ಮೇಘದೂತವೆಂಬ ವಿಶ್ವವಿಖ್ಯಾತ ಖಂಡಕಾವ್ಯವನ್ನೇ ರಚಿಸಿದ್ದಾನೆ. ಶೃಂಗಾರ ರಸದಿಂದ ಪರಿಪೂರ್ಣವಾದ ಈ ಕಾವ್ಯದಲ್ಲಿ ಕವಿಯು ಚಲಿಸುವ ಮೋಡಗಳಿಗೆ ದೂತನ ಜವಾಬ್ದಾರಿಯುತ ಸ್ಥಾನಮಾನವನ್ನು ಕೊಟ್ಟು ಮುಂಗಾರಿನ ಸಮಯದಲ್ಲಿ ಭೂಮಿಯಲ್ಲಾಗುವ ಬದಲಾವಣೆಗಳನ್ನು ಕಾವ್ಯಮಯವಾಗಿ ವರ್ಣಿಸುತ್ತಾ ಪ್ರಕೃತಿಯ ಸೊಬಗನ್ನು ಎಳೆ ಎಳೆಯಾಗಿ ಚಿತ್ರಿಸಿದ್ದಾನೆ. ಕಾಳಿದಾಸ ತನ್ನ ಮೇಘದೂತ ಕಾವ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ. ರಿಕ್ತ ಸರ್ವೋ ಭವತಿ ಹಿ ಲಘು ಪೂರ್ಣತಾ ಗೌರವಾಯ. ಅಂದರೆ ನೀರಿಲ್ಲದೆ ಖಾಲಿಯಾಗಿ ಅತ್ತಿಂದಿತ್ತ ವ್ಯರ್ಥವಾಗಿ ತಿರುಗುವ ಮೋಡಗಳನ್ನು ಯಾರೂ ನೋಡುವುದಿಲ್ಲ. ಆದರೆ ಶುದ್ಧವಾದ ಮತ್ತು ಮಧುರವಾದ ನೀರಿಂದ ಪರಿಪೂರ್ಣವಾದ ಮೋಡಗಳನ್ನು ಎಲ್ಲರೂ ಕತ್ತೆತ್ತಿ ಗೌರವದಿಂದಲೂ ಆಶಾಭಾವದಿಂದಲೂ ನೋಡುತ್ತಾರೆ ಎಂದರ್ಥ. ಅಂದರೆ ಏನೂ ಸತ್ವವಿಲ್ಲದ ಮೂರ್ಖರಾದ ಜನರು ಸಮಾಜದಲ್ಲಿ ಕೇವಲ ವ್ಯರ್ಥವಾಗಿ ವ್ಯವಹರಿಸುತ್ತಾ ಗೌರವವನ್ನು ಕಳೆದುಕೊಳ್ಳುತ್ತಾರೆ. ಆದರೆ ಜ್ಞಾನದಿಂದ ಪರಿಪೂರ್ಣರಾದವರು ಎಲ್ಲರಿಂದಲೂ ಗೌರವದಿಂದ ನೋಡಲ್ಪಡುತ್ತಾರೆ ಎಂಬುದು ಇಲ್ಲಿ ಧ್ವನಿತವಾಗುತ್ತಿದೆ. ಈ ಮೇಘದೂತ ಕೃತಿಯನ್ನು ಮುಂಗಾರಿನ ಮೋಡಗಳ ಚಲನ ವಲನ ಹಾವಭಾವದ ಕಾವ್ಯರೂಪವೆಂಬುದಾಗಿಯೂ ಕರೆಯಬಹುದಾಗಿದೆ. ಗ್ರೀಷ್ಮದ ಸೆಕೆಗೆ ಬೆಂದು ನೊಂದು ಬರಡಾದ ಭೂಮಿ ಬಾಯ್ದೆರೆದು ನಿಂತಿರಲು ಅನ್ನದಾತರು ಕತ್ತೆತ್ತಿ ಆಶಾದಾಯಕ ಕಂಗಳಿಂದ ಆಗಸದಿ ಮಳೆ ಸುರಿಸುವ ಮೋಡಗಳಿಗಾಗಿ ಅರಸುತ್ತಿರಲು ಆಷಾಢದ ಮೊದಲ ದಿನ ಆಕಾಶದಲ್ಲಿ ಮೋಡಗಳನ್ನು ಕಂಡಾಗ ಎಲ್ಲರಿಗೂ ಆನಂದವಾಗುವುದು ಸಹಜ. ಇದನ್ನೇ ಮೇಘಕವಿ ಕಾಳಿದಾಸನು ಆಷಾಢಸ್ಯ ಪ್ರಥಮ ದಿವಸೇ ಮೇಘಮಾಶ್ಲಿಷ್ಟ ಸಾನು ವಪ್ರಕ್ರೀಡಾ ಪರಿಣತ ಗಜ ಪ್ರೇಕ್ಷಣೀಯಂದ ದರ್ಶ ಎಂದು ಹಾಡಿ ಹೊಗಳಿದ್ದಾನೆ. ಅಂದರೆ ಆಷಾಢದ ಮೊದಲ ದಿನ ಆಕಾಶದಲ್ಲಿ ಚಲಿಸುವ ದೊಡ್ಡ ದೊಡ್ಡ ಮೋಡಗಳನ್ನು ನೋಡಿದಾಗ ವಪ್ರಕ್ರೀಡೆಯಲ್ಲಿ ತೊಡಗಿರುವ ಮದ ಗಜಗಳ ಸೌಂದರ್ಯವನ್ನು ನೆನಪಿಸುತ್ತದೆ ಎಂದು ಅವನ ಅಭಿಪ್ರಾಯ. ಅಲ್ಲದೆ ಕಾಳಿದಾಸ ತನ್ನ ಮತ್ತೊಂದು ಖಂಡಕಾವ್ಯ ಋತುಸಂಹಾರದಲ್ಲಿ ಮುಂಗಾರಿನ ಸಮಯವನ್ನು ವರ್ಣಿಸುತ್ತಾ
1: ಪಯೋಧರೈರ್ಭೀಮಗಭೀರ ನಿಸ್ವನೈ ತಡಿದ್ಭಿರುದ್ವೇಜಿತ ಚೇತಸೋ ಭೃಶಂ ಕೃತಾಪರಾಧಾನ ಪಿಯೋಷಿತ ಪ್ರಿಯಾನ್ ಪರಿಶ್ವಜಂತೆ ಶಯನೇ ನಿರಂತರಂ
0: ಎಂದು ಭಾವಪೂರ್ಣವಾಗಿ ಬರೆಯುತ್ತಾನೆ. ಅಂದರೆ ಭಯಂಕರವಾಗಿಯೂ ಗಂಭೀರವಾಗಿಯೂ ಗರ್ಜಿಸುತ್ತಿರುವ ಮತ್ತು ಪ್ರಖರವಾಗಿ ಪ್ರಕಾಶಿಸುತ್ತಿರುವ ಮಿಂಚುಗಳಿಂದ ಭಯಭೀತರಾದ ರಮಣೀಯರು ತಮ್ಮ ರಮಣನೊಂದಿಗೆ ಮನಸ್ತಾಪಗಳಿದ್ದರೂ ಶಯನದಲ್ಲಿ ಅವರನ್ನು ಬಿಗಿದಪ್ಪಿ ಮಲಗುವಂತೆ ಮಾಡುತ್ತದೆ ಈ ಮುಂಗಾರು ಎಂದು ಬಣ್ಣಿಸುತ್ತಾನೆ. ಹಾಗೆಯೇ ಸುಂದರ ಸ್ತ್ರೀಯರ ಚಲನೆಯನ್ನು ಜಲಭರಿತ ಮೋಡಗಳಿಗೆ ಹೋಲಿಸುವ ಕಾಳಿದಾಸನು ಋತುಸಂಹಾರ ಕಾವ್ಯದಲ್ಲಿ ಹೀಗೆ ಹೇಳುತ್ತಾನೆ.
1: ತಡಿಲ್ಲತಾ ಶಕ್ರಧನುರ್ವಿಭೂಷಿತ ಪಯೋಧರಾಸ್ತೋಯ ಭರಾವಲಂಬಿನ ಸ್ತ್ರೀಯಶ್ಚ ಕಾಂತಾಸ್ತನಭಾರನಮ್ರತಾ ಪ್ರಯಾಂತಿ ಮಂದಂ ಪ್ರಮದಾ ಜನ

0: ಪ್ರಿಯಾಹ. ಈ ಶ್ಲೋಕದ ಭಾವಾರ್ಥವನ್ನು ನೋಡೋಣ. ಕಾಳಿದಾಸನ ಪ್ರಕಾರ, ಮಿಂಚುಗಳೆಂಬ ಬಳ್ಳಿಗಳಿಂದಲೂ ವರ್ಣರಂಜಿತವಾದ ಕಾಮನನ ಬಿಲ್ಲಿನಿಂದಲೂ ಅಲಂಕೃತವಾದ ಮೇಘಗಳು ನೀರಿನಿಂದ ತುಂಬಿ ಹೇಗೆ ಬಾಗಿ ಭೂಮಿಗೆ ಬರುತ್ತವೆಯೋ ಹಾಗೆಯೇ ಸ್ತನಗಳ ಭಾರಕ್ಕೆ ಬಾಗಿ ಬಳುಕುವ ಕೋಮಲ ವರಿತೆಯರು ಮದಗಜ ಗಮನೆಯರಂತೆ ಮಂದವಾಗಿ ಚಲಿಸುತ್ತಾರೆ ಎಂದು ಮುಂಗಾರಿನಲ್ಲಿ ಪ್ರಕೃತಿಯ ವರ್ಣನೆಯೊಂದಿಗೆ ಸುಂದರ ಸ್ತ್ರೀಯರ ವರ್ಣನೆಯನ್ನು ಮನೋಜ್ಞವಾಗಿ ಮಾಡಿದ್ದಾನೆ ಮಹಾಕವಿ ಕಾಳಿದಾಸ. ಅದೇ ರೀತಿ ಮುಂದಿನ ಶ್ಲೋಕಗಳಲ್ಲಿ ಕಾಳಿದಾಸನು ಮುಂಗಾರಿನ ಸಮಯದಲ್ಲಾಗುವ ಪ್ರಕೃತಿಯಲ್ಲಿನ ಬದಲಾವಣೆಯನ್ನು ಹೀಗೆ ವಿವರಿಸಿದ್ದಾನೆ. ನಿದ್ರಾಶನೈಃ ಕೇಶವಮಭ್ಯುಪೈತಿ ದ್ರುತನದಿ ಸಾಗರಮಭ್ಯುಪೈತಿ ಹೃಷ್ಟಾಬಲಕಾ ಘನಮಭ್ಯುಪೈತಿ ಕಾಂತಾಸಕಾಮಾ ಪ್ರಿಯಮಭ್ಯುಪೈತಿ. ಈ ಶ್ಲೋಕದ ಸಾರಾಂಶವನ್ನು ಹೀಗೆ ನಾವು ಅರ್ಥೈಸಿಕೊಳ್ಳಬಹುದಾಗಿದೆ. ನಿದ್ರೆಯು ಕೇಶವನನ್ನು ಸೇರಿಕೊಳ್ಳುತ್ತದೆ, ಪ್ರಕೃತಿಯು ಕ್ರಿಯಾಶೀಲವಾಗುತ್ತದೆ, ನದಿಯು ನೀರನ್ನು ತುಂಬಿಕೊಂಡು ವೇಗವನ್ನು ಪಡೆದು ಸಾಗರವನ್ನು ಸೇರುತ್ತದೆ, ಹರ್ಷಭರಿತವಾದ ಬಲಾಕ ಪಕ್ಷಿಗಳು ಮೋಡಗಳಲ್ಲಿ ತೂರಿಕೊಂಡು ಆಟವಾಡುತ್ತವೆ, ಪ್ರಿಯತಮೆಯು ಪ್ರಿಯಕರನನ್ನು ಸೇರಿ ಮುದಗೊಳ್ಳುತ್ತಾಳೆ. ಅದೇ ರೀತಿಯಾಗಿ ಮುಂದಿನ ಕವಿತೆಯಲ್ಲಿ ಕಾಳಿದಾಸ ಈ ರೀತಿಯಾಗಿ ಹೇಳುತ್ತಾನೆ.
1: ನಿಪಾತಯಂತ್ಯ ಪರಿತಸ್ತಟದ್ರುಮಾನ್ ಪ್ರವೃದ್ಧ ವೇಗೈ ಸಲಿಲೈರ ನಿರ್ಮಲೈಹಿ ಸ್ತ್ರೀಯಸ್ಸು ದುಷ್ಟಾ ಇವ ಜಾತ ವಿಭ್ರಮಾಃ ಪ್ರಯಾಂತಿ ನದ್ಯಸ್ತ್ವರಿತಂ ಪಯೋನಿಧಿಂ.
0: ಈ ರೀತಿಯಾಗಿ ಕಾಳಿದಾಸನ ಮುಂಗಾರಿನ ವರ್ಣನೆಯನ್ನು ನಾವು ಕಾಣಬಹುದಾಗಿದೆ. ಇನ್ನು ವಾಲ್ಮೀಕಿ ಕವಿಗಳು ರಾಮಾಯಣದ ಕಿಷ್ಕಿಂಧಾಕಾಂಡದಲ್ಲಿ ರಾಮನ ಮಾತಿನ ಮೂಲಕ ಹೀಗೆ ತಿಳಿಯಪಡಿಸಿದ್ದಾರೆ.
1: ನಭೋಂಬುಭಿರ್ಭೂಮಿರಿಯಂ ಸಮಗ್ರ ಸಂಪೂರ್ಯತೆ ವರ್ಷಗುಣೈರ್ಮನೋಭಿ.
0: ಅಂದರೆ ಮುಂಗಾರಿನಲ್ಲಿ ಮೋಡಗಳು ನೀರಿಂದ ಪರಿಪೂರ್ಣವಾಗುತ್ತವೆ, ಆಕಾಶವು ಮೋಡಗಳಿಂದ ಪರಿಪೂರ್ಣವಾಗುತ್ತದೆ, ಭೂಮಿಯು ಹಸಿರಿಂದಲೂ ಧಾನ್ಯಗಳಿಂದಲೂ ಮಳೆ ನೀರಿಂದಲೂ ಪರಿಪೂರ್ಣವಾಗಿ ಶಾಂತವಾಗುತ್ತದೆ. ಹೀಗೆ ಎಲ್ಲವೂ ಪರಿಪೂರ್ಣವಾಗುವಾಗ ಮನಸ್ಸೂ ಸಂತೋಷದಿಂದ ತೃಪ್ತಿಯಿಂದ ಪರಿಪೂರ್ಣವಾಗಿ ಶಾಂತವಾಗುತ್ತದೆ ಎಂಬುದು ಇಲ್ಲಿನ ಭಾವ. ಅದೇ ರೀತಿಯಾಗಿ ಭೂಮಿ ಎಂಬ ಸ್ತ್ರೀಯು ಹಸಿರಾದ ವಸ್ತ್ರವನ್ನುಟ್ಟು ಎಲ್ಲರಿಗೂ ಆನಂದವನ್ನು ಉಂಟು ಮಾಡುವಂತೆ ಶೋಭಿಸುತ್ತಾಳೆ ಎಂಬುದು ಕವಿಗಳ ಅಭಿಪ್ರಾಯವಾಗಿದೆ. ಹೀಗೆ ಅನೇಕ ಶ್ಲೋಕಗಳಿಂದ ಮುಂಗಾರಿನೊಂದಿಗೆ ಮಳೆಗಾಲವನ್ನು ವರ್ಣಿಸುವ ಸಂಸ್ಕೃತ ಕಾವ್ಯಗಳು ನಮ್ಮ ಭಾವನೆಗಳನ್ನು ಜಾಗೃತಗೊಳಿಸುವುದರೊಂದಿಗೆ ಇನ್ನಿತರ ಭಾಷೆಗಳ ಕವಿತೆಗಳಿಗೂ ಮೂಲ ಸ್ರೋತವು ಪ್ರೇರಣೆಯೂ ಆಗಿವೆ. ನಮಸ್ಕಾರ.

ಇದುವರೆಗೂ ರಸಮಂಜರಿ ಸಂಸ್ಕೃತ ಕಾವ್ಯಗಳಲ್ಲಿ ಮುಂಗಾರಿನ ವರ್ಣನೆ ಕುರಿತು ಡಾಕ್ಟರ್ ನರಸಿಂಹಯ್ಯ ಭಟ್ ಅವರ ಮಾತುಗಳನ್ನು ಆಲಿಸಿದಿರಿ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಇದು ಆಕಾಶವಾಣಿ ಬೆಂಗಳೂರು. ಮುಕ್ತ ಸಮಯ ಆಗಿದೆ 3:19. ಇನ್ನೀಗ ಗುಲ್ ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳುವ ಸಮಯ. ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಕೇಳಿ ಆಂಖೋಂ ಕಿ ಗುಸ್ತಾನಿಯಾ ಚಿತ್ರದಿಂದ ಮೂಡಿಬರ್ತಾ ಇರೋ ಗೀತೆಗೆ ವಿಶಾಲ್ ಮಿಶ್ರಾ ಅವರ ಸಂಗೀತ, ಸಾಹಿತ್ಯ ಹಾಗೂ ವಿಶಾಲ್ ಮಿಶ್ರಾ ಅವರದ್ದೇ ಧ್ವನಿ ಇರುವ ಗೀತೆಯನ್ನೀಗ ಕೇಳೋಣ.

ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಕೇಳಿ ಖಬಿ ಅಲ್ವಿದಾ ನಾ ಕೆಹನಾ ಚಿತ್ರಕ್ಕೆ ಜಾವೇದ್ ಅಖ್ತರ್ ಅವರ ಸಾಹಿತ್ಯವಿದೆ, ಶಂಕರ್ ಇಶಾನ್ ಲಾಯ್ ಅವರ ಸಾಹಿತ್ಯವಿದೆ, ಸೋನು ನಿಗಮ್ ಮತ್ತು ಅಲಕಾ ಯಾಗ್ನಿಕ್ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿಬರ್ತಾ ಇದೆ.

ಬಹಾರ್ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಾ ಕವಿ ಖುಷಿ ಕವಿಗಮ್ ಚಿತ್ರದ ಗೀತೆಯನ್ನ. ಚಿತ್ರದ ಗೀತೆಗೆ ಧ್ವನಿಯಾಗಿದ್ದಾರೆ ಕವಿತಾ ಕೃಷ್ಣಮೂರ್ತಿ, ಅಲಕಾಯ ಅಗ್ನಿಕ್, ಅಮಿತ್ ಕುಮಾರ್, ಉದಿತ್ ನಾರಾಯಣ್. ಚಿತ್ರದ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಸಮೀರ್ ಜೈನ್ ಲಲಿತ್. ಚಿತ್ರದ ಗೀತೆಗೆ ಸಂಗೀತ ನೀಡಿದ್ದಾರೆ ಜತನ್ ಲಲಿತ್.

ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಸಿಂಗಂ ರಿಟರ್ನ್ಸ್ ಚಿತ್ರದಿಂದ ಅಂಕಿತ್ ತಿವಾರಿ ತುಳಸಿ ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ಸಂದೀಪ್ ನಾಥ್ ಅವರ ಸಾಹಿತ್ಯ ಇದೆ, ಅಂಕಿತ್ ತಿವಾರಿ ಅವರ ಸಂಗೀತವಿದೆ.

ಗುಲ್ಮಹಾರ್ ಕಾರ್ಯಕ್ರಮದಲ್ಲಿ ಕೇಳಿ ಕಬಿ ಅಲ್ವಿದಾ ನಾ ಕೆಹನಾ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಅಲಕಾ ಯಾಗ್ನಿಕ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತಕ್ಕೆ ಜಾವೇದ್ ಅಖ್ತರ್ ಅವರ ಸಾಹಿತ್ಯ ಇದೆ, ಶಂಕರ್ ಇಶಾನ್ ಅವರ ಸಂಗೀತವಿದೆ.

ಗುಲ್ಮಹರ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಹಮ್ ದಿಲ್ ದೇ ಚುಕೆ ಸನಮ್ ಚಿತ್ರಕ್ಕಾಗಿ ಕುಮಾರ್ ಸಾನು ಹಾಗೂ ಕವಿತಾ ಶಾಸ್ತ್ರಿ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ಮೆಹಬೂಬ್ ಅವರ ಸಾಹಿತ್ಯ ಇದೆ, ಇಸ್ಮಾಯಿಲ್ ದರ್ಬಾರ್ ಅವರ ಸಂಗೀತವಿದೆ.

ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆ ರೆಹನಾ ಹೈ ತೇರೆ ದಿಲ್ ಮೇ ಚಿತ್ರದ ಗೀತೆಗೆ ಧ್ವನಿಯಾಗಿದ್ದಾರೆ ಬಾಂಬೆ ಜಯಶ್ರೀ ಅವರು. ಗೀತೆಗೆ ಸಾಹಿತ್ಯ ಸಮೀರ್, ಸಂಗೀತ ಹರ್ಷ್ ಜೈರಾಜ್.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 4:20 ಇದುವರೆಗೂ ಗುಲ್ಮೋಹರ್ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಆಲಿಸಿದ್ರಿ. ಸಮಯ ಸರಿಯಾಗಿ 4:35 ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಹೀಗಿದೆ. ಸಂಜೆ 5:30 ಗಿರ್ಮಿಟ್, ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 6:15 ಕನ್ನಡ ರತ್ನಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ. 6:51 ಕೇಳಿ ಕೃಷಿ ರಂಗ, ಅನುವಂಶಿಕ ತಳಿ ಮತ್ತು ಅವುಗಳ ಉಪಯೋಗ ಕುರಿತು ಡಾಕ್ಟರ್ ಪ್ರಿಯದರ್ಶಿನಿ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರದಲ್ಲಿ ಜನಪದ ಸಂಗೀತ ಕೇಳಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವ ಪದ. 7:45 ಕನ್ನಡದಲ್ಲಿ ಭಾಷಣ. ಮಹಿಳೆಯರ ಮಾನಸಿಕ ಆರೋಗ್ಯ ಈ ಕುರಿತು ಮಾತಾಡ್ತಾರೆ ವಿದ್ಯಾ ಕಲ್ಯಾಣ್ ಶೆಟ್ಟಿ, ವಿಜಯಪುರ ಕೇಂದ್ರದ ಕೊಡುಗೆ. 8:00 ಚಿತ್ರಗೀತೆಗಳು. 8:10 ಎನ್ಡಿಎ ಸರ್ಕಾರ 12 ಪೂರೈಸಿರುವ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದಿಂದ ಆಯ್ದ ಕಾರ್ಯಕ್ರಮ ವಂಚಿತರಿಗೆ ಆದ್ಯತೆ. 9:15 ಭಾವಗೀತೆಗಳು ಎಂ ಗುರುರಾಜ್ ರಾವ್ ಅವರಿಂದ. 9:30 ಯುವವಾಣಿ ಡಿಸ್ಕಸ್ ಆನ್ ಚೂಸಿಂಗ್ ಪ್ಯಾಟ್ರಿಂಗ್ ಓವರ್ ಪೇರೆಂಟಿಂಗ್ ಕುರಿತು ಚರ್ಚೆ. 10:00 ರಸವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ವಿದ್ವಾನ್ MSN ಮೂರ್ತಿ ಅವರಿಂದ ವಾಯೊಲಿನ್ ವಾದನ. ಇದು ವಿಶಾಖಪಟ್ಟಣಂ ಕೇಂದ್ರದ ಕೊಡುಗೆ. ಇದಷ್ಟು ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 4:03:06 ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಇದುವರೆಗೂ ಆಲಿಸಿದರೆ ಇಲ್ಲಿಗೆ ನಿಲಯದ ಈ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಮತ್ತೆ ನಿಲಯದ ಪ್ರಸಾರ ಕಾರ್ಯವನ್ನು 5:30 ಪುನಃ ಆರಂಭ ಮಾಡಲಾಗುವುದು. ಮತ್ತೆ ಭೇಟಿಯಾಗೋಣ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಪ್ರೀತಿಯ ರೇಡಿಯೋ ಗೆಳತಿ ಡಾಕ್ಟರ್ ಅರ್ಚನಾ ಆರ್ ಮಾಡುವ ನಮಸ್ಕಾರಗಳು.

ನಂತರ ಒರೆಸುವ ಬಟ್ಟೆ ಆಗುತ್ತೆ. ಕೊನೆಗೆ ಮಾತ್ರ ಆಗ ಅದರ ಪ್ರಯಾಣ ಮುಗೀತಿತ್ತು ಅಲ್ವಾ. ಉಳಿದ ಅನ್ನವನ್ನು ನಾವು ನಾಳೆ ಬೆಳಿಗ್ಗೆ ಚಿತ್ರಾನ್ನ ಪುಳಿಯೋಗರೆ ಅಂತ ಮಾಡ್ಕೊಂಡು ತಿಂತಿದ್ರು ಅಮ್ಮಂದಿರು. ಈ ಥರ ಎಲ್ಲ ಪರಿಸರ ಸ್ನೇಹಿಗಳಾಗಿದ್ರು ಅಲ್ವಾ. ಹಾಗಾಗಿ ಇಂದಿನ ಗುಲ್ಮೊಹರ್ನಲ್ಲಿ ಒಂದು ಸುಂದರ ವಿಷಯ ಏನು ಅಂದರೆ, ಬಿಸಾಡುವ ಮೊದಲು ಅದಕ್ಕೆ ಇನ್ನೊಂದು ಬದುಕು ಕೊಡಬಹುದೇ. ಹಾಡುಗಳ ಜೊತೆಗೆ ನಿಮ್ಮ ನೆನಪು, ನಿಮ್ಮ ಮನೆಯಲ್ಲಿ ಏನಾದರೂ ಇದೇ ಥರ ಸಣ್ಣ ಸಣ್ಣ ಅಭ್ಯಾಸಗಳಿತ್ತ? ಸೋಪು, ಹೊಸ ಸೋಪ್ ತಂದ ಮೇಲೆ ಹಳೆ ಸೋಪ್ನ ಅದಕ್ಕೆ ಅಂಟಿಸ್ಬಿಟ್ಟು ಸ್ನಾನ ಮಾಡೋದು, ಅಥವಾ ಟೂತ್ ಪೇಸ್ಟ್ನ ಫುಲ್ಲು ಒಂದು ಉಜ್ಜಿ ಉಜ್ಜಿ ತೆಗೆದು ಮಾಡೋದು, ಆ ಥರ ಇದು ಭೂಮಿಗೆ ನೀವು ಮಾಡ್ತಿರೋ ಪುಟ್ಟ ಪುಟ್ಟ ಸಹಾಯಗಳ ಬಗ್ಗೆ ಇವತ್ತು ಮಾತಾಡೋಣ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ. ಮೊದಲ ಹಾಡಿನ ನಂತರ ನಿಮ್ಮಮ್ಮ ನಿಮ್ಮ ಮೆಸೇಜ್ಗಳನ್ನು ಕೂಡ ನಾನು ಓದ್ತೀನಿ. ನಿಮ್ಮನೆಲ್ಲೂ ಏನಾದರೂ ಇದೇ ಥರ ಪುಟ್ಟ ಪುಟ್ಟ ಭೂಮಿಯನ್ನು ಉಳಿಸುವಂತಹ ಕಾರ್ಯಕ್ರಮ ಮನೇಲೆ ಏನಾದರೂ ಮಾಡ್ತಿದ್ರೆ ನಮಗೆ ಸಂದೇಶ ಕಳಿಸಿ ಅಂತ ಹೇಳ್ತಾ 9480901013 ಯಾವ ಹಾಡು ಬೇಕು ಅಂತಲೂ ಕಳಿಸಿ, ಗುಲ್ಮೊಹರ್ನಲ್ಲಿ ಸಾಧ್ಯವಾದಷ್ಟು ಪ್ರಸಾರ ಮಾಡ್ತೀನಿ.

ಇದು ಗುಲ್ಮೋಹರ್ ಕಾರ್ಯಕ್ರಮ ಮತ್ತು ಸಂಜೆ 4 ಗಂಟೆಗೆ ಟೀ ಸಮಯದಲ್ಲಿ ಒಳ್ಳೊಳ್ಳೆ ಹೊಸ ಹಳೆ ಹಾಡುಗಳನ್ನ ಕೇಳ್ತಾ ಸಾಗುವಂತ ಸಮಯ. ನಾನೊಂದು ಪ್ರಶ್ನೆ ಕೇಳಬೇಕು, ನಮ್ಮ ಭೂಮಿಗೆ ಸಹಾಯ ಮಾಡಲು ನೀವು ಮಾಡುವ ಅತಿ ಚಿಕ್ಕ ಸಹಾಯ ಏನು ಅಂತ ಕೇಳಿದ್ದೆ. ಬಹುಶಃ ಪ್ರಾಬಬಲಿ ನೀವು ಒಂದು ನೀರು ಬಾಟ್ಲು ತೊಗೊಂಡು ಹೋಗ್ಬೋದು, ಅಥವಾ ತರಕಾರಿ ತರಕ್ಕೆ ಬಟ್ಟೆ ಚೀಲ ತೊಗೊಂಡು ಹೋಗ್ಬೋದು, ಉಳಿದ ಆಹಾರವನ್ನು ವ್ಯರ್ಥ ಮಾಡದೆ ಬಳಸ್ತಿರ್ಬೋದು. ನಿಮ್ಮ ಅಥವಾ ನಮ್ಮ ಅಜ್ಜ ಅಜ್ಜಿಯಂದಿರು ರೀಸೈಕಲ್ ಅನ್ನೋ ಪದನೇ ಕೇಳ್ತಿರ್ಲಿಲ್ಲ, ಆದರೂ ಅವ್ರ ಜೀವನವೇ ಒಂಥರ ರೀಸೈಕಲ್ ಆಗೋಗಿತ್ತಲ್ಲ. ಬಾಳೆಯಲ್ಲಿ ಊಟ ಮಾಡೋದು, ಯಾವುದೇ ಪ್ಲಾಸ್ಟಿಕ್ ಐಟಮ್ ಬಳಸ್ತೇ ಇರ್ಬೋದು, ಸ್ಟೀಲ್ ಲೋಟದಲ್ಲೇ ಮದುವೆ ಮನೆಯಲ್ಲೂ ನೀರು ಕುಡಿಯೋದು, ಏನಾದರೂ ಒಡೆದೋದ್ರೆ ಅದನ್ನು ಸರಿಪಡಿಸಿ ಮತ್ತೆ ಅದನ್ನು ಉಪಯೋಗಿಸೋದು, ಹಾಳಾದರೆ ಹೊಸದನ್ನು ತಗೊಳ್ಳೋಕ್ಕಿಂತ ಹಳೆಯದನ್ನ ಹೇಗೆ ಹೊಸ ಮಾರ್ಗವಾಗಿ ಅದನ್ನು ಉಪಯೋಗಿಸ್ಬೋದು ಅಂತ ಹುಡುಕ್ತಿದ್ರು. ಸೊ ಇವಾಗೆಲ್ಲ ಚಪ್ಪಲಿ ಕಿತ್ತೋದ್ರೆ ಡೈರೆಕ್ಟಾಗಿ ತೊಗೊಂಡು ಹೋಗಿ ಡಸ್ಟ್ಬಿನ್ನಿಗೆ ಹಾಕೋದು ಅಥವಾ ಕಸದವ್ರಿಗೆ ಕೊಡ್ತಾರೆ. ಆಗಿನ ಕಾಲದಲ್ಲಿ ಚಪ್ಪಲಿ ಕಿತ್ತೋದ್ರೆ ಚಪ್ಪಲಿನ ಹೊಲಸಿ ಪದೇ ಪದೇ ಹಾಕೊಂತಿದ್ದಂತಹ ನೆನಪು ನಿಮಗೂ ಕೂಡ ಇದೆಯಾ? ನಿಮ್ಮ ಮನೆಯಲ್ಲೂ ಇನ್ನೂ ಮುಂದುವರೆದ ಅಂಥದ್ದೊಂದು ಅಭ್ಯಾಸ, ನಿಮ್ಮ ಬಾಲ್ಯದ ನೆನಪು ಏನಾದರೂ ಇದ್ದೆ, ನಿಮ್ಮ ಕತೆಗಳಿಗೆ ನಾನು ಕಾಯ್ತಿರ್ತೀನಿ ಅಂತ ಹೇಳಿದ್ದೆ. ಹಾಗೆ ಸುಭಾನ್ ಕೋರಿಯವರು ಹಂಪ ಸಾಗರದಿಂದ ಒಂದು ಸಂದೇಶ ಕಳಿಸಿದ್ದಾರೆ. ನಮ್ಮನೆಯಲ್ಲಿ ಊಟದ ಸಮಯದಲ್ಲಿ ಒಂದು ಅಗಳನ್ನು ಚೆಲ್ಲೋದಿಲ್ಲ ಅಂತ. ಅಬ್ಬಬ್ಬ, ಈಗಂತೂ ಎಷ್ಟು ಈ ಊಟ ಮಾಡಿ ಅರ್ಧಂಬರ್ಧ ತಿಂದು ವೇಸ್ಟ್ ಮಾಡೋದ್ರಲ್ಲಿ ಎತ್ತಿದ ಕೈ ಎಲ್ಲರೂ, ಅಂಥದ್ರಲ್ಲಿ ಒಂದು ಅಗಳು ಕೂಡ ಚೆಲ್ಲಲ್ಲ ಅಂತ ಹೇಳಿರೋ ನಿಮಗೆ ಧನ್ಯವಾದಗಳು ಸುಭಾನ್ ಅವರೇ. ಇದು ನಮಗೆ ಹಿರಿಯರು ಹೇಳಿಕೊಟ್ಟಂತಹ ಪಾಠ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಸೋ ನೈಸ್. ಮತ್ತು ದೀಪಕ್ ಅವರು ದಾವಣಗೆರೆಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ನಮ್ಮನೇಲಿ ತೆಂಗಿನ ಸಿಪ್ಪೆನ ಎಸೆಯೋ ಬದಲು ಅದನ್ನೇ ಪಾತ್ರೆ ಉಜ್ಜೋಕೆ ಉಪಯೋಗಿಸ್ತೀವಿ, ಇದರಿಂದ ಹೊಸ ಗುಂಜು. ಕರೆಕ್ಟು ರೀ, ಈಗೆಲ್ಲ ಸ್ಟೀಲ್ದು ಅದೇನೇನೋ ಬಂದು ಆ್ಯಕ್ಚುಲಿ ಇನ್ನೂ ಒಂದು ಸ್ವಲ್ಪ ಆರೋಗ್ಯ ಹಾಳೆ ಅಂತ ಹೇಳಬೇಕು. ನಮ್ಮ ಈ ತೆಂಗಿನ ಸಿಪ್ಪೆನಿಂದ ಉಪಯೋಗಿಸೋದು ಬಹಳನೇ ಸಂತೋಷ. ಹಾಗೆ ಹರೀಶ್ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ, ಅಮ್ಮ ಹಳೆ ಸೀರೆ ಬಟ್ಟೆಯಿಂದ ಕೌದಿಗೆ ತಯಾರಿಸ್ತಿದ್ರು. ಕರೆಕ್ಟ್ ಅಲ್ವಾ? ಚಿಕ್ಕ ಮೆದುವಾದ ಬಟ್ಟೆಗಳನ್ನು ಒಂದು ಬ್ಯಾಗ್ನಲ್ಲಿ ತುಂಬಿ ತಯಾರಿಸ್ತಿದ್ರು, ಅದರಲ್ಲಿ ಏನು ದಿಂಬು ಕೂಡ ತಯಾರಿಸ್ತಿದ್ರಂತೆ. ನಮ್ಮ ಮನೆಯಲ್ಲಿ ಉಷಾ ಮಿಷಿನ್ ಇತ್ತು, ಎಲ್ಲ ಹಳೆಯ ನೆನಪು. ಈಗಲೂ ಅಮ್ಮ ನನ್ನ ಪ್ಯಾಂಟ್ನ ಹೊಲಿತಾರೆ, ಮತ್ತು ಒಂದು ಹೌದು ಹೀಗೆ ನಮ್ದೇನಾದ್ರು ಹರಿದೋಗಿರೋ ಬಟ್ಟೆಯನ್ನೆಲ್ಲ ಹೊಲಿತಾರೆ ಅಂತ ನಮಗೆ ಹರೀಶ್ ಅವರು ಮಲ್ಲೇಶ್ವರಂದಿಂದ ನಮಗೆ ಸಂದೇಶ ಕಳಿಸಿದರೆ. ಮತ್ತು ಯಾರು ಕಳಿಸಿದ್ದಾರೆ, ಸ್ನಾನಕ್ಕೆ ಸೋಪನ್ನು ಉಪಯೋಗಿಸ್ತೀವಿ, ತಪ್ಪಾಗಿ ಏನಾದರೂ ನಾವು ಆ ಸೋಪು ಗಾತ್ರ ಚಿಕ್ಕದಾಗಿದ್ದರೆ ಹೊಸ ಸೋಪ್ ತೊಗೊಂಡು ಅದಕ್ಕೆ ಹಳೆ ಸೋಪು ಹೊಸ ಸೋಪನ್ನು ಅಂಟಿಸ್ಬಿಟ್ಟು ಸ್ನಾನ ಮಾಡ್ತೀವಿ ಅಂತ ಹೆಬ್ಬಾಳದಿಂದ ರಮೇಶ್ ಅವರು ಸಂದೇಶ ಕಳಿಸಿದ್ದಾರೆ. ಓಕೆ, ನಿಮ್ಮೆಲ್ಲರೂ ಉತ್ತರಗಳು ತುಂಬಾ ವಿಭಿನ್ನವಾಗಿದೆ, ತುಂಬ ಖುಷಿ ಆಗ್ತಾ ಇದೆ. ಸೊ ಮತ್ತು ಒಂದೆರಡು ಸೂಪರ್ ಹಿಟ್ ಹಾಡು, ನಿಮ್ಮ ಕೋರಿಕೆಯ ಹಾಡುಗಳನ್ನ ಕೇಳಿಕೊಂಡು ಮತ್ತೆ ಈ ಗುಲ್ಮೋಹರ್ನಲ್ಲಿ ನಿಮ್ಮ ಚಿಕ್ಕ ಚಿಕ್ಕ ಅಭ್ಯಾಸಗಳು, ನಮ್ಮ ಪರಿಸರ ಮತ್ತು ನಮ್ಮ ಜಗತ್ತನ್ನು ಉಳಿಸುವಂತಹ ಐಡಿಯಾಗಳಿದ್ದರೆ ನಮಗೂ ಕೂಡ ಕಳಿಸಿ. ತುಂಬ ದೊಡ್ಡದಾಗಬೇಕು ಅಂತ ಏನಿಲ್ಲ ರೀ, ನಿಮ್ಮನೇಲಿ ಮಾಡೋ ಪುಟ್ಟ ಪುಟ್ಟ ಅಭ್ಯಾಸ, ಅದೇನೋ ಹೇಳ್ತಾರಲ್ಲ ಚಿಕ್ಕ ಲಿಟಲ್ ಡ್ರಾಪ್ಸ್ ಆಫ್ ವಾಟರ್ ಮೇಕ್ ಅ ಮೈಟಿ ಓಷನ್ ಅಂತ ಹಾಗೆ.

ಅಭ್ಯಾಸ ನಮ್ಮ ಈ ಜಗತ್ತಿಗೆ ಕೊಡುಗೆ ಆಗಬಲ್ಲದು ಅಂತ ಮಾತಾಡ್ತಾ ಇದ್ವಿ. ಮಹೇಶ್ ಹೊಸೂರು ಶಿಕಾರಿಪುರದಿಂದ ನಮಗೆ ಸಂದೇಶ ಕಳಿಸಿದರೆ, ನಮ್ಮನೆಯಲ್ಲಿ ಟೀ ಮಾಡಿ ಅದನ್ನು ಸೋಸಿ ಉಳಿದ ಪುಡಿಯನ್ನು ಕರಿಬೇವಿನ ಗಿಡಕ್ಕೆ ಹಾಕ್ತೀವಿ, ಗಿಡಗಳು ಸಮೃದ್ಧಿಯಾಗಿ ಬೆಳೆದು ಸುವಾಸನೆ ಭರಿತ ಆಗುತ್ತೆ ಅಂತ. ವೆರಿ ನೈಸ್. ಪ್ಲಾಸ್ಟಿಕ್ ಮುಕ್ತ ಮಾಡಲು ಮನೆಯ ಹಳೆ ಬಟ್ಟೆ ಇದ್ದರೆ ಅದನ್ನೇ ಕೈ ಚೀಲ ಮಾಡ್ಕೋತೀವಿ. ಸೂಪರ್ ವೆರಿ ಗುಡ್. ಅದು ರೆಫ್ಯೂಸ್ ರೀಯೂಸ್ ಅಂತ ಹೇಳ್ತಾರಲ್ಲ, ಹಾಗೆ ಫ್ರಿಜ್ನಲ್ಲಿ ಇಡೋಕ್ಕಿಂತ ಮಣ್ಣಿನ ಮಡಿಕೆಯಲ್ಲಿ ನೀರು ಕುಡಿದರೆ ತುಂಬ ಒಳ್ಳೆಯದು ಅಂತ ಕಳಿಸಿದರೆ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ನನಗೆ ಹಾಗೆ ಗುರುರಾಜ್ ಗೊಂಬಿ ಇಳಕಲ್ನಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಇದು ಮೋಸ್ಟ್ಲಿ ತುಂಬ ಜನದ ಮನೇಲಿ ಮಾಡ್ತಾರೆ ಅನಿಸುತ್ತೆ. ಪೇಂಟ್ ಡಬ್ಬಿ ಇರುತ್ತಲ್ಲ, 10 ಲೀಟ್ರು 5 ಲೀಟ್ರು 1 ಲೀಟ್ರು ಪೇಂಟ್, ಇದು ಹಚ್ಚಿದ ನಂತರ ಆ ಖಾಲಿಯಾದ ಡಬ್ಬಿಗಳನ್ನ ಸ್ನಾನಕ್ಕೆ ಮತ್ತು ಹೂವಿನ ಕುಂಡಗಳನ್ನಾಗಿ ತಿರುಗಿಸಿ ಉಪಯೋಗಿಸ್ತೀವಿ ಅಂತ. ಇದಂತೂ ದಿ ಬೆಸ್ಟ್ ರೀ ಗುರುರಾಜ್. ಇದಂತೂ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮಾಡ್ತಾರೆ, ಅದನ್ನು ಎಸೆಯೋದೇ ಇಲ್ಲ. ಕರೆಕ್ಟಾಗಿ ಸಂದೇಶ ಕಳಿಸಿದ್ದೀರಾ, ಬಹಳನೇ ತುಂಬ ಸಂತೋಷ ಆಯಿತು. ಹಾಗೆ ಭೂದೇವಪ್ಪ ಗೌಡ ಹೊರುಂಚ ಯಾದಗಿರಿಯಿಂದ ಕಳಿಸಿದ್ದಾರೆ, ನನ್ನ ಚಪ್ಪಲಿ 3 ಸಲ ಹರಿದೋಯ್ತು, ಆದರೆ ನಾನು ಬರೀ 10 ರೂಪಾಯಿ ಕೊಟ್ಟು ಹೊಲಿಸಿ ಈಗಲೂ ಹಾಕೊಂಡಿದ್ದೀನಿ ಅಂತ. ನಿಮ್ಮಂಥವರಿಂದನೇ ನಿಜವಾಗ್ಲೂ ಇನ್ನೂ ನಮ್ಮ ಜಗತ್ತು ಏನು ಹೇಳಬೇಕು ಅಂದರೆ ಇನ್ನೂ ತುಂಬ ಸುಂದರವಾಗಿದೆ. ಯಾಕೆಂದರೆ ನಾವು ಹೊಸ ಚಪ್ಪಲಿ ತಗೊಳ್ಳೋದು, ಎಸೆಯೋದು, ಅದೊಂಥರ ಲ್ಯಾಂಡ್ ಫಿಲ್ ಆಗಿ ತುಂಬ ಕಸದ ರಾಶಿ, ಕಸದ ಗುಡ್ಡ, ಕಸದ ಬೆಟ್ಟ ಆಗಿ ಮಾರ್ಪಾಡಾಗ್ತಾ ಇದೆ. ಪದೇ ಪದೇ ನಮ್ಮ ವಸ್ತುಗಳನ್ನು ಪದೇ ಪದೇ ರೀಯೂಸ್ ಮತ್ತೆ ಮತ್ತೆ ಮಾಡೋದ್ರಿಂದನೇ ನಮ್ಮ ಜಗತ್ತು. ನಾವೇನು ದೊಡ್ಡ ಗಿಡ ನೆಟ್ಟು 5ನೇ ತಾರೀಕು ಜೂನ್ 5 ಗಿಡ ನೆಟ್ಟು ಫೋರ್ಸ್ ಕೊಟ್ಟು ನಾನು ಕೂಡ ಪರಿಸರವಾದಿ ಅಂತ ಹೇಳ್ಕೊಳ್ಳದೆ ಮನೇಲೆ ಈ ಥರ ಪುಟ್ ಪುಟ್ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ರೆ ಸಾಕು ಅಲ್ವಾ? ಇದು ಇವತ್ತಿನ ಗುಲ್ಮೊಹರ್ ಕಾರ್ಯಕ್ರಮದ ವಿಷಯ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
4: ಆಕಾಶವಾಣಿ FM ರೇನ್ಬೋ.
5: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್. ನಾವು ಮಾತಾಡ್ತಾ ಇದ್ವಿ, ನಿಮ್ಮನೆಯಲ್ಲೂ ಯಾವುದಾದ್ರೂ ವಸ್ತು ಎರಡನೇ ಬದುಕು ಕಂಡಿದ್ಯಾ ಅಂತ ಬಹಳಷ್ಟು ಸಂದೇಶಗಳು ಬಂದಿದೆ. ಹರಿಣಿಯವರು ಬಳ್ಳಾರಿಯಿಂದ ಸಂದೇಶ ಕಳಿಸಿದ್ದಾರೆ. ನಾವು ಬಟ್ಟೆ ಒಗೆದ ನೀರನ್ನು ನಾವು ಯೂಶಲಿ ಟಾಯ್ಲೆಟ್ಗೆ ಹಾಕ್ತೀವಿ ಅಂತ. ಮತ್ತು ಹಣ್ಣು ತರಕಾರಿ ದಿನಸಿ ಕೊಳ್ಳಲು ಬ್ಯಾಗ್ನೇ ತೊಗೊಂಡು ಹೋಗ್ತೀನಿ. ನಾನು ಏನಾದ್ರು ದಿನಸಿ ತಂದಿದ್ದ ಕವರ್ಗಳನ್ನ ಮತ್ತೆ ವಾಪಸ್ಸು ಅದನ್ನೆಲ್ಲ ತೊಗೊಂಡೋಗಿ ಅಂಗಡಿಯವರಿಗೆ ವಾಪಸ್ ಕೊಡ್ತೀನಿ. ಅವರು ತುಂಬ ಖುಷಿ ಆಗ್ತಾರೆ. ಹಾಗೆ ನಮ್ಮನೆಗೆ ದಿನಪತ್ರಿಕೆ ಬರುತ್ತಲ್ಲ, ಅದನ್ನು ರಬ್ಬರ್ ಬ್ಯಾಂಡ್ನಲ್ಲಿ ಸುತ್ತಿ ದಿನ ಹಾಕ್ತಾರೆ. ಅದನ್ನು ನಾನು ರಬ್ಬರ್ ಬ್ಯಾಂಡ್ನ ಜೋಡಿಸಿಟ್ಟು ವಾಪಸ್ಸು ದಿನಪತ್ರಿಕೆ ಅವರಿಗೆ ಕೊಡ್ತೀನಿ. ಅವರು ತುಂಬ ಖುಷಿಯಿಂದ ಸ್ವೀಕರಿಸ್ತಾರೆ. ಹೇಳ್ತಾರೆ, ಮ್ಯಾಮ್ ಯಾರು ಈ ಥರ ಕೊಟ್ಟೇ ಇಲ್ಲ, ನಾನು 45 ವರ್ಷದಿಂದ ಪೇಪರ್ ಹಾಕ್ತಿದ್ದೀನಿ ಅಂತ. ಹರಿಣಿ ಅವರೇ, ನಿಜವಾಗ್ಲೂ ನೀವು ಪರಿಸರ ಸ್ನೇಹಿ, ನೀವು ಪರಿಸರವಾದಿ ಅಂತ ಹೇಳ್ಬೋದು. ಹಾಗೆ ಡ್ಯಾಮೇಜ್ ಆಗಿರುತ್ತಲ್ಲ ಡಬಲ್ ಬೆಡ್ಶೀಟ್ಸು, ಅದನ್ನು ಕೂಡ ಸಿಂಗಲ್ ಬೆಡ್ಶೀಟ್ ಮಾಡಿ ಸಿಂಗಲ್ ಬೆಡ್ ದಿಂಬಿನ ಕವರ್ ಕೂಡ ಮಾಡ್ತಾರಂತೆ ಹರಿಣಿ ಅವರು. ವೆರಿ ನೈಸ್. ಹಂಪಿಯಿಂದ ಜಾಫರ್ ಅವ್ರು ಹೇಳಿದ್ದಾರೆ, ನಮ್ಮದು ಟೈಲರ್ ಶಾಪ್ ಇದೆ, ನಮ್ಮ ಹತ್ರ ಎಲ್ಲ ಬಟ್ಟೆ ಉಳಿದಿರುತ್ತಲ್ಲ ಅದರಿಂದ ನಾವು ಕೈ ಚೀಲ ಮಾಡ್ತೀವಿ, ಆಮೇಲೆ ಜೀನ್ಸ್ ಪ್ಯಾಂಟ್ ಎಲ್ಲ ಉಳಿದಿರುತ್ತಲ್ಲ ಅದರಲ್ಲೆಲ್ಲ ಡೋರ್ ಮ್ಯಾಟ್ಗಳನ್ನ ಮಾಡ್ಕೋತೀವಿ ಅಂತ. ವಂಡರ್ಫುಲ್ ರೀ, ಬಹಳನೇ ಸಂತೋಷ ಆಯಿತು. ಹೀಗೆ ನೀವು ಕೂಡ ನಿಮ್ಮ ಇಷ್ಟವಾದ ಗುಲ್ಮೊಹರ್ನಲ್ಲಿ ನಿಮಗೆ ಇಷ್ಟವಾದ ಯಾವುದಾದ್ರೂ ಹಿಂದಿ ಹಾಡನ್ನ ಕೇಳಬೇಕು ಅಂತಿದ್ರೆ ನಮಗೆ 9489010013 ಕಳಿಸ್ಕೊಡ್ಬೋದು. ಹಾಗೆ ನಾವು ಮಾತಾಡ್ತಿದ್ದೀವಲ್ಲ, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ವಸ್ತು ಎರಡನೇ ಬದುಕು ಕಂಡಿದ್ಯಾ, ಹಂಚ್ಕೊಳ್ಳಿ ನಮಗೆ ಕೂಡ ಅಂತ ಸಂದೇಶ ಕಳಿಸಿ 9489010013. ಮತ್ತು ನೀವು ಕೇಳಿದಂತಹ ಒಂದು ಸುಂದರ ಗೀತೆ.

ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಮತ್ತೆ ನಾವು ಮಾತಾಡ್ತಾ ಇದ್ವಿ ಈ ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ ಅಲ್ವಾ. ಶಾಲೆ ಅಂತೂ ಶುರು ಆಗೋಗಿದೆ. ಶಾಲೆ ವಿಷಯ ಬಂದಾಗ ಒಂದಂತೂ ನೆನಪಾಗುತ್ತೆ, ಹಳೆ ಪುಸ್ತಕ ಸಿಗೋದು ಅಂದರೆ ಒಂಥರ ಹಬ್ಬ ಇದ್ದಂಗೆ ಅಲ್ವಾ. ಆದರೆ ಎಲ್ಲ ಪುಸ್ತಕಗಳು ಹೊಸದಾಗಿರಲಿಲ್ಲ. ಅಣ್ಣ ಅಥವಾ ಅಕ್ಕ ಓದಿದ ಪುಸ್ತಕಗಳಿಗೆ ಹೊಸ ಕವರ್ ಹಾಕ್ಕೊಂಡು ಬಳಸ್ತಿದ್ದಿದ್ದಂತೂ ಉಂಟು. ಶಾಲಾ ಬ್ಯಾಗ್ ಕೂಡ ವರ್ಷಗಳ ಕಾಲ ನಮ್ಮ ಜೊತೆನೇ ಇರ್ತಿತ್ತು. ಈಗಂತೂ ಮಕ್ಕಳಿಗೆ ಪ್ರತಿ ವರ್ಷ ಹೊಸ ಹೊಸ ಬ್ಯಾಗ್ ಕೊಡಿಸೋದಂತೂ ಪದ್ಧತಿ. ಪೆನ್ಸಿಲ್ ಅಂತೂ ಎಷ್ಟು ಚಿಕ್ಕದಾಗುತ್ತೋ ಅಲ್ಲಿ ತಕ್ಕ ಬಳಸಿದ್ದುಂಟು, ಹಿಡಿಯೋಕ್ಕೆ ಕಷ್ಟ ಕೂಡ ಆಗ್ತಿತ್ತು. ಇಂದಿನ ಮಕ್ಕಳಿಗೆ ಸೌಲಭ್ಯವೇನೋ ತುಂಬಾ ಹೆಚ್ಚಾಗಿದೆ ಅಲ್ಲ, ಅದು ಒಳ್ಳೆಯದೇ. ಆದರೆ ಆ ವಸ್ತುಗಳ ಬೆಲೆ ಹಾಗೂ ಮತ್ತು ಏನಂತಾರೆ ಅದರ ಮೌಲ್ಯ ಕಡಿಮೆ ಆಗ್ತಿದೆ ಅಂತ ಹೇಳ್ಬೋದು. ಹಳೆಯ ವಸ್ತುವಿಗೆ ಹೊಸ ಬದುಕು ಕೊಡುವ ಕಲೆ ಕೂಡ ಒಂದು ಸಂಸ್ಕೃತಿ ಅಂತ ಅನ್ಕೋತೀವಿ. ಹಾಗೆ ಗುರುರಾಜ್ ಅವ್ರು ಕಳಿಸಿದ್ದಾರೆ, ಚಿಕ್ಕವರಿದ್ದಾಗ ಪುಸ್ತಕದಲ್ಲಿ ಬರೆಯದೆ ಉಳಿದ ಹಾಳೆಗಳನ್ನು ಬೇರ್ಪಡಿಸಿ ಮತ್ತೆ ಬೈಂಡ್ ಮಾಡಿ ಪುಸ್ತಕಗಳನ್ನಾಗಿ ಮಾಡಿ ಮತ್ತೆ ಮತ್ತೆ ಬರೆಯಲು ಉಪಯೋಗಿಸ್ತಿದ್ವಿ. ಈಗಲೂ ನಮ್ಮ ಮಕ್ಕಳು ಅದನ್ನೇ ಮಾಡ್ತಾರೆ ಅಂತ. ವಾವ್, ವೆರಿ ನೈಸ್. ಇದರಿಂದ ತಕ್ಕ ಮಟ್ಟಿಗೆ ಆದರೂ ದೊಡ್ಡ ದೊಡ್ಡ ಮರಗಳನ್ನು ಕಡಿಯುವುದು ನಿಲ್ಲಿಸಿದ ಹಾಗೆ ಆಗತ್ತೆ ಅಂತ ಸಂದೇಶ ಕಳಿಸಿದ್ದಾರೆ. ಬಹಳ ಒಳ್ಳೆಯ ಸಂದೇಶವನ್ನೇ ಕಳಿಸಿದ್ದಾರೆ. ಹಾಗೆ ಯಾರ್ಯೂರು ಮೇಡಮ್ ನಮಸ್ಕಾರ, ನಾನು ಕಿತ್ತನಹಳ್ಳಿಯಿಂದ ಗೀತಾ ಪ್ರಕಾಶ್. ನಮ್ಮ ಲೇಔಟ್ನಲ್ಲಿ 2018 ಹೊಂಗೆ ಮರದ ಬೀಜವನ್ನು ನಮ್ಮ ಮನೆ ಮುಂದೆ

ರೋಡ್ ಸೈಡ್ನಲ್ಲಿ ಹಾಕಿದ್ದು, ಈಗ ಅದು ದೊಡ್ಡ ಮರ ಆಗಿದೆ. ಸೂಪರ್ ರೀ. ಮತ್ತು ನಾವು ಪಾತ್ರೆ ತೊಳೆದ ನೀರು ವೇಸ್ಟ್ ಮಾಡಲ್ಲ, ರೋಡ್ ಸೈಡ್ ಗಿಡಗಳಿಗೆ ಹಾಕ್ತೀವಿ. ಸೂಪರು. ಮತ್ತು ಎರಡು ಬಟರ್ಫ್ರೂಟ್ ಗಿಡ ಸಹ ಹಾಕಿದ್ವು, ಅದು ಈಗ ಮರ ಆಗಿ ಮರದ ತುಂಬ ಕಾಯಿ ಬಿಟ್ಟಿದೆ. ಗೀತಾ ಪ್ರಕಾಶರೇ, ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಾ, ಮರಗಳನ್ನ ಬೆಳೆಸ್ತಾ ಇದ್ದೀರಾ. ಅದನ್ನು ನೀರು ಕೂಡ ಏನೋ ಹಾಳು ಮಾಡಿದೆ, ಅದನ್ನು ಗಿಡಕ್ಕೆ ಹಾಕಿ ಒಳ್ಳೊಳ್ಳೆ ಮರದಿಂದ ಒಳ್ಳೆ ಹಣ್ಣುಗಳನ್ನು ತಿಂದು ತುಂಬ ಖುಷಿಯಾಗಿದ್ದೀರಾ ಅನಿಸುತ್ತೆ, ತುಂಬಾ ಸಂತೋಷ. ಹಾಗೆ ಪ್ರತಿ ವರ್ಷವಲ್ಲ ಪ್ರತಿ 2-3 ತಿಂಗಳಿಗೊಮ್ಮೆ ಬ್ಯಾಗ್ ಬದಲಾಯಿಸ್ತಾರೆ ಮೇಡಮ್ ಅಂತ ಅನುಷಾ ಕಳಿಸಿದ್ದಾರೆ. ಹೌದು, ಈಗ ಪ್ರತಿ ತಿಂಗಳೇನ್ರಿ, ಪ್ರತಿ ವಾರನೂ ದಿನಕ್ಕೆ ಒಂದೊಂದು ದಿವಸ ಆಫೀಸಿಗೆ ಒಂದೊಂದು ಬ್ಯಾಗು, ಒಂದೊಂದು ದಿವಸ ಕಾಲೇಜಿಗೆ ಒಂದೊಂದು ಬ್ಯಾಗು ತೊಗೊಂಡು ಹೋಗೋರು ಕೂಡ ಇದ್ದಾರೆ. ಆದರೂ ಕೂಡ ಏನೇ ಹೇಳಿ, ನೀವು ಹಳೆಯ ವಸ್ತುವಿಗೆ ಹೊಸ ಬದುಕು ಕೊಡುವ ಕಲೆ ಒಂದು ಸಂಸ್ಕೃತಿ ಅಂತಲೇ ನಮಗನ್ಸುತ್ತೆ.

ಗುಲ್ಮೊಹರ್ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ವಿ. ಹಾಗೆ ನಿಮ್ಮೆಲ್ಲರ ಸಂದೇಶಗಳಿಗೆ ಬಹಳಷ್ಟು ಧನ್ಯವಾದಗಳು. ತುಂಬ ದೊಡ್ಡ ದೊಡ್ಡ ಸಂದೇಶ ಕಳಿಸಿದ್ದೀರಾ. ಹಾಗೆ ವೇದಾ ಶೆಟ್ಟಿ ಕಾಳವಾರ ಕುಂದಾಪುರದಿಂದ ಸಂದೇಶ ಕಳಿಸಿದ್ದಾರೆ. ಎಷ್ಟೇ ಆಧುನಿಕ ಸಾಧನಗಳು ಇದ್ರೂ ಮನೆಯ ಕೆಲವೊಂದು ಮೂಲೆ ಮೂಲೆಗಳನ್ನು ಬಟ್ಟೆಯಿಂದ ಒರೆಸಿದರೆ ಅಷ್ಟೇ ಪರ್ಫೆಕ್ಟ್ ಆಗಿ ಕ್ಲೀನ್ ಆಗುತ್ತೆ ಅಂತ. ಹಾಗೆ ಕ್ಲೀನ್ ಮಾಡಿಟ್ಟಂತಹ ಪಾತ್ರೆಗಳು, ಬೇರೆ ಬೇರೆ ವಸ್ತುಗಳು ಸಹ ಕೆಲವು ದಿನಗಳ ನಂತರ ಮಾಸಿ ಹೋಗುತ್ತೆ, ಧೂಳು ತುಂಬ ಕೊಳೆತು ಹೋಗುತ್ತೆ ಅಂತ ತುಂಬಾನೇ ಒಂದು ದೊಡ್ಡ ಸಂದೇಶ ಕಳಿಸಿದ್ದಾರೆ. ಅನಿವಾರ್ಯವಾಗಿ ಬಿಸಾಡುವ ಪರಿಸ್ಥಿತಿ ಬಂದರೆ ಮಾತ್ರ ಬಿಸಾಡಿ, ಇಲ್ಲಾಂದರೆ ಬಿಸಾಡಬೇಡಿ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ಆಗಲೇ ಹೇಳ್ದಂಗೆ ತೆಂಗಿನ ಚಿಪ್ಪು ಅದರಿಂದ ಎಲ್ಲ ನಾವು ಸ್ಕ್ರಬ್ ಮಾಡಿ ಉಪಯೋಗಿಸ್ತೀವಿ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಹೌದು ಹೌದು ಸ್ನೇಹಿತರೆ, ಇಂದು ನಾವು ಪರಿಸರದ ಬಗ್ಗೆ ಮಾತನಾಡೋದು ಒಂದು ದೊಡ್ಡ ಮರ ನೆಡೋದಾಗಲಿ ಅಥವಾ ದೊಡ್ಡ ಅಭಿಮಾನಿಗಳ ಥರ ಫೋಸ್ ಕೊಡೋದಾಗಲಿ ಅಲ್ವೇ ಅಲ್ಲ. ಪೆನ್ಸಿಲ್ನ ಕೊನೆ ತನಕ ಬರೆದು ಬಳಸೋದು, ಉಳಿದ ಆಹಾರವನ್ನು ವ್ಯರ್ಥ ಮಾಡದೆ ಉಪಯೋಗಿಸೋದು, ಒಂದು ಬಟ್ಟೆಗೆ ಮತ್ತೊಂದು ಬದುಕು ಕೊಡುವುದು, ಬಟ್ಟೆಯ ಚೀಲ ಬಳಸುವುದು, ನೀರು ಉಳಿಸುವುದು, ಇವೆಲ್ಲವೂ ಭೂಮಿಗೆ ನಾವು ಹೇಳುವ ಧನ್ಯವಾದ ಅಲ್ವಾ. ಭೂಮಿಯನ್ನು ಉಳಿಸಲು ಯಾವಾಗಲೂ ದೊಡ್ಡ ದೊಡ್ಡ ಕೆಲಸ ಮಾಡಬೇಕು ಅಂತ ಏನಿಲ್ಲ. ಲಕ್ಷಾಂತರ ಜನರು ಮಾಡುವ ಸಣ್ಣ ಸಣ್ಣ ಒಳ್ಳೆ ಅಭ್ಯಾಸಗಳೇ ದೊಡ್ಡ ಬದಲಾವಣೆಯನ್ನು ಕೂಡ ತರುತ್ತೆ. ಹೀಗಾಗಿ ಇಂದು ಮನೆಗೆ ಹೋದ್ಮೇಲೆ ಒಂದು ಬಾರಿ ಸುತ್ತ ನೋಡಿ, ಬಿಸಾಡುವ ಮೊದಲು ಇದಕ್ಕೆ ಇನ್ನೊಂದು ಬದುಕು ನಾನೇನಾದ್ರು ಕೊಡಬಹುದಾ ಅಂತ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ. ಇದೇ ಚಿಂತನೆಯೊಂದಿಗೆ ಇಂದಿನ ಗುಲ್ಮೊಹರ್ಗೆ ನಾನು ವಿದಾಯ ಹೇಳ್ತಾ ಇದ್ದೀನಿ. ಮತ್ತೆ ಭೇಟಿಯಾಗ್ತೀನಿ ಹೊಸ ವಿಚಾರಗಳೊಂದಿಗೆ, ಹೊಸ ಹಾಡುಗಳೊಂದಿಗೆ. ಅಲ್ಲಿ ತನಕ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ಶಾಂತಲಾ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು. ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
2: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
3: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
4: ಪಂಚೇಂದ್ರಿಯಗಳಲ್ಲಿ ಎರಡನೆಯ ಪ್ರಮುಖ ಅಂಗ ಕಿವಿ. ಕಿವಿಯ ರಕ್ಷಣೆ ಬಗ್ಗೆ ಎರಡು ಮಾತು.
5: ಇಯರ್ಬಡ್ ಮತ್ತು ಇತರ ಚೂಪಾದ ವಸ್ತುಗಳಿಂದ ಕಿವಿಗಳನ್ನ ಸ್ವಚ್ಛಗೊಳಿಸದಿರಿ. ಕಿವಿಗೆ ನೀರು ಸೇರದಂತೆ ಎಚ್ಚರ ವಹಿಸಿರಿ. ಅಸುರಕ್ಷಿತ ಇಯರ್ಫೋನ್ಗಳ ಅತಿಯಾದ ಬಳಕೆ ಶ್ರವಣ ಸಮಸ್ಯೆಗೆ ಆಹ್ವಾನವಿತ್ತಂತೆ. ಮೊಬೈಲ್ನಲ್ಲಿ ಸಿನಿಮಾ ವಿಡಿಯೋ ಗೇಮ್ ವೀಕ್ಷಿಸಿ ಶ್ರವಣ ಶಕ್ತಿಯನ್ನು ಬಲಿಗೊಡದಿರಿ.
4: ನಿಶ್ಶಬ್ದವೇ ಕಿವಿಯ ರಕ್ಷಣೆಗೆ ದಿವ್ಯೌಷಧ.

ನಮಸ್ತೆ ಕೇಳುಗರೇ, ಸಮಯ ಆಗಿದೆ 5:03:19. ಇದು ನಾನ್ ಸ್ಟಾಪ್ ಸಂಜೆ. ಸಂಡೆಯ ಈ ಸಂಜೆಯಲ್ಲಿ ನಾನು ನಿಮ್ಮ ಜೊತೆಯಾಗಿರೋದು ನಿಮ್ಮ ಗೆಳತಿ ಮಂಜು. ಪಾಪ್ಯುಲರ್ ಕನ್ನಡ ಹಿಟ್ ಗೀತೆಗಳೊಂದಿಗೆ ಕಾರ್ಯಕ್ರಮ ಶುರು ಮಾಡೋಣ. ನಾನ್ ಸ್ಟಾಪ್ ಸಂಜೆ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಹೌದು, ನಾನ್ ಸ್ಟಾಪ್ ಸಂಜೆಯಲ್ಲಿ ನಾವಿದ್ದೀವಿ. ಸಮಯ ಆಗಿದೆ 5:14.

ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ಮಾತಾಡೋಣ ಬಹಳನೇ ಈಗಂತೂ ಬಹಳನೇ ಟ್ರೆಂಡಿ ಆಗಿರುವಂತಹ ಟ್ರೆಕ್ಕಿಂಗ್ ಬಗ್ಗೆ. ಟ್ರೆಕ್ಕಿಂಗ್ ಚಾರಣ, ಹೌದು, ಸೋಲೋ ಟ್ರೆಕ್ಕಿಂಗ್, ಗ್ರೂಪ್ ಟ್ರೆಕ್ಕಿಂಗ್, ಹೀಗೆ ಟ್ರೆಕ್ಕಿಂಗ್ ಬಗ್ಗೆ ಇವತ್ತು ನಾನ್ ಸ್ಟಾಪ್ ಸಂಜೆಯಲ್ಲಿ ನಾವು ನೀವು ಮಾತಾಡ್ತಾ ಸಾಗೋಣ ಒಳ್ಳೆ ಪಾಪ್ಯುಲರ್ ಕನ್ನಡ ಹಾಡುಗಳೊಂದಿಗೆ.

ಮದರಂಗಿ ಚಿತ್ರದಿಂದ ಹಾಡು ಪ್ರಸಾರ ಆಗ್ತಾ ಇದೆ. ಹಾಡಿದ್ದಾರೆ ಸುನೀತಾ, ಮಂಗಳ, ಯಶ್ ಹಾಗೂ ಸಿರಿಗೌರಿ. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು, ಸಂಗೀತ ಅನೂಪ್ ಸೀಳಿನವರದು.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz ಹಾಗೂ DRM ತರಂಗಾಂತರ 603 kilohertz. ಇಂದಿನ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸಂಜೆಯ ಪ್ರಸಾರ ಕಾರ್ಯಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಿಮ್ಮ ಬಾನುಲಿ ಗೆಳತಿ ಸೌಮ್ಯ ಕುಲಕರ್ಣಿ. ಸಮಯ ಆಗಿದೆ 5:30:30. ಸಂಜೆಯ ಪ್ರಸಾರ ಕಾರ್ಯ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳೊಂದಿಗೆ.

ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತಮ್ಮೆಲ್ಲರಿಗೂ. ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ. ಯೆಲ್ಲೋ ಬೋರ್ಡ್ ಚಿತ್ರದಿಂದ ಆರಿಸಲಾದಂಥ ಗೀತೆ, ರಘು ದೀಕ್ಷಿತ್ ಹಾಗೂ ಸಂಗಡಿಗರ ಧ್ವನಿ, ಚೇತನ್ ಕುಮಾರ್ ಅವರ ಸಾಹಿತ್ಯ, ಅದ್ವಿಕ್ ಅವರ ಸಂಗೀತ.

0: ಆಕಾಶವಾಣಿಗೆ ಈಗ 90 ವರ್ಷಗಳ ತುಂಬ ಸಂಭ್ರಮ.
1: ಬಾನಂಗಳದಲ್ಲಿ ತರಂಗಗಳ ಹೊಮ್ಮಿಸಿ ಭಾರತಕ್ಕೆ ಮಾಹಿತಿ ಮನೋರಂಜನೆಯ ಸೊಗವನರ್ಪಿಸಿದೆ ಆಕಾಶವಾಣಿ.
0: ಆಕಾಶವಾಣಿಯಲ್ಲಿ 2026 ಜೂನ್ 8ರವರೆಗೆ ವಿವಿಧ ಕಾರ್ಯಕ್ರಮಗಳ ಹೂರಣ.
1: ಬನ್ನಿ, ಆಕಾಶವಾಣಿ 90ರ ಸಂಭ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ.
2: ಕೇಳ್ತಾ ಇದ್ದೀರಾ ಗಿರ್ಮಿಟ್, ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮುಂದಿನ ಗೀತೆ ಪಾಪ್ಕಾರ್ನ್ ಮಂಕಿ ಟೈಗರ್ ಚಿತ್ರದ ಗೀತೆ ಹಾಡಿದ್ದಾರೆ ಸಂಚಿತ್ ಹೆಗಡೆ, ಹನುಮಾನ್ ಕೈಂಡ್ ಹಾಗೂ ಚರಣ್ ರಾಜ್. ಋತ್ವಿಕ್ ಕಾಯ್ಕಣಿ ಹಾಗೂ ಹನುಮಾನ್ ಕೈಂಡ್ ಅವರ ಸಾಹಿತ್ಯಕ್ಕೆ ಚರಣ್ ರಾಜ್ ಅವರ ಸಂಗೀತವಿದೆ.

ಜಸ್ಕರಣ್ ಸಿಂಗ್ ಅವರ ಧ್ವನಿಯಲ್ಲಿ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿತ್ತು.

0: ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನು ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.
1: ಕೇಳ್ತಾ ಇದ್ದೀರಾ ಗಿರ್ಮಿಟ್ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 5:55. ಮುಂದಿನ ಗೀತೆ ಪುಷ್ಪ ಚಿತ್ರದಿಂದ ಆರಿಸಲಾದಂತಹ ಗೀತೆ. ಸಿದ್ ಶ್ರೀರಾಮ್ ಅವರ ಧ್ವನಿ, ವರದರಾಜ್ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯಕ್ಕೆ ದೇವಿ ಶ್ರೀಪ್ರಸಾದ್ ಅವರ ಸಂಗೀತ.

0: ನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಇನ್ನು ಮುಂದೆ ಕೇಳಿ ಮದರಂಗಿ ಚಿತ್ರದ ಗೀತೆ. ಹಾಡಿದ್ದಾರೆ ಸುನೀತಾ, ಮಂಗಳಾ, ಯಶ್ ಹಾಗೂ ಸಿರಿಗೌರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅನೂಪ್ ಸೀಳಿನ್ ಅವರ ಸಂಗೀತ.

ಟಿಪ್ಪು ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕತ್ಲೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಶ್ರೀಧರ್ ವಿ ಸಂಭರ್ಮ್ ಅವರ ಸಂಗೀತ.

ನಕುಲ್ ಅಭಿಯಂಕರ್ ಅವರ ಧ್ವನಿಯಲ್ಲಿ ಲವ್ ಮಾಕ್ಟೇಲ್ 3 ಚಿತ್ರದ ಗೀತೆಯನ್ನು ಕೇಳಿದ್ರಿ. ರಾಘವೇಂದ್ರ ಅವರ ಸಾಹಿತ್ಯಕ್ಕೆ ನಕುಲ್ ಅಭಿಯಂಕರ್ ಅವರ ಸಂಗೀತವಿತ್ತು. ಇದಾಗಿತ್ತು ಇಂದಿನ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳು.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ.
2: ಬೆಳಗ್ಗೆ 9:05 ನವ ನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಒಂಬತ್ತು ಗಂಟೆ 30 ನಿಮಿಷಕ್ಕೆ ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
3: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
4: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
5: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
4: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
3: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
4: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ.
2: ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ. ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
1: ಶುಭೋದಯ ಕರ್ನಾಟಕ.
2: ತೊರೆದು ಜೀವಿಸಬಹುದೇ
0: ದಾಸರ ಪದಗಳು.

0: ಸಾಂಪ್ರದಾಯಿಕ ಗೀತೆಗಳು.
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಆನುವಂಶಿಕ ತಳಿ ಮತ್ತು ಅವುಗಳ ಉಪಯೋಗ ಕುರಿತು ಡಾಕ್ಟರ್ ಪ್ರಿಯದರ್ಶಿನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಆನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರ್ವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಚಂದ್ರಶೇಖರಯ್ಯ ಹಾಗೂ ಸಂಗಡಿಗರಿಂದ ತತ್ವಪದ. 7:45 ಕನ್ನಡದಲ್ಲಿ ಭಾಷಣ. ಮಹಿಳೆಯರ ಮಾನಸಿಕ ಆರೋಗ್ಯ ಈ ಕುರಿತು ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ ಶೆಟ್ಟಿ. ಕಾರ್ಯಕ್ರಮ ವಿಜಯಪುರ ಕೇಂದ್ರದ ಕೊಡುಗೆ. ರಾತ್ರಿ 8:00 ಚಿತ್ರಗೀತೆಗಳು ಕೇಳಿಬರುತ್ತವೆ. 8:10 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ. ವಿಷಯ ವಂಚಿತರಿಗೆ ಆದ್ಯತೆ. 9:15 ಎಂ ಗುರುರಾಜ್ ರಾವ್ ಅವರು ಹಾಡಿರುವ ಭಾವಗೀತೆಗಳು. 9:30 ಇಂಗ್ಲಿಷ್ ಯುವವಾಣಿ ಪ್ರಸಾರವಾಗಲಿದೆ. 10:00 ರವಿವಾಸರಯ್ಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ವಿದ್ವಾನ್ ಎಂಎಸ್ಎನ್ ಮೂರ್ತಿ ಅವರಿಂದ ವಯೋಲಿನ್ ವಾದನ. ಕಾರ್ಯಕ್ರಮ ಆಕಾಶವಾಣಿ ವಿಶಾಖಪಟ್ಟಣಂ ಕೇಂದ್ರದ ಕೊಡುಗೆ. ಇನ್ನು ನಾಳಿನ ಕಾರ್ಯಕ್ರಮಗಳಲ್ಲಿ ಮುಂಜಾನೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ. 6:30 ಚಿಂತನ ಭಾರತಿ ವಸ್ತ್ರದವರಿಂದ ಕಲಬುರಗಿ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಎಚ್ಎಸ್ ಭಾಗ್ಯ ಅವರು ಹಾಡಿರುವ ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. 8:35 ಆಕಾಶ ಬುಟ್ಟಿ ನಿವೃತ್ತ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾ ಜಯಪ್ರಕಾಶ್ ರಾವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಸ್ವರ ಸ್ಮೃತಿ ಬೆಂಗಳೂರು ಆಕಾಶವಾಣಿ ಕೇಂದ್ರ May 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ. ವಿದ್ವಾನ್ ರಮಣ ಬಾಲಚಂದ್ರನ್ ಅವರ ವೇಣುವಾದನವನ್ನ ಆಲಿಸುವರಿ. ಪಕ್ಕವಾದ್ಯ ಸಹಕಾರದಲ್ಲಿ ಮೃದಂಗ ವಿದ್ವಾನ್ ಅರ್ಜುನ್ ಕುಮಾರ್, ಕಂಜರ ವಿದ್ವಾನ್ ಜಿ ಗುರುಪ್ರಸನ್ನ. ಪ್ರಾಯೋಜಕರು ನಾರಾಯಣ ನೇತ್ರಾಲಯ ಬೆಂಗಳೂರು. ಇದು ಬೆಂಗಳೂರು ಕೇಂದ್ರದ ಕೊಡುಗೆ. 10:05 ಗಾನಗಂಗೆ ಚಿತ್ರಗೀತೆಗಳು. 10:30 ಸುನ್ಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. 12:05 ವನಿತಾ ವಿಹಾರ ಲೇಖಕಿ ಹಾಗೂ ಅನುವಾದಕಿ ಸಪ್ನಾ ಕಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣೇಕ್. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಇಂದು ಮಂಜುನಾಥ್. 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ. 6:30 ಜಿಲ್ಲಾ ವಾರ್ತಾ ಪತ್ರ. 6:51 ಕೃಷಿ ರಂಗ. 7:45 ಸಿರಿಗಂಧ. 9:15 ಭಾವಗೀತೆಗಳು. ಇವಿಷ್ಟು ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿವೆ. ಸಮಯ ಆಗಿದೆ 6:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ.
1: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
2: ಕನ್ನಡ ರತ್ನ ಭಂಡಾರ. ಇವತ್ತಿನ

0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಗಿರೀಶ್ ಕಾರ್ನಾಡ್ ನಟ, ನಾಟಕಕಾರ, ಲೇಖಕರು, ರಂಗಕರ್ಮಿ, ಕನ್ನಡ ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ರಚಿಸಿದ್ದಾರೆ. ಪ್ರಗತಿಪರ ಚಿಂತಕರು, ಆಕ್ಸ್ಫರ್ಡ್ನಲ್ಲಿ ವಿದ್ಯಾಭ್ಯಾಸ ಮಾಡಿದವರು, ಅಲ್ಲಿನ ಡಿಬೇಟ್ ಕ್ಲಬ್ಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಮೊದಲ ಏಷ್ಯನ್. ಜ್ಞಾನಪೀಠ ಪುರಸ್ಕೃತರಾದ ಗಿರೀಶ್ ಕಾರ್ನಾಡ್ ಅವರು ಹೇಳ್ತಾರೆ, ತಮ್ಮಲ್ಲಿನ ಯಾವುದೋ ಒಂದು ಶಕ್ತಿ, ಅಂತಃ ಸ್ಫುರಣೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೊರಬರಬೇಕು. ಅದಕ್ಕಾಗಿನೇ ನಾನು ನನ್ನದೇ ನಾಟಕಗಳನ್ನು ನಿರ್ದೇಶನ ಮಾಡೋದಕ್ಕೆ ಇಷ್ಟಪಡ್ತಿರಲಿಲ್ಲ ಅಂತ. ಗಿರೀಶ್ ಕಾರ್ನಾಡ್ ಅವರ ಧ್ವನಿಯನ್ನು, ಅವರ ಭಾಷೆಯನ್ನು ಕೇಳೋದೇ ಒಂದು ಸೊಗಸು.
1: ಈ ನನ್ನ ಯಾವುದೇ ನಾಟಕವನ್ನು ನಾನು ನಿರ್ದೇಶಿಸಬಾರದು ಅಂತ ಮೊದಲು ಒಂದು ಕಾಲದಲ್ಲಿ ಪ್ರತಿಜ್ಞೆ ಮಾಡಿದ್ದೆ.
2: ಅದು
1: ಯಾಕಂತಂದ್ರೆ, ನಾವು ಇಂಗ್ಲಿಷ್ನಲ್ಲಿ ಸ್ಕ್ರಿಪ್ಟ್ ಬರಿತೀವಿ, ಇಂಗ್ಲಿಷ್ನಲ್ಲಿ ಚಿತ್ರಕಥೆ ಬರಿತೀವಿ, ಅದು ಬರೀ ಆ ಅನುಭವ ನನಗಿದೆ. ಈಗ ಇದು ಕಾನೂರು ಹೆಗ್ಗಡತಿ ಅಂತಂದ್ರೆ ಯಾವ್ದು ತಬಲ್ಯೂ ನೀನು ಅದೇ ಮಗನ ತಗೊಳ್ಳಿ, ಆ ಹೊತ್ತಿಗೆ ನಾವೇನು ವಿಚಾರ ಮಾಡ್ತೀವಿ ಅಂತಂದ್ರೆ, ಹೀಗೆ ಇಷ್ಟಿದೆ, ಇಷ್ಟು ಡೈಲಾಗ್ ಬರ್ತದೆ, ಅದನ್ನು ಹೀಗೆ ನಾವು ಚಿತ್ರಿಸಬಹುದು ಮುಂದೆ ಚಿತ್ರಣದ ಹೊತ್ತಿಗೆ ಅದನ್ನ ಏನು ಮಾಡಬಹುದು ಅಂತ ವಿಚಾರ ಮಾಡಿ. ಆ ಥರ ನಾಟಕದಲ್ಲಿ ಆಗಬಾರ್ದು ಅಂತ ನನಗನ್ಸುತ್ತೆ. ನನ್ನಲ್ಲಿ ಏನೇನು ಸಾಧ್ಯತೆಗಳಿವೆಯೋನೋ ಅವು ಅಷ್ಟು ನಾನು ಬರೀಬೇಕಾದ್ರೆ, ನಾನು ಒಂದು ನಾಟಕ ಬರೆದು ಒಬ್ಬ ನಿರ್ದೇಶಕನ ಕೈಯಲ್ಲಿಟ್ಟರೆ ನನ್ನಿಂದ ಇನ್ನೇನು ಆಗೋ ಹಾಗಿಲ್ಲ ಅನ್ನೋ ಒಂದು ಭಾವನೆ ಬರಬೇಕು. ಅಷ್ಟು ನಾನು ಕಂಪ್ಲೀಟ್ಲಿ ಸಂಪೂರ್ಣವಾಗಿ ನನ್ನನ್ನು ವಹಿಸ್ಕೊಂಡು ಬಿಡಬೇಕು ಅದ್ರ ಅಂತ ಒಂದು ಹಣ ತೊಟ್ಟಿದ್ದೆ. ಅದಕ್ಕಾಗಿ ನನ್ನ ನಾಟಕಗಳನ್ನು ನಾನು ಎಂದೂ ಆಡಲಿಲ್ಲ, ನನ್ನ ನಾಟಕಗಳಲ್ಲಿ ಯಾವಾಗಲೂ ಭಾಗವಹಿಸಲಿಲ್ಲ. ನನ್ನ ನಾಟಕಗಳ ಚಿತ್ರಪಟಗಳಾದಾಗೆ, ಚಲನಚಿತ್ರಗಳಾದಾಗೆ, ಈ ಉದಾಹರಣಾರ್ಥ ನಾಗಮಂಡಲ ಆಯಿತು, ನಾನು ಅದು ನಾಗಾಭರಣ ನನಗೆ ಕೇಳಿದ್ರು, ನೀವು ಸ್ಕ್ರಿಪ್ಟ್ ಬರೀ ಇದು ಮಾಡಿ, ನಾನೇ ಬೇಡ, ನಿನಗೇನು ಬೇಕೋ ಮಾಡ್ಕೋ, ನಾ ಬರೆದಿದ್ದು ನನ್ನಿಂದ ಎಷ್ಟು ಸಾಧ್ಯನೋ ಬರೆದು ಮುಗಿಸ್ಬಿಟ್ಟಿದ್ದೀನಿ ಅಂತ. ಆದರೂ ಒಂದು ಅನುಭವ ನಾ ಇಲ್ಲಿ ಒಪ್ಕೊಳ್ಳಿಕ್ಕೆ ಬೇಕು. ಅದೇನಂತಂದರೆ, ನಾಟಕ ರಿಹರ್ಸಲ್ ನಡೆದಾಗೆ, ಅದನ್ನು ತರಬೇತಿ ನಡೆದಿರ್ಬೇಕಾಗಿದೆ ತಾಂತ್ರಿಕ, ಆ ಹೊತ್ತಿಗೆ ಅಲ್ಲಿದ್ದರೆ ಏನೇನೋ ಹೊಳಿತದೆ. ಕೆಲವರು ಆಕ್ಟ್ರೆಸ್ ನಟರು ಹೇಳ್ತಾರೆ, ಈ ಸಾಲು ಯಾಕೋ ಅರ್ಥ ಸರಿಯಾಗಿ ಬರ್ತಾ ಇಲ್ಲ, ಆ ಸಾಲು ಏನು ಅದು ಬೇಡ ಆಗಿತ್ತದು, ಅಥವಾ ಇದು ತೀರಾ ಪುನರುಚ್ಚಾರ ತೀರ ಆಗ್ತಾ ಇದೆ, ಅಥವಾ ಈ ಸಾಲು ಹೇಳಲಿಕ್ಕೆ ಬರೋದಿಲ್ಲ, ಹೇಳಕ್ಕೆ ಕಷ್ಟ ಆಗ್ತದೆ, ಇಂಥ ಕೆಲವು ತಾಂತ್ರಿಕವಾದ ಸಮಸ್ಯೆಗಳು ಹುಟ್ಟುತ್ತವೆ, ಕೆಲವು ಅಭಿವ್ಯಕ್ತಿಯ ಸಮಸ್ಯೆಗಳು ಹುಟ್ಟುತ್ತವೆ. ಆ ಸಮಸ್ಯೆಗಳು ನೀವು ಒಂದು ನಟವರ್ಗದ ಜೊತೆಗೆ ರಿಹರ್ಸಲ್ ಮಾಡಿದಾಗಲೇ ಗೊತ್ತಾಗೋದು. ನೀವು ಟೇಬಲ್ ಮೇಲೆ ಬರೋದು ಎಲ್ಲ ಬರೋದೆಲ್ಲ ಕರೆಕ್ಟ್ ಅಂತ ಹೇಳೋದು ಏನಿದ್ರು, ಆ ಪ್ರಕ್ರಿಯೆ ಏನಿದೆ ಅದನ್ನು ಭಾಳ ಎಂಜಾಯ್ ಮಾಡ್ತೀನಿ. ಇಂಗ್ಲೀಷ್ನಲ್ಲಿ ಯಾವುದೋ ಒಂದು ಲೈನ್ ಭಾಳ ಚೆನ್ನಾಗಿ ಬರ್ತದೆ ಅಂತಂದಾಗ್ರೆ ಅದು ಕನ್ನಡದಲ್ಲಿ ಇಲ್ಲ ಅಂತ ಹೇಳಿದ್ಬಿಟ್ಟು ಕನ್ನಡದಲ್ಲಿ ಹಾಕ್ತೀನಿ, ಕನ್ನಡದಲ್ಲಿ ಬಂದಿರೋ ಅವರು ಚೆನ್ನಾಗಿ ಮಾಡಿದ್ರಲ್ಲ ಅಂತ ಅದನ್ನು ಇಂಗ್ಲೀಷ್ನಲ್ಲಿ ಸೇರಿಸ್ಕೊತೀನಿ. ಈ ಥರ ರಿಪೇರಿ ನಡೆದೇ ಇರ್ತದೆ. ನನ್ನ ಸಾಕಷ್ಟು ಹೆಸರುವಾಸಿಯಾದ ನಾಟಕ ತುಗ್ಲಕ್ಕು, ಆ ನಾಟಕದ ಮೊದಲನೇ ಹೆಸರು ಕೂಡ ಎರಡು ರಾಜ್ಯಗಳ ನಡುವೆ ಅಂತಿತ್ತು. ಆಮೇಲೆ ಎಲ್ಲರೂ ಏನು ಇಷ್ಟುದ್ದ ನಾಟಕದ ಹೆಸರು ಯಾರು ಹೇಳ್ತಾರೆ, ತುಗ್ಲಕ್ ಅಂತ ಕೇಳಿ, ಆಮೇಲೆ ಎರಡನೇದು ಮತ್ತೆ ಪುನರ್ ಪ್ರಕಟ ಮುದ್ರಣ ಆದಾಗ ಅದನ್ನು ತುಗ್ಲಕ್ ಅಂತ ಹಾಕೊಂಡ್ಬಿಟ್ಟು. ಅದು ಮಾನಿಷದ ಆಲ್ ಇಂಡಿಯಾ ರೇಡಿಯೋಕ್ಕೆ ಬರೋದಕ್ಕೆ ಆಕಾಶವಾಣಿಯಲ್ಲಿ ನಾನು ಯಯಾತಿ ಪಬ್ಲಿಷ್ ಆಗಿತ್ತು, ನಾನು ಬಾಂಬೆಗೆ ಬಂದಿದ್ದೆ. ಆಗ ಆಲ್ ಇಂಡಿಯಾ ರೇಡಿಯೋರೊಬ್ರು ರಾಮನವಮಿಗೆ ಒಂದು ನಾಟಕ ಬರೆದು ಕೊಡು ಅಂತ ಹೇಳಿದರು. ಆದರೆ ಅದಕ್ಕಿಂತ ಹೆಚ್ಚು ಅಂತಂದ್ರೆ ತುಗ್ಲಕ್ಕು ನಿಜವಾಗಿ ನನಗೆ ಯಯಾತಿ ಬರೆದ ಮೇಲೆ ಇನ್ನೇನು ಬರೀಬೇಕು ಅಂತ ಗೊತ್ತಿದ್ದಿಲ್ಲ, ಇನ್ನು ಬರೆಯೋದು ಸಾಧ್ಯನೇ ಇಲ್ಲ ಅಂತ ಅನಿಸ್ಬಿಡುತ್ತೆ. ಇತ್ತಲಾಗಿ ಜಿ ಬಿ ಜೋಶಿ, ಮನೋಹರ್ ಗ್ರಂಥಮಾಲೆಯವರು ನನ್ನ ಪಬ್ಲಿಷರ್ ಆಗಿದ್ದರು, ಅವ್ರು ಇಂಗ್ಲೆಂಡಿಗೆ ದಿನ ಪತ್ರ ಬರೆಯೋರು, ಇನ್ನೊಂದು ನಾಟಕ ಬರೀ, ಇನ್ನೊಂದು ನಾಟಕ ಬರೀ, ನಾನು ಕಾದ್ಕೊಂಡು ಕೂತಿದ್ದೀನಿ, ಇನ್ನೊಂದು ನಾಟಕ ಬರೀ ಅಂತ. ಆಗ ಐತಿಹಾಸಿಕ ನಾಟಕ ಬರೆಯೋಣ ಅಂತ ಅನಿಸ್ತು. ಕೀರ್ತಿನಾಥ್ ಕುರ್ತಕೋಟಿಯವರು ಒಂದು ಕಡೆಗೆ ಅಂತಾರೆ, ಕನ್ನಡ ರಂಗಭೂಮಿ ಅಷ್ಟೇ ಅಲ್ಲ, ಭಾರತೀಯ ರಂಗಭೂಮಿಯ ಮೇಲೆ ಒಂದು ಒಳ್ಳೆ ಐತಿಹಾಸಿಕ ನಾಟಕ ಬಂದಿಲ್ಲ ಅಂತ. ಆವಾಗ ನನ್ನ ಲೈಬ್ರರಿಗೆ ಹೋಗಿ ಇಂಡಿಯನ್ ಹಿಸ್ಟ್ರಿ, ಭಾರತೀಯ ಇತಿಹಾಸದ ಪುಸ್ತಕ ತಗೊಂಡು ಮೊದಲನೇ ಪುಟದಿಂದ ಓದ್ಲಿಕ್ಕೆ ಶುರು ಮಾಡಿದೆ. ಓದ್ತಾ ಓದ್ತಾ ಓದ್ತಾ ಓದ್ತಾ ತುಗ್ಲಕ್ಕಿಗೆ ಬಂದಾಗ ಹಾಗಿದ್ರೆ ಇದು ಒಂದು ಒಳ್ಳೆಯ ವಿಷಯ ಅಂತ ತೆಲುಗು. ಎಬ್ಸರ್ಡಿಸ್ಟ್ ಇದು ಅಸಂಗತವಾದದ ಪರಿಣಾಮ ಆಯಿತು. ಹುಚ್ಚು ಹುಚ್ಚು ಅಂದ್ರೇನು, ಮಾನವತೆ ಅಂತಂದ್ರೇನು, ಹಿಂಸೆ ಅಂತಂದ್ರೇನು, ಇದೆಲ್ಲ ಕಾಡ್ತಿತ್ತು. ಆಗ ತುಗ್ಲಕ್ ಕರೆಕ್ಟ್ ಆಗಿದೆ ಅಂತ ಅನಿಸ್ತು. ಅಲ್ಲಿಗೆ ನಿಂತೆ ನಾನು, ಅಲ್ಲಿಗೆ ಭಾರತೀಯ ಇತಿಹಾಸ ಓದೋದು 1300 1325 ನಿಲ್ಲಿಸಿ ನಾನು ರಿಸರ್ಚ್ ಮಾಡಿದೆ.
0: ನಮ್ಮ ನೆನಪಿನ ಸಂಚಯದಿಂದ ಆರಿಸಿದ ನಟ ನಿರ್ದೇಶಕ ಗಿರೀಶ್ ಕಾರ್ನಾಡ್ ಅವರ ಮಾತು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
3: ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.
4: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಲಲಿತ್ ಮೋಹನ ತಿವಾರಿ. ಆದೌ ಮುಖ್ಯ ವಾರ್ತಾ. ನವದಿಲ್ಲಿಯಾಂ ಭಾರತ ಇಂಡೋನೇಷಿಯಾ ದೇಶಯೋ ಸಂಯುಕ್ತ ಆಯೋಗಸ್ಯ ಉಪವೇಶನಂ ಸಂಪನ್ನಂ.

ದ್ವಿಪಾಕ್ಷಿಕ ವಾರ್ತಾಯಾಂ ಉಭೌ ಪಕ್ಷೌ ಸಾಮರಿಕ ಸಹಭಾಗಿತ್ವಂ ಸುದೃಢೀಕರಣಾಯ ಸಹಮತೌ ಅಭವತಾಂ. ಗೃಹಮಂತ್ರಿಣಾ ಅಮಿತ್ ಶಾಹೇನ ಅಂತಾರಾಷ್ಟ್ರೀಯ ಸೀಮಾಯಾಂ ವಿತ್ತೀಯ ಸಂಪತ್ತಿ ವ್ಯವಹಾರೇಷು ಸೂಕ್ಷ್ಮ ನಿರೀಕ್ಷಣಾಯ ಆಹೂತಂ. ಸಿಬಿಎಸ್ಇ ಅದ್ಯ ಮಧ್ಯರಾತ್ರೌ ದ್ವಾದಶಿ ಕಕ್ಷಾಯಾಃ ಪುನರ್ಮೂಲ್ಯಾಂಕನಾಯ ಆವೇದನಸ್ಯ ವೇವ ಫಲಕಂ ಸಮಾಪಯಿಷ್ಯತಿ. ರಾಷ್ಟ್ರೀಯ ಪುರಸ್ಕಾರ ವಿಜೇತಾ ಮಲಯಾಳಂ ಅಭಿನೇತಾ ಸಲೀಂ ಕುಮಾರಃ ಕೊಚ್ಚಿನಗರೆ ದಿವಂಗತಃ. ಆಗಾಮಿ ದ್ವಿತ್ರಿ ದಿನೇಷು ಸಂಪೂರ್ಣೆ ದೇಶೆ ವ್ಯಾಪಕ ವೃಷ್ಟಿ ಭವಿಷ್ಯತಿ ಇತಿ ಐಎಂಡಿ ಇತ್ಯನೇನ ಪೂರ್ವಾನುಮಾನಂ ಪ್ರಕಟಿತಮಸ್ತಿ. ಅಪಿ ಚ ಭಾರತೀಯ ಮಲ್ಲಕ್ರೀಡಕಾಃ ಮಂಗೋಲಿಯಾಯಾಃ ಉಲಾನ್ ಬಟಾರ್ ಓಪನ್ ಕ್ರೀಡಾಯಾಂ ಭಾರತಸ್ಯ ಕೃತೆ ದ್ವೇ ಸ್ವರ್ಣ ಪದಕೆ ದ್ವೇ ಕಾಂಸ್ಯ ಪದಕೆ ಚ ವಿಜಿತವಂತಃ. ಅಥ ವಾರ್ತಾಃ ವಿಸ್ತರೇಣ. ಭಾರತ ಇಂಡೋನೇಷಿಯಾ ದೇಶಯೋ ಸಂಯುಕ್ತಾಯೋಗಸ್ಯ ಉಪವೇಶನಂ ಅದ್ಯ ನವದಿಲ್ಲಿ ನಗರೆ ಸಂಪನ್ನಂ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜೈಶಂಕರಃ ತಥಾ ತಸ್ಯ ಇಂಡೋನೇಷಿಯಾ ದೇಶೀಯಃ ಸಮಕಕ್ಷೀಯಃ ಸುಗಿಯೋನೋ ಇತ್ಯೇಷಃ ಚ ಉಪವೇಶನಸ್ಯಾಸ್ಯ ಸಹಾಧ್ಯಕ್ಷತಾಂ ಕೃತವಂತೌ. ಸಾಮಾಜಿಕ ಮಾಧ್ಯಮೇ ಪ್ರಕಾಶಿತೇ ಸಂದೇಶೇ ಡಾಕ್ಟರ್ ಜೈಶಂಕರಃ ಉಕ್ತವಾನ್ ಯತ್ ವಿಗತೇಷು ವರ್ಷೇಷು ಉಭಯೋ ದೇಶಯೋ ಮಧ್ಯೆ ವ್ಯಾಪಕ ರಣನೀತಿಕ ಸಹಭಾಗಿತಾ ಸುದೃಢಾ ಅಭವತ್. ತೇನುಕ್ತಂ ಯತ್ ರಾಜನೈತಿಕ ರಕ್ಷಾ ಸುರಕ್ಷಾ ಸಾಮುದ್ರಿಕ ನೌವಹನ್ ವಾಣಿಜ್ಯ ವಿತ್ತೀಯ ಪ್ರೌದ್ಯೋಗಿಕಿ ಸ್ವಾಸ್ಥ್ಯ ಔಷಧ ನಿರ್ಮಾಣ ಉರ್ವರಕ್ ಮಹತ್ವಪೂರ್ಣ ಖನಿಜ ಕ್ಷೇತ್ರೇಷು ತಥಾ ಪರ್ಯಟನ ಶಿಕ್ಷಣ ಏವಂ ಸಾಂಸ್ಕೃತಿಕ ಸಹಯೋಗಾದಿಷು ವಿಷಯೇಷು ಮಹತ್ವಪೂರ್ಣ ಚರ್ಚಾ ಅಭವತ್. ಉಭವ ನೇತಾರೋ ಕ್ಷೇತ್ರೀಯ ಘಟನಾಕ್ರಮಾನ್ ಬಹುಪಕ್ಷೀಯ ಸಮನ್ವಯಸ್ಯ ಸಂವರ್ಧನ ತಥಾ ಭಾರತ ಆಸಿಯಾನ್ ಸಂಬಂಧಾನಾಂ ಸುದೃಢೀಕರಣೆ ಅಪಿ ಸ್ವವಿಚಾರಾಣಾಂ ಆದಾನ ಪ್ರದಾನಂ ಅಕುರುತಾಂ. ಇತಃ ಪೂರ್ವ ಉದ್ಘಾಟನ ಭಾಷಣೆ ಡಾಕ್ಟರ್ ಜಯಶಂಕರ ಅವದತ್ ಯತ್ ಉಭಯೋ ದೇಶಯೋ ಮಧ್ಯೆ ಸಂಯುಕ್ತಾಯೋಗಸ್ಯ ಉಪವೇಶನಮಿದಂ ಚತುರ್ವರ್ಷಾನಂತರಂ ಆಯೋಜಿತಂ ಅಸ್ತಿ. ಏತತ್ ಸ್ವೀಕರಣೀಯಂ ಯತ್ ಅಸ್ಮಿನ್ ಸಮಯೇ ದ್ವಿಪಕ್ಷೀಯ ಸಂಬಂಧೇಷು ಮಹತ್ವಪೂರ್ಣ ಪ್ರಗತಿಃ ಅಭವತ್. ತೇನಗ್ರೇ ಉಕ್ತಂ ಯತ್ ಗತವರ್ಷೇ ಭಾರತ ಇಂಡೋನೇಷಿಯಾ ದೇಶೌ ಉಭೌ ರಾಜನೈತಿಕ ಸಂಬಂಧಾನಾಂ ಸ್ಥಾಪನಾಯಾಃ ಪಂಚಸಪ್ತತಿ ವರ್ಷಾಣಾಂ ಪೂರ್ತೇಃ ಉತ್ಸವಂ ಸಮ್ಯಕ್ ಆಚರಿತವಂತೌ. ಗೃಹಮಂತ್ರಿ ಅಮಿತ್ ಶಾಹ ಅಂತಾರಾಷ್ಟ್ರೀಯ ಸೀಮಾಸು ವಿತ್ತೀಯ ವ್ಯವಹಾರಾಣಾಂ ಭವನ ನಿರ್ಮಾಣಸ್ಯ ತಥಾ ಸಂಪತ್ತೀನಾಂ ಚ ಕ್ರಯಣಸ್ಯ ವಿಕ್ರಯಣಸ್ಯ ಚ ವಿಷಯೇ ಕಠೋರ ಪರ್ಯವೇಕ್ಷಣಸ್ಯ ಪಾಲನಂ ಆಹೂತವಾನ್. ಏಷಃ ನಿರ್ದೇಶಃ ತೇನ ಬಿಎಸ್ಎಫ್ ತ್ರಿಪುರಾ ಸೀಮಾ ಮುಖ್ಯಾಲಯೇ ಪೂರ್ವೋತ್ತರ ರಾಜ್ಯಸ್ಯ ಸೀಮಾವರ್ತಿ ಕ್ಷೇತ್ರಾಣಾಂ ಸಂಬಂಧೇ ಆಯೋಜಿತಾಯಾಂ ಸಭಾಯಾಂ ಪ್ರದತ್ತಃ. ಗೃಹಮಂತ್ರಿ ಗತ ಪಂಚ ವರ್ಷಾಣಾಂ ಭೂಮಿಲೇಖಾನಾಂ ಪರೀಕ್ಷಣಂ ಕಾರಯಿತುಮಪಿ ನಿರ್ದಿಷ್ಟವಾನ್. ಶೇಷಃ ಉಕ್ತವಾನ್ ಯತ್ ಸೀಮಾವರ್ತಿ ಜನಪದೇಷು ವಿತ್ತೀಯಾನುಶಾಸನಸ್ಯ ಸುನಿಶ್ಚಿತೀಕರಣಂ ರಾಜ್ಯ ಸರ್ವಕಾರಾಣಾಂ ದಾಯಿತ್ವಮಪಿ ಅಸ್ತಿ. ಉಪವೇಶನೆ ಅಸ್ಯ ವಿಷಯಸ್ಯ ಉಪರಿ ವಿಶೇಷತಯಾ ಬಲಂ ದತ್ತಂ ಯತ್ ನರೇಂದ್ರ ಮೋದಿನಃ ನೇತೃತ್ವೇ ಕೇಂದ್ರ ಪ್ರಶಾಸನಂ ಅಂತಾರಾಷ್ಟ್ರೀಯ ಸೀಮಾಸು ಉಚ್ಚತಮಸ್ತರಸ್ಯ ಸುರಕ್ಷಾಂ ಸುನಿಶ್ಚೇತುಂ ದೃಢಸಂಕಲ್ಪಿತಂ ಅಸ್ತಿ. ತಥಾ ಚ ಸೀಮಾವರ್ತಿ ಕ್ಷೇತ್ರಾಣಾಂ ಸಮಗ್ರ ವಿಕಾಸಾಯ ಸುರಕ್ಷಾಯೈ ಚ ಕೇಂದ್ರೀಯ ರಾಜ್ಯ ವಿಭಾಗಾನಾಂ ಮಧ್ಯೆ ಸುದೃಢ ಸಮನ್ವಯಸ್ಯ ಸಂವರ್ಧನಂ ಕರೋತಿ. ಅಸ್ಮಿನ್ ಉಪವೇಶನೆ ಮಾಣಿಕ್ ಶಾಹ ಮುಖ್ಯ ಸಚಿವ ಜೆಕೆ ಸಿನ್ಹಾ ಅನ್ಯೇ ಚ ವರಿಷ್ಠಾಧಿಕಾರಿಣಃ ಉಪಸ್ಥಿತಾ ಆಸನ್. ತಥೈವ ಸೀಮಾವರ್ತಿಸು ಸರ್ವೇಷಾಂ ಅಷ್ಟ ಜನಪದಾನಾಂ ಜನಪದಾಧಿಕಾರಿಣಃ ಆರಕ್ಷಿ ಅಧೀಕ್ಷಕಃ ಚಾಪಿ ಉಪಸ್ಥಿತಾ ಆಸನ್. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲ ಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರ್ಭಾಷೀಯ ತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ದ್ವಾದಶೀ ಕಕ್ಷಾಯಾಃ ಪರೀಕ್ಷಾ ಪರಿಣಾಮಸ್ಯ ಪ್ರಕಾಶನಾನಂತರಂ ಸಂಬಂಧಿತ ವಿಷಯಾಣಾಂ ಪರೀಕ್ಷಣಾಯ ಉತ್ತರಪುಸ್ತಿಕಾನಾಂ ಪುನರ್ಮೂಲ್ಯಾಂಕನಾಯ ಚ ಅಂತರ್ಜಾಲೀಯ ಮಾಧ್ಯಮೇನ ಆವೇದನ ಪತ್ರಾಣಾಂ ಪ್ರೇಷಣಸ್ಯ ಅದ್ಯ ಅಂತಿಮಾ ತಿಥಿಃ ಅಸ್ತಿ. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಪರಿಷತ್ ಸಾಮಾಜಿಕ ಮಾಧ್ಯಮೇಷು ಪ್ರಕಾಶಿತೆ ಏಕಸ್ಮಿನ್ ಸಂದೇಶೆ ಉಕ್ತವಾನ್ ಯತ್ ವೇವ್ ಫಲಕಂ ಮಧ್ಯರಾತ್ರಿ ಪರ್ಯಂತಂ ಉದ್ಘಾಟಿತಃ ಭವಿಷ್ಯತಿ. ಪರಿಷದಾ ಛಾತ್ರೇಭ್ಯಃ ಅನುರೋಧ ಕೃತ ಯತ್ ತೇ ಅಂತಿಮತಿಥೇ ಪೂರ್ವಮೇವ ಸ್ವ ಆವೇದನ ಪತ್ರಾಣಿ ಪೂರಯಿತ್ವಾ ಪ್ರೇಷಯೇಯುಃ. ರಾಷ್ಟ್ರೀಯ ಪುರಸ್ಕಾರ ವಿಜೇತಾ ಮಲಯಾಳಂ ಚಲಚಿತ್ರಾಭಿನೇತಾ ಸಲೀಂ ಕುಮಾರಃ ಹ್ಯಃ ಕೋಚಿ ನಗರೆ ದಿವಂಗತಃ. ತಸ್ಯ ಏಕಸ್ಮಿನ್ ನಿಜಿ ಚಿಕಿತ್ಸಾಲಯೇ ಉಪಚಾರಃ ಪ್ರಚಲತಿ ಸ್ಮ. ಸಃ ಸಪ್ತಪಂಚಾಶತ್ ವರ್ಷೀಯಃ ಆಸೀತ್. ಶ್ರೀಕುಮಾರಃ ಗತರಾತ್ರೌ

0: ಪ್ರಾಯಃ ಪಾದೂನ ಏಕಾದಶವಾದನೆ ದಿವಂಗತಃ. ಪ್ರಾರಂಭೇ ದೂರದರ್ಶನ ಹಾಸ್ಯ ಕಾರ್ಯಕ್ರಮೇಣ ಅವಧಾನಂ ಪ್ರಾಪ್ತಃ ಶ್ರೀ ಸಲೀಂ ಕುಮಾರಃ ಷಣ್ಣವತ್ಯಧಿಕ ಊನವಿಂಶತಿ ಶತತಮೇ ವರ್ಷೆ ಸಿದ್ದಿಕಿ ಶಮೀರ್ ಇತ್ಯನೇನ ನಿರ್ದಿಷ್ಟಂ ಈಷ್ಟಮಾನು ನೂರು ವಟ್ಟಂ ಇತಿ ಚಲಚ್ಚಿತ್ರಸ್ಯ ಮಾಧ್ಯಮೇನ ಚಲಚ್ಚಿತ್ರ ಜಗತಿ ಪ್ರವಿಷ್ಟವಾನ್. ಪ್ರಧಾನಮಂತ್ರಿಣ ನರೇಂದ್ರ ಮೋದಿನ ಅಭಿನೇತುಃ ಸಲೀಂ ಕುಮಾರಸ್ಯ ನಿಧನೆ ದುಃಖಂ ಪ್ರಕಟಿತಂ. ಭಾರತೀಯ ಋತುವಿಜ್ಞಾನ ವಿಭಾಗೇನ ದಕ್ಷಿಣ ಪಶ್ಚಿಮ ಪ್ರಾವೃಟ್ ಕಾಲಸ್ಯ ಆಗಮನೇನ ಅಗ್ರಿಮೆ ದ್ವಿತ್ರಿಷು ದಿನೇಷು ಸಂಪೂರ್ಣೇ ದೇಶೇ ತೀವ್ರ ವೃಷ್ಟೇ ಪೂರ್ವಾನುಮಾನಂ ಪ್ರಕಟಿತಂ. ಉತ್ತರ ಮಧ್ಯ ಭಾರತಸ್ಯ ಕೇಷುಚಿತ್ ಭಾಗೇಷು ಉಷ್ಣತರಂಗಸ್ಯ ಸ್ಥಿತಿ ಅಪಿ ಅನುವರ್ತತೆ. ಏತದತಿರಿಚ್ಯ ಆಗಾಮಿಷು ಚತುರ್ಷು ದಿನೇಷು ದಿಲ್ಲಿ ಪಂಜಾಬ್ ಹರಿಯಾಣ ಚಂಡೀಗಢ ಪಶ್ಚಿಮ ರಾಜಸ್ಥಾನ ತಟೀಯ ಆಂಧ್ರಪ್ರದೇಶ ಇತ್ಯೇತೇಷು ಪ್ರದೇಶೇಷು ಉಷ್ಣತರಂಗಸ್ಯ ಸ್ಥಿತಿ ಭವಿಷ್ಯತಿ ಇತಿ ಋತುವಿಜ್ಞಾನ ವಿಭಾಗೇನ ಪೂರ್ವಾನುಮಾನಿತಂ. ಉತ್ತರ ಪಶ್ಚಿಮ ಭಾರತೆ ಮಧ್ಯ ಭಾರತೆ ಚ ಆಗಾಮಿಷು ತ್ರಿಷು ದಿನೇಷು ಅಧಿಕತಮಂ ತಾಪಮಾನಂ ದ್ವಿತಃ ಷಟ್ ಡಿಗ್ರಿ ಸೆಲ್ಸಿಯಸ್ ಪರ್ಯಂತಂ ಭವಿತುಂ ಶಕ್ನೋತಿ. ತೆಲುಗು ದೇಶಂ ಪಾರ್ಟೀತಿ ದಳಸ್ಯ ರಾಷ್ಟ್ರೀಯ ಅಧ್ಯಕ್ಷೇಣ ಎನ್ ಚಂದ್ರಬಾಬು ನಾಯ್ಡು ವರೇಣ ಆಗಾಮಿ ಜೂನ್ ಮಾಸಸ್ಯ ಅಷ್ಟಾದಶೇ ದಿನಾಂಕೇ ರಾಜ್ಯಸಭಾ ನಿರ್ವಾಚನಾಯ ಸ್ವಕೀಯಸ್ಯ ದಳಸ್ಯ ತ್ರಯಃ ಪ್ರತ್ಯಾಶಿನಃ ಘೋಷಿತಾಃ. ತೇಷು ಉದ್ಯೋಗಪತಿಃ ಸನಾ ಸತೀಶಃ ಶಿಕ್ಷಾವಿದ ಭಾಷ್ಯಂ ರಾಮಕೃಷ್ಣಃ ತಥಾ ಟಿಡಿಪಿ ಸಾಮಾಜಿಕ ಮಾಧ್ಯಮ ಪ್ರಕೋಷ್ಠಸ್ಯ ಪ್ರಮುಖ ಚಿಂತಕಯಾಲ ವಿಜಯಃ ಚ ಸಂತಿ. ಅಮೇರಿಕಾ ಇರಾನ್ ದೇಶಯೋ ಮಧ್ಯೆ ಸಂಘರ್ಷಸ್ಯ ಶತದಿನಾನಿ ಜಾತಾನಿ. ಫರ್ವರಿ ಮಾಸಸ್ಯ ಅಂತೆ ಇರಾನ್ ದೇಶೆ ಅಮೇರಿಕಾ ಇಸ್ರಾಯೇಲ್ ದೇಶಾಭ್ಯಾಂ ಕೃತೈಃ ಆಕ್ರಮಣೈಃ ಆರಬ್ಧ ಅಯಂ ಸಂಘರ್ಷಃ ಅಧುನಾ ವಿಸ್ತೃತ ಕ್ಷೇತ್ರೀಯ ಸಂಕಟೆ ಪರಿಣತಃ ಜಾತಃ. ಅಸ್ಮಾತ್ ಸಂಘರ್ಷಾತ್ ಹೋರ್ಮುಜ್ಜಲ ಸಂಧಿ ಮಧ್ಯೆ ಸುರಕ್ಷಿತ ಸಮುದ್ರಯಾನ್ ಪರಿವಹನಾಯ ಸಂಕಟಂ ಉತ್ಪನ್ನಂ. ಅಧುನಾ ಲೇಬನಾನ್ ದೇಶೆ ಪುನಃ ಸಂಘರ್ಷಯುತ ಸ್ಥಿತಿ ಉತ್ಪನ್ನ ಜಾತ. ಕೇಂದ್ರೀಯ ಯುವ ಕಾರ್ಯಾಣಾಂ ಕ್ರೀಡಾ ಮಂತ್ರಿ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಅದ್ಯ ಪ್ರಾತಃ ಕಾಲೇ ನವದಿಲ್ಲಿ ನಗರೆ ಆಯೋಜಿತಸ್ಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಸೈಕಲ್ ಇತಿ ಅಭಿಯಾನಸ್ಯ ಸಪ್ತಸಪ್ತತಿತಮೇ ಸಂಸ್ಕರಣೆ ಸಹಭಾಗಿತ್ವಂ ಕೃತವಾನ್. ವಾರ್ತಾಹರೈ ಸಹ ವಾರ್ತಾಲಾಪಂ ಕುರ್ವನ್ ಅಸೌ ಅವದತ್ ಯತ್ ಸೈಕಲ್ ಇತಿ ದ್ವಿಚಕ್ರಿಕಾಯಾನಸ್ಯ ಸಂಚಾಲನಾತ್ ಪೃಥ್ವೀ ಸ್ವಚ್ಛಾ ಭವತಿ ತಥಾ ಚ ಯಾತಾಯಾತ್ ಸಂಬಂಧಸ್ಯ ಅವರೋಧಸ್ಯ ಗಂಭೀರ ಸಮಸ್ಯಾಯಾ ಸಮಾಧಾನಂ ಅಪಿ ಪ್ರಾಪ್ಯತೆ.
1: साइकिलिंग करने से आपकी हेल्थ अच्छी रहे. साइकिलिंग से फ्यूल का बचत होता है. वर्तमान में ट्रैफिक की बहुत बड़ी समस्या है, उसका भी समाधान है. तो क्यों न हम साइकिलिंग करें. देश के नागरिकों में अपने हेल्थ के प्रति अवेयरनेस बढ़ी है. मोदी जी ने आधा घंटा रोज फिटनेस देने के लिए कहा है. तो ये फिटनेस का डोज आधा घंटा के लिए हम हमेशा साइकिलिंग करेंगे तो मैं मानता हूँ कि हमारी कई समस्या का समाधान होगा.
0: ಅಭಿನೇತಾ ವಿಕ್ರಾಂತ್ ಮೇಸಿ ಅಪಿ ಫಿಟ್ ಇಂಡಿಯಾ ಸಂಡೇಸ್ ಆನ್ ಸೈಕಲ್ ಇತಿ ಕಾರ್ಯಕ್ರಮೆ ಸಮ್ಮಿಲಿತವಾನ್. ಏತದಭಿಯಾನಂ ಅದ್ವಿತೀಯಂ ಇತಿ ವರ್ಣಿತವಾನ್. ಸಹ ಅವದತ್ ಯತ್ ಈಶಾ ಉಪಕ್ರಮಃ ಅಧುನಾ ಜನಾಂದೋಲನ ರೂಪಂ ಧಾರಯತಿ. ಅದ್ಯ ವಿಶ್ವ ಖಾದ್ಯ ಸುರಕ್ಷಾ ದಿವಸಃ ಆಚರ್ಯತೆ. ಅಸ್ಯ ವರ್ಷಸ್ಯ ವಿಶ್ವ ಖಾದ್ಯ ಸುರಕ್ಷಾ ದಿವಸಸ್ಯ ವಿಷಯ ಅಸ್ತಿ ಸಮಾವಾನಾತ್ ಸಮಾಧಾನ ಪರ್ಯಂತಂ ಸರ್ವತ್ರ ಸುರಕ್ಷಿತಂ ಭೋಜನಂ. ಅಯಂ ದಿವಸಃ ಖಾದ್ಯ ಸುರಕ್ಷಾಯಾ ಅಧಿಕಾರ ರೂಪೇಣ ತಥಾ ಸಾಮೂಹಿಕ ದಾಯಿತ್ವ ರೂಪೇಣ ಜಾಗರೂಕತಾಂ ವರ್ಧಯಿತುಂ ಸಶಕ್ತಂ ಅವಸರಂ ಪ್ರದದಾತಿ. ಸ್ವಾಸ್ಥ್ಯ ಪರಿವಾರ ಕಲ್ಯಾಣ ಮಂತ್ರಿ ಜಗತ್ ಪ್ರಕಾಶ್ ನಡ್ಡಾ ಸ್ವಸ್ಥ ಭವಿಷ್ಯಾಯ ಸುರಕ್ಷಿತ ಸ್ವಚ್ಛ ಭೋಜನಾಯ ಚ ಭಾರತ ಪ್ರಶಾಸನಿಕ ಪ್ರತಿಬದ್ಧತಾಂ ಪುನರುಚ್ಚಾರಿತವಾನ್. ಅಸ್ಮಿನ್ ಅವಸರೆ ಅಸೌ ಸಾಮಾಜಿಕ ಮಾಧ್ಯಮೇಷು ಪ್ರಕಾಶಿತೇ ಸಂದೇಶೆ ಉತ್ತಮಂ ಆಹಾರಂ ಸ್ವೀಕರ್ತುಂ ತಥಾ ಚ ಆತ್ಮನಿರ್ಭರ ಭಾರತಸ್ಯ ನಿರ್ಮಾಣೆ ಯೋಗದಾನಂ ದಾತುಂ ಜನೇಭ್ಯ ಆಹೂತವಾನ್. ನವಚಂಡೀಗಢ ನಗರೆ ಆಯೋಕ್ಷ್ಯಮಾಣೆ ನಿಕಷ ಕ್ರಿಕೆಟ್ ಕ್ರೀಡಾಯಾ ದ್ವಿತೀಯ ದಿನೆ ಭಾರತೀಯ ದಲೇನ ಅಫ್ಘಾನಿಸ್ತಾನ ದಲಸ್ಯ ಸಮ್ಮುಖೆ ಅಷ್ಟ ಕ್ರೀಡಕಾನಾಂ ಹಾನಿ ಪುರಸ್ಸರಂ ಚತುಷ್ಟ್ಯಧಿಕ ಪಂಚಶತ ಧಾವನಾಂಕಾನ್ ಸಮರ್ಜ್ಯ ಪ್ರಥಮ ಚಕ್ರೀಯ ಕ್ರೀಡಾ ಘೋಷಿತ. ಭಾರತೀಯ ಮಲ್ಲ ಕ್ರೀಡಕಾಃ ಮಂಗೋಲಿಯಾಯಾಃ ಉಲಾನ್ ಬಟಾರ್ ಓಪನ್ ಕ್ರೀಡಾಯಾಂ ಭಾರತಸ್ಯ ಕೃತೆ ದ್ವೇ ಸ್ವರ್ಣ ಪದಕೆ ದ್ವೇ ಕಾಂಸ್ಯ ಪದಕೆ ಚ ವಿಜಿತವಂತಃ ಇತಿ ವಾರ್ತಾಃ.
2: ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ.
3: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಮಸ್ಕಾರ, ನಾನು ಡಾಕ್ಟರ್ ದೀಪ.

0: ಎಂಬಿ. ಇಂದಿನ ವಿಷಯ, ನಾವು ಬಳಸುವ ಸ್ಮಾರ್ಟ್ಫೋನ್ನ ಬಿಡಿಭಾಗಗಳು ಯಾವ ಭೂಖಂಡದ ಖನಿಜ ಸಂಪನ್ಮೂಲವಿರಬಹುದು ಗೊತ್ತೇ? ವಿಶ್ವದಾದ್ಯಂತ ಜರುಗುವ ಘಟನೆಗಳನ್ನ ಕ್ಷಣ ಮಾತ್ರದಲ್ಲಿ ನಮ್ಮ ಕಣ್ಣ ಮುಂದೆ ತೋರಿಸುವ, ಭೌತಿಕವಾಗಿ ನಾವು ಎಷ್ಟೇ ದೂರವಿದ್ದರೂ ನಮ್ಮನ್ನೆಲ್ಲ ಬೆಸೆಯುವ ಮಾಧ್ಯಮ ಸ್ಮಾರ್ಟ್ಫೋನ್ ಎಂಬ ಗ್ಯಾಜೆಟ್. ಹಾಗಾದ್ರೆ ನಾವು ಬಳಸುತ್ತಿರುವಂತಹ ಮೊಬೈಲ್ ಒಳಗೇನಿದೆ, ಅದರ ಬಿಡಿ ಭಾಗಗಳನ್ನ ಯಾವುದರಿಂದ ತಯಾರಿಸಲಾಗಿದೆ, ಕುತೂಹಲವಿದೆಯಲ್ವಾ? ನಮಗೆಲ್ಲ ತಿಳಿದಿರುವಂತೆ ಕೆಮಿಸ್ಟ್ರಿಯ ಜೀವಾಳ ಮೂಲ ಧಾತುಗಳು. ಇದುವರೆವಿಗೂ ಲಭ್ಯವಿರುವ 118 ಮೂಲ ವಸ್ತುಗಳ ಪೈಕಿ 50 ಹೆಚ್ಚಿನ ಧಾತುಗಳನ್ನ ಸ್ಮಾರ್ಟ್ಫೋನ್ ತಯಾರಿಕೆಯಲ್ಲಿ ಇಂದು ಬಳಸಲಾಗ್ತಾ ಇದೆ. ಭೂಮಿಯೊಳಗೆ ಅಡಕವಾಗಿರುವ ಅನೇಕ ಖನಿಜ, ಅದಿರು, ಕಲ್ಲುಗಳಿಂದ ಸಂಸ್ಕರಿಸಿದ ವಿವಿಧ ಲೋಹಗಳು, ಅಲೋಹಗಳು, ವಿರಳ ಧಾತುಗಳು ಹಾಗೂ ಮಿಶ್ರ ಲೋಹಗಳು ಸೇರಿದಂತೆ ವಿವಿಧ ಮೂಲವಸ್ತುಗಳ ಸಮಾಗಮವೇ ಸ್ಮಾರ್ಟ್ಫೋನ್. ಉದಾಹರಣೆಗೆ ಚಿನ್ನ, ಬೆಳ್ಳಿ, ಪ್ಲಾಟಿನಂ, ಪಲ್ಲಾಡಿಯಂ, ಕಾಪರ್, ನಿಕೆಲ್, ಟ್ಯಾಂಟಾಲಂ, ಕೋಬಾಲ್ಟ್, ಕ್ರೋಮಿಯಂ, ಅಲ್ಯೂಮಿನಿಯಂ, ಟಿನ್, ಅರ್ಸೆನಿಕ್, ಗ್ಯಾಲಿಯಂ, ಮೆಗ್ನೀಷಿಯಂ, ಟಂಗ್ಸ್ಟನ್, ಜಿಂಕ್ ಇತ್ಯಾದಿ ಇತ್ಯಾದಿ. ಈ ಎಲ್ಲಾ ಧಾತುಗಳು ಅಡಗಿರುವ ಖನಿಜ ಸಂಪನ್ಮೂಲಗಳು ಯಾವುದೇ ಒಂದು ಭೂಖಂಡ ಅಥವಾ ಒಂದು ದೇಶದ ಸಂಪತ್ತು ಮಾತ್ರವಲ್ಲ, ಬದಲಾಗಿ ಏಷ್ಯಾ, ಆಫ್ರಿಕಾ, ಆಸ್ಟ್ರೇಲಿಯಾ, ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕದ ಭೂಖಂಡಗಳಲ್ಲಿ ಸಮೃದ್ಧವಾಗಿ ಹರಡಿಕೊಂಡಿರುವ ಖನಿಜಗಳಾಗಿವೆ. ಅಂದ್ರೆ ನಮ್ಮ ಕೈಯಲ್ಲಿರುವ ಫೋನ್ ಒಂದು ರೀತಿಯಲ್ಲಿ ಜಗತ್ತಿನ ಸಂಪನ್ಮೂಲಗಳ ಸಂಗ್ರಹವೇ ಆಗಿದೆ. ನಮ್ಮ ಕೈಯಲ್ಲಿನ ಸ್ಮಾರ್ಟ್ಫೋನ್ ಏನಾದರೂ ಆಕಸ್ಮಿಕವಾಗಿ ಕೈಯಿಂದ ಜಾರಿ ಬಿದ್ದಾಗ ನಮ್ಮ ಗಮನವೆಲ್ಲ ಅದರ ಟಚ್ ಸ್ಕ್ರೀನ್ ಪರದೆಯ ಮೇಲೆಯೇ. ಸಿಲಿಕೇಟ್ ಗಾಜು ಮತ್ತು ಪೊಟಾಷಿಯಂ ಧಾತುವನ್ನ ರಾಸಾಯನಿಕವಾಗಿ ಸೇರಿಸಿದಾಗ ಆದ ಗಾಜಿನ ರಚನೆಯೇ ಟಚ್ ಸ್ಕ್ರೀನ್ ಪರದೆ. ಈ ಗಾಜಿನ ಪರದೆಯ ಮೇಲೆ ಇಂಡಿಯಂ ಮತ್ತು ಟಿನ್ ಲೋಹಗಳ ಧಾತುಗಳ ಆಕ್ಸೈಡ್ಗಳ ಲೇಪನವನ್ನ ಪರದೆಯ ಉದ್ದ ಮತ್ತು ಅಗಲವಾಗಿ ಹೆಣಿಗೆಯ ಜಾಲರಿಯಂತೆ ರೂಪಿಸಲಾಗುತ್ತದೆ. ಈ ಲೇಪನವು ವಿದ್ಯುತ್ ವಾಹಕವಾಗಿ ಕೆಲಸ ನಿರ್ವಹಿಸುತ್ತದೆ. ಈ ಸಿಲಿಕೇಟ್ ಗಾಜನ್ನ ತಯಾರಿಸಲು ಬೇಕಾದ ಮರಳು ಯುನೈಟೆಡ್ ಸ್ಟೇಟ್ಸ್ನಾಗಿರಬಹುದು, ಪೊಟಾಷಿಯಂ ಕೆನಡಾ ಅಥವಾ ಬೆಲರಸ್ ದೇಶದ್ದಾಗಿರಬಹುದು, ಇಂಡಿಯಂ ಲೋಹದ ಖನಿಜ ಸಂಪನ್ಮೂಲ ಚೀನಾದ್ದಾಗಿರಬಹುದು, ರಿಪಬ್ಲಿಕ್ ಆಫ್ ಕೊರಿಯಾದ್ದು ಕೂಡ ಆಗಿರಬಹುದು, ಹಾಗೂ ಟಿನ್ ಲೋಹ ಇಂಡೋನೇಷ್ಯಾದ್ದಾಗಿರಬಹುದು. ಇನ್ನು ಮೊಬೈಲ್ನ ಶಕ್ತಿ ಕೇಂದ್ರ ಅವುಗಳಲ್ಲಿನ ಬ್ಯಾಟರಿಗಳು. ಲಿಥಿಯಂ ಬ್ಯಾಟರಿಯ ಕ್ಯಾಥೋಡ್ ಆಗಿದ್ರೆ ಶುದ್ಧ ರೂಪದ ಗ್ರಾಫೈಟ್ ಆನೋಡ್ ಆಗಿರುತ್ತೆ. ಈ ಲಿಥಿಯಂ ಆಸ್ಟ್ರೇಲಿಯಾ, ಚಿಲೆ, ಅರ್ಜೆಂಟೈನಾ ಅಥವಾ ಚೀನಾದ ಖನಿಜ ಸಂಪನ್ಮೂಲಗಳಿಂದ ಸಂಸ್ಕರಿಸಿದ್ದಿರಬೇಕು. ಗ್ರಾಫೈಟ್ ಭಾರತದಿಂದಲೇ ತಯಾರಾಗಿರಬಹುದು. ಇನ್ನು ಮೊಬೈಲ್ನ ಮಿದುಳು ಅಂತಲೇ ಕರೆಸಿಕೊಳ್ಳುವುದು ಅವುಗಳ ಸರ್ಕ್ಯೂಟ್ ಬೋರ್ಡ್. ಇವುಗಳಲ್ಲಿ ತಾಮ್ರ, ಚಿನ್ನ, ಬೆಳ್ಳಿ ಮತ್ತು ಪ್ಲಾಟಿನಂ ಲೋಹಗಳನ್ನ ಬಳಸಲಾಗುತ್ತದೆ. ತಾಮ್ರದ ಅದಿರಾದ ಚಾಕೋಪೈರೆಟ್ಸ್ ಚಿಲೆ ಅಥವಾ ಯುನೈಟೆಡ್ ಸ್ಟೇಟ್ಸ್, ಪೆರು, ಚೀನಾ, ಆಸ್ಟ್ರೇಲಿಯಾ, ರಷ್ಯಾ, ಇಂಡೋನೇಷ್ಯಾ, ಕೆನಡಾ ಅಥವಾ ಜಾಂಬಿಯಾದ್ದು ಕೂಡ ಆಗಿರಬಹುದು. ಚಿನ್ನ ಮತ್ತು ಪ್ಲಾಟಿನಂ ದಕ್ಷಿಣ ಆಫ್ರಿಕಾದ ಗಣಿಗಾರಿಕೆಯಿಂದ ಬಂದಿರಬಹುದು. ಇನ್ನು ಬೆಳ್ಳಿ ಮೆಕ್ಸಿಕದ್ದೋ ಅಥವಾ ಪೆರುವಿನದ್ದೋ ಆಗಿರಬೇಕು. ಮೊಬೈಲ್ನ ಕೆಪಾಸಿಟರ್ ಆಗಿ ಬಳಸುವ ಟ್ಯಾಂಟಾಲಂ ಎನ್ನುವ ಹೊಳೆಯುವ ಬೂದು ಬಣ್ಣದ ಲೋಹ ರವಾಂಡ, ಬ್ರೆಜಿಲ್ನ ಗಣಿಗಳಿಂದ ಸಂಸ್ಕರಣೆಗೊಂಡು ಬಂದದ್ದಿರಬಹುದು. ಸ್ಮಾರ್ಟ್ಫೋನ್ ವೈಬ್ರೇಷನ್ ಮೋಡ್ಗೆ ಕಾರಣ ಟಂಗ್ಸ್ಟನ್ ಎನ್ನುವ ಧಾತು. ಅದು ಚೀನಾದ ಗಣಿಗಳಿಂದಲೇ ಸಂಸ್ಕರಣೆಗೊಂಡು ನಿಮ್ಮ ಮೊಬೈಲ್ ತಲುಪಿರಬಹುದು. ಇವು ಉದಾಹರಣೆಗಳಷ್ಟೇ. ಮೊಬೈಲ್ನ ಇನ್ನೂ ಹಲವು ಬಿಡಿಭಾಗಗಳು ಒಟ್ಟಾಗಿ ಸ್ಮಾರ್ಟ್ಫೋನ್ ಎಂಬ ಮಾಯಾವಿ ನಮ್ಮನ್ನೆಲ್ಲ ತಲುಪಲು ಪೆಟ್ರೋಲಿಯಂ ಉತ್ಪನ್ನಗಳೂ ಬೇಕಲ್ವೇ? ಅವು ಕೂಡ ಹಲವು ದೇಶಗಳ ಸಂಪತ್ತೂ ಹೌದು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಡಾಕ್ಟರ್ ದೀಪಾ ಎಂಬಿ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದಿರಿ.

0: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz.
1: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದು ನೀಡುವ ಗೀತೆಗಳ ಸ್ವರಮಾಲೆ
2: ಶುಭೋದಯ ಕರ್ನಾಟಕ.
3: ತೊರೆದು ಜೀವಿಸಬಹುದೇ
1: ದಾಸರ ಪದಗಳು,
3: ಹರಿ ನಿನ್ನ ಚರಣಗಳ
2: ವಚನಗಳು,
4: ಉಳ್ಳವರು ಶಿವಾಲಯವ ಮಾಡುವರು
1: ಸಾಂಪ್ರದಾಯಿಕ ಗೀತೆಗಳು,
2: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
1: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಸಮಯ 6:37. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.
1: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ ಹೈ.
2: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
3: ಮೂರು ಕಾಲೇಜ್ನಲ್ಲಿ
4: ಚಿಂತಿಸಬೇಡಿ,
3: ಫೀಸ್ ನೋಡು.
5: ಏನ್ ಸಮಾಚಾರ?
6: ಏನಾಯ್ತು?
4: ಫೀಸ್ ನ ಟೆನ್ಷನ್.
5: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
7: RBI ಹೇಳುತ್ತೆ,
8: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
9: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
10: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ. ಒಂದೇ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರದ ಜನತೆಗೆ ಕೃತಜ್ಞತಾ ಸಮರ್ಪಣೆ. ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿ ತೋಟವನ್ನಾಗಿಸಲು ಪಣ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ

0: 25 ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ 900 ವೈದ್ಯರ ಹುದ್ದೆಗಳು ಖಾಲಿ, ಭರ್ತಿಗೆ ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್. ಧಾರವಾಡ ಪ್ರತ್ಯೇಕ ಮಹಾನಗರ ರಚನೆ ಬೇಡಿಕೆ ನ್ಯಾಯಯುತ, ಸರ್ಕಾರ ಶೀಘ್ರದಲ್ಲೇ ಅಧಿಸೂಚನೆ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಇಂದು ಮೊದಲ ಬಾರಿಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಾರೋಹಳ್ಳಿ ಹಾಗೂ ಕನಕಪುರ ತಾಲೂಕಿಗೆ ಭೇಟಿ ನೀಡಿ ರೋಡ್ ಶೋ ನಡೆಸುವ ಮೂಲಕ ತಮ್ಮನ್ನು ಬೆಂಬಲಿಸಿದ ಜನತೆಗೆ ಕೃತಜ್ಞತೆ ಸಲ್ಲಿಸಿದರು. ಮೊದಲಿಗೆ ಹಾರೋಹಳ್ಳಿ ಸರ್ಕಲ್ಗೆ ಆಗಮಿಸಿದ ಮುಖ್ಯಮಂತ್ರಿಯವರಿಗೆ ಹೂವಿನ ಮಳೆ ಸುರಿಸುವ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಅಲ್ಲಿ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದ ಅವರು ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಬಳಿಕ ತೆರೆದ ವಾಹನದ ಮೂಲಕ ತುಂಗಣಿ, ಟಿ ಬೇಕುಪ್ಪೆ, ನಾರಾಯಣ್ಪುರ, ಕೋಡಿಹಳ್ಳಿ, ಹೇರಿಂದ್ಯಾಪನಹಳ್ಳಿ, ಕೊಳಗೊಂಡನಹಳ್ಳಿ, ಹುಣಸನಹಳ್ಳಿ, ಹೊಸದುರ್ಗಕ್ಕೆ ಆಗಮಿಸಿ ರಸ್ತೆ ಬದಿಗಳಲ್ಲಿ ನೆರೆದಿದ್ದ ಸಹಸ್ರಾರು ಅಭಿಮಾನಿಗಳು ಹಾಗೂ ಮತದಾರರತ್ತ ಕೈಬೀಸುತ್ತಾ ಧನ್ಯವಾದ ಸಮರ್ಪಿಸಿದರು. ಈ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನನಗೆ ಜಾತಿ ಧರ್ಮ ಭೇದಭಾವದ ಮೇಲೆ ನಂಬಿಕೆಯಿಲ್ಲ, ಕುವೆಂಪು ಅವರು ಹೇಳಿರುವಂತೆ ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಮಾಡಬೇಕು, ಇದಕ್ಕೆ ಎಲ್ಲರ ಸಹಕಾರ ಬೇಕು ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಉಳಿದ ಮೂಲ ವೃಂದದಲ್ಲಿನ ವಿವಿಧ ಜಿಲ್ಲಾ, ನಗರ ಹಾಗೂ ಘಟಕಗಳಲ್ಲಿ ಒಟ್ಟು 3395 ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇವೆ. ಇವುಗಳ ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ರಾಜ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿಯ ಪ್ರಮುಖ ಪ್ರಕ್ರಿಯೆಯಾದ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸಲಿದೆ. ಆಫ್ಲೈನ್ ಒಎಂಆರ್ ಮಾದರಿಯಲ್ಲಿ ಪರೀಕ್ಷೆಗಳು ಜರುಗಲಿವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅವರು ತಿಳಿಸಿದ್ದಾರೆ. ಒಟ್ಟು 3395 ಹುದ್ದೆಗಳಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 2266, ಮಹಿಳಾ ಅಭ್ಯರ್ಥಿಗಳಿಗೆ 755, ಸೇವಾನಿರತ ಪುರುಷರಿಗೆ 257, ಸೇವಾನಿರತ ಮಹಿಳೆಯರಿಗೆ 82 ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 35 ಹುದ್ದೆಗಳನ್ನು ಕಾಯ್ದಿರಿಸಲಾಗಿದೆ ಎಂದು ಹೇಳಿದ್ದಾರೆ. ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯು ನಾಳೆ ಜೂನ್ 8 ಅಧಿಕೃತವಾಗಿ ಆರಂಭವಾಗಲಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಗೃಹ ಬಳಕೆಯ ಅಡುಗೆ ಅನಿಲ್ ಸಿಲಿಂಡರ್ ದರ ಏರಿಕೆಯನ್ನು ಮಾಡುವ ಮೂಲಕ ಕೇಂದ್ರ ಬಿಜೆಪಿ ಸರ್ಕಾರ ಸದಾ ಜನವಿರೋಧಿ ನೀತಿಯನ್ನು ಅನುಸರಿಸಿಕೊಂಡು ಬರುತ್ತಿದೆ ಎಂದು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಜಯಪುರದಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು, ಅಂತಾರಾಷ್ಟೀಯ ಮಟ್ಟದಲ್ಲಿ ಬೆಲೆ ಕಡಿಮೆ ಆದಾಗಲೂ ಜನರಿಗೆ ಪೆಟ್ರೋಲ್, ಡೀಸೆಲ್ ದರ ಕಡಿಮೆ ಮಾಡಲಿಲ್ಲ. ಈಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಜಾಸ್ತಿ ಆಗಿರುವುದರಿಂದ ಬೆಲೆ ಜಾಸ್ತಿ ಮಾಡಿದ್ದಾರೆ. ಆಗ ಬೆಲೆ ಕಡಿಮೆಯಾದಾಗ ಜನರಿಗೆ ಬೆಲೆ ಕಡಿಮೆ ಮಾಡಿದ್ದರೆ ಈಗ ಹೊರೆ ಆಗುತ್ತಿರಲಿಲ್ಲ ಎಂದರು. ಅಡುಗೆ ಅನಿಲ ಸಿಲಿಂಡರ್ ಬೆಲೆಯನ್ನು ಮತ್ತೆ 29 ರೂಪಾಯಿ ಹೆಚ್ಚಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರ ಖಂಡನೀಯ ಎಂದು ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಕಳೆದ 3 ಇದು 2ನೇ ಬಾರಿ ಬೆಲೆ ಏರಿಕೆಯಾಗಿದೆ. ಒಂದು ಕಡೆ ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರುತ್ತಿದ್ದರೆ ಮತ್ತೊಂದು ಕಡೆ ಅಡುಗೆ ಅನಿಲದ ಬೆಲೆ ಹೆಚ್ಚಿಸುವ ಮೂಲಕ ಕೇಂದ್ರ ಸರ್ಕಾರ ಮಧ್ಯಮ ವರ್ಗ, ಬಡವರು ಮತ್ತು ಗೃಹಿಣಿಯರ ಮೇಲೆ ಮತ್ತಷ್ಟು ಆರ್ಥಿಕ ಹೊರೆ ಹಾಕಿದೆ ಎಂದು ಬೆಳಗಾವಿಯಲ್ಲಿ ಅವರು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ತಕ್ಷಣವೇ ಈ ಬೆಲೆ ಏರಿಕೆ ನಿರ್ಧಾರವನ್ನು ಹಿಂಪಡೆದು ಸಾಮಾನ್ಯ ಕುಟುಂಬಗಳಿಗೆ ಪರಿಹಾರ ಒದಗಿಸಬೇಕು. ಬೆಲೆ ಏರಿಕೆಯಿಂದ ತತ್ತರಿಸಿರುವ ಜನರ ಬದುಕನ್ನು ಇನ್ನಷ್ಟು ಸಂಕಷ್ಟಕ್ಕೆ ತಳ್ಳುವ ಬದಲು ಅವರ ಹಿತಾಸಕ್ತಿಯನ್ನು ಕಾಪಾಡುವ ನೀತಿಗಳನ್ನು ಜಾರಿಗೆ ತರಬೇಕು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯು ಪಶ್ಚಿಮ ಬಂಗಾಳದಂತೆ ಆಗದಿರಲು ರಾಜ್ಯ ಕಾಂಗ್ರೆಸ್ ಸರ್ಕಾರವು ಪ್ರತಿಯೊಬ್ಬರಿಗೂ ಪರಿಷ್ಕರಣೆಗೆ ಅಗತ್ಯವಿರುವ ದಾಖಲಾತಿಗಳನ್ನು ತುರ್ತಾಗಿ ಒದಗಿಸಲು ಮುಂದಾಗಬೇಕೆಂದು ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಡಾ ಕೆ ಪ್ರಕಾಶ್ ಒತ್ತಾಯಿಸಿದ್ದಾರೆ. ಕೋಲಾರದಲ್ಲಿ ಎಸ್ಐಆರ್ ಸಾಧಕ ಬಾಧಕಗಳ ಕುರಿತಂತೆ ಏರ್ಪಡಿಸಿದ್ದ ದುಂಡುಮೇಜಿನ ಸಭೆಯಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಯಲ್ಲಿ ಯಾವುದೇ ಅರ್ಹ ಮತದಾರರು ಪಟ್ಟಿಯಿಂದ ಕೈಬಿಟ್ಟು ಹೋಗದಂತೆ ಗಮನಹರಿಸಬೇಕು. ಪರಿಷ್ಕರಣೆಗೆ ಅಗತ್ಯವಿರುವ ಜನನ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ ಹಾಗೂ ವಂಶವೃಕ್ಷ ಪ್ರಮಾಣಪತ್ರ ದಾಖಲೆಗಳನ್ನು ಚುನಾವಣಾ ಮಾದರಿಯಲ್ಲಿ ಅರ್ಜಿ ಸಲ್ಲಿಸಿದ ದಿನವೇ ಜನತೆಗೆ ಸಿಗುವಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಸಲಹೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುಮಾರು 900 ವೈದ್ಯರ ಹುದ್ದೆಗಳು ಖಾಲಿ ಇದ್ದು ಭರ್ತಿಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇರುವುದು ಗಮನದಲ್ಲಿದೆ. ಖಾಯಂ ನೇಮಕ ಪ್ರಕ್ರಿಯೆ ಆಗುವವರೆಗೆ ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಲಾಗುವುದು. ಹಂತ ಹಂತವಾಗಿ ಸರ್ಕಾರಿ ಆಸ್ಪತ್ರೆಗಳ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸಲು ಒತ್ತು ನೀಡಲಾಗುವುದು ಎಂದು ತಿಳಿಸಿದರು. ಎಂಬಿಬಿಎಸ್ ಆದವರು ಸೇವೆ ಸಲ್ಲಿಸಲು ಬಂದರೆ ಅವರಿಗೆ ಡಿಎಚ್ಒಗಳು 1 ವಾರದೊಳಗೆ ತಾತ್ಕಾಲಿಕ ನೇಮಕಾತಿಯ ಆದೇಶ ಪತ್ರ ನೀಡಬೇಕು. ಇಲ್ಲದಿದ್ದಲ್ಲಿ ಡಿಎಚ್ಒಗಳನ್ನು ಅಮಾನತು ಮಾಡಲಾಗುವುದು. ನೇಮಕ ಆದವರಿಗೆ 60,000 ರೂಪಾಯಿ ವೇತನ ನೀಡಲಾಗುವುದು ಎಂದು ತಿಳಿಸಿದರು. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಯಾವ ರೀತಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂಬುದನ್ನು ಖುದ್ದಾಗಿ ಸ್ಥಳಕ್ಕೆ ತೆರಳಿ ಪರಿಶೀಲಿಸಲಾಗುವುದು. ಈ ನಿಟ್ಟಿನಲ್ಲಿ ರಾತ್ರಿ ವೇಳೆ ಆಸ್ಪತ್ರೆಗಳಿಗೆ ಭೇಟಿ ನೀಡಲು ನಿರ್ಧರಿಸಿರುವುದಾಗಿ ಸಚಿವ ಯುಟಿ ಖಾದರ್ ಹೇಳಿದರು. ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ರಚನೆ ಮಾಡಬೇಕೆಂಬ ಬೇಡಿಕೆ ನ್ಯಾಯಯುತವಾಗಿದ್ದು, ಸರ್ಕಾರ ಈಗಾಗಲೇ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದೆ. ಶೀಘ್ರದಲ್ಲೇ ಈ ಕುರಿತು ಅಂತಿಮ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇಂದು ಧಾರವಾಡ ಪ್ರತ್ಯೇಕ ಪಾಲಿಕೆಗಾಗಿ ಆಗ್ರಹಿಸಿ ಹೋರಾಟ ನಡೆಸುತ್ತಿರುವ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹಿಗಳ ನಿಯೋಗ ಸಚಿವರನ್ನು ಭೇಟಿ ಮಾಡಿ ಚರ್ಚಿಸಿತು. ಸತ್ಯಾಗ್ರಹದ ನೇತೃತ್ವ ವಹಿಸಿರುವ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ವಿಷಯವನ್ನು ಸುದೀರ್ಘವಾಗಿ ಪ್ರಸ್ತಾಪಿಸಿದರು. ಶಾಸಕ ಪ್ರಸಾದ್ ಅಬ್ಬಯ್ಯ ಧಾರವಾಡ ಜನತೆಯ ಆಶಯವನ್ನು ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟು ಕೂಡಲೇ ಇದನ್ನು ಈಡೇರಿಸುವಂತೆ ಕೋರಿದರು. ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಚಿವರು, ಧಾರವಾಡ ಸತ್ಯಾಗ್ರಹಿಗಳ ಹೋರಾಟಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಸತ್ಯಾಗ್ರಹವನ್ನು ಕೈಬಿಡುವಂತೆ ಮನವಿ ಮಾಡಿದರು. ಸಚಿವ ಸ್ಥಾನ ನೀಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪಕ್ಷದ ವರಿಷ್ಠರಲ್ಲಿ ಮನವಿ ಮಾಡಿದ್ದು, ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಮಂತ್ರಿ ಸ್ಥಾನ ಸಿಗುವ ವಿಶ್ವಾಸವಿದೆ ಎಂದು ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ ಕಳೆದ 4.5 ದಶಕದಿಂದ ಸಚಿವ ಸ್ಥಾನ ಸಿಕ್ಕಿಲ್ಲ. ನಮ್ಮ ಕುಟುಂಬ 5 ದಶಕಗಳಿಂದ ರಾಜಕಾರಣದಲ್ಲಿ ಸಕ್ರಿಯವಾಗಿದೆ. ನಾನು 3ನೇ ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಕಾಂಗ್ರೆಸ್ ಸೇರಿದ ನಂತರ ಸಂಸತ್ ಚುನಾವಣೆ, ವಿಧಾನ ಪರಿಷತ್ನ ವಿವಿಧ ಕ್ಷೇತ್ರಗಳು ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಿದ್ದೇನೆ. ಹಾಗಾಗಿ ಸಚಿವ ಸ್ಥಾನ ಕೇಳಿದ್ದೇನೆ ಎಂದು ಹೇಳಿದರು. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇದ್ದ ದಾವಣಗೆರೆ ಜಿಲ್ಲೆಯ ಅಪಘಾತ ಪ್ರಕರಣವೊಂದನ್ನು ಸಮಾಧಾನ ಸಮಾರೋಹ ವಿಶೇಷ ಲೋಕ ಅದಾಲತ್ ಅಡಿ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದ್ದು, ಕಕ್ಷಿದಾರರಿಗೆ 6 ಲಕ್ಷ ರೂಪಾಯಿ ಹೆಚ್ಚುವರಿ ಪರಿಹಾರ ಕೊಡಿಸುವ ಮೂಲಕ ಜಿಲ್ಲೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸುಪ್ರೀಂಕೋರ್ಟ್ ಪ್ರಕರಣವೊಂದನ್ನು ಸ್ಥಳೀಯವಾಗಿ ಬಗೆಹರಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಡಿಕೆ ವೇಲಾ ತಿಳಿಸಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವ ಹಾಗೂ ರಾಜಿ ಮಾಡಿಕೊಳ್ಳಲು ಯೋಗ್ಯವಾಗಿರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಈ ವಿಶೇಷ ಲೋಕ್ ಅದಾಲತ್ ಹಮ್ಮಿಕೊಂಡಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರದ ಜನತೆಗೆ ಕೃತಜ್ಞತಾ ಸಮರ್ಪಣೆ. ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿ ತೋಟವನ್ನಾಗಿಸಲು ಪಣ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ 3,395 ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ 900 ವೈದ್ಯರ ಹುದ್ದೆಗಳು ಖಾಲಿ, ಭರ್ತಿಗೆ ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್. ಧಾರವಾಡ ಪ್ರತ್ಯೇಕ ಮಹಾನಗರ ರಚನೆ ಬೇಡಿಕೆ ನ್ಯಾಯಯುತ, ಸರ್ಕಾರ ಶೀಘ್ರದಲ್ಲೇ ಅಧಿಸೂಚನೆ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
3: ನಾನೆಲ್ಲಿದ್ದೀನಿ?
4: ನಿನ್ನಲ್ಲ, ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು.
3: ಬುದ್ಧಿ.

0: ಚಾರ್ಜ್ ಮಾಡು.
1: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
0: ನೋಡಿದ್ಯಾ
2: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್.
1: ಈಗೇನ್ ಮಾಡ್ತೀಯಾ?
2: ಫ್ರೀ ವೈಫೈ ಇದೆ ಅಲ್ಲ.
0: ಪೆದ್ದು ಸುಧಾರಿಸ್ಕೋ.
1: ಪೇಮೆಂಟ್ಸ್ ಗಾಗಿ ನೋ ಓಪನ್ ವೈಫೈ
2: ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ.
1: RBI ಹೇಳುತ್ತೆ,
0: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ತಮ್ಮೆಲ್ಲರಿಗೂ ನಮಸ್ಕಾರ. ಕೇಳಿ, ಅನುವಂಶಿಕ ತಳಿ ಮತ್ತು ಅವುಗಳ ಉಪಯೋಗ ಕುರಿತು ಡಾಕ್ಟರ್ ಪ್ರಿಯದರ್ಶಿನಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ.
1: ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಆನುವಂಶೀಯತೆ ಮತ್ತು ಸಸ್ಯ ತಳಿ ವಿಭಾಗದ ಪಾರಂಪರಿಕ ತಳಿ ಸಂರಕ್ಷಣೆ ಮತ್ತು ಮಹತ್ವ ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಕೃಷಿಯಲ್ಲಿ ಇವತ್ತು ಪಾರಂಪರಿಕ ತಳಿಗಳು ಅನೇಕ ಇವೆ. ಇವುಗಳ ರಕ್ಷಣೆಯನ್ನು ನಾವು ಏನು ಕಂಡುಹಿಡಿದಂಥ ಸಂಸ್ಥೆಗಳಿಂದ ರಕ್ಷಣೆ ಮಾಡೋದಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಹಳ್ಳಿಗಳಲ್ಲಿ ಕೆಲವು ರೈತರು ಈ ಒಂದು ಪಾರಂಪರಿಕ ತಳಿಗಳನ್ನು ಸಂರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಿಗೆಲ್ಲ ನಮ್ಮ ರೈತರ ಮೇಲೆ ತುಂಬ ಭರವಸೆ ಇದೆ. ಕನಿಷ್ಠ ನೀವಾದರೂ ಇಂಥ ಒಂದು ಅಪರೂಪದ ತಳಿಗಳನ್ನು ಸಂರಕ್ಷಣೆ ಮಾಡಿಕೊಂಡಿದ್ದಿರಲ್ಲ ಅಂತ. ಇದು ದವಸ ಧಾನ್ಯಗಳ ತಳಿಗಳಷ್ಟೇ ಅಲ್ಲ, ಈಗ ಹಣ್ಣು ತರಕಾರಿ ತಳಿಗಳು ಕೂಡ ಸೇರಿರ್ತವೆ. ಬೇರೆ ಬೇರೆ ತಳಿಗಳು ಇವತ್ತು ನಮಗೆ ಬೇಕಾಗಿದೆ. ಹಾಗಾಗಿ ರೈತರು ಅಪರೂಪದ ಗುಣಮಟ್ಟದ ಮತ್ತು ರುಚಿಕರವಾದ ಬೇರೆ ಬೇರೆ ತಳಿಗಳು ನಮ್ಮ ಜನರಿಗೆ ಸಾರ್ವಜನಿಕರಿಗೂ ಇದು ಸಿಗುವಂತಾಗಬೇಕು. ಮತ್ತೆ ಇವು ಮತ್ತೆ ಮತ್ತೆ ನಮ್ಮ ಜನರಿಗೆ ಇವುಗಳ ಪರಿಚಯ ಮಾಡಿಕೊಡ್ಬೇಕು. ಈ ಮೂಲಕ ರೈತರಿಗೂ ಅದರ ಉಪಯೋಗ ಆಗಬೇಕು. ಮತ್ತೆ ವಿಶ್ವವಿದ್ಯಾಲಯ ವಿಜ್ಞಾನಿಗಳು ಪ್ರಾಧ್ಯಾಪಕರು ಇವರೆಲ್ಲರೂ ಈ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ. ಸರ್ಕಾರ ಕೂಡ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಈ ವಿಷಯ ಕುರಿತು ಗಮನಾರ್ಹವಾದ ಸಾಧನೆ ಮಾಡಿ ಅಂತ ಹೇಳಿ ವಿಜ್ಞಾನಿಗಳಿಗೆ ಪ್ರೋತ್ಸಾಹ ನೀಡ್ತಾನೆ ಬರ್ತಾ ಇದೆ. ಡಾಕ್ಟರ್ ಪ್ರಿಯದರ್ಶಿನಿ ಮೇಡಮ್ ಅವರೇ, ಇವತ್ತು ಈ ಒಂದು ಪಾರಂಪರಿಕ ತಳಿಗಳ ಬಗ್ಗೆ ಯಾವ ಥರ ಒಂದು ಸಂಶೋಧನೆಗಳು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ನಡೀತಾ ಇವೆ, ಮತ್ತು ಅದರ ಪರಿಚಯ ಹೆಂಗೆ ನಡೀತಿದೆ ನಮ್ಮ ರೈತರಿಗೆ ತಿಳಿಸ್ಕೊಡಿ.
2: ಧನ್ಯವಾದಗಳು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ, ಕೇಳುಗರಿಗೆಲ್ಲ ನಮಸ್ಕಾರ. ಸೊ ಈ ಹೊತ್ತು ಈ ನಾವು ಏನು ವಿಷಯವನ್ನು ನಾವು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ, ಸೊ ದೇಶೀಯ ತಳಿಗಳು ಅಥವಾ ಪಾರಂಪರಿಕ ತಳಿಗಳು, ಈ ಹೊತ್ತಿನಲ್ಲಿ ನಾವು ಬಹಳವಾಗಿ ತಿಳ್ಕೊಬೇಕಾಗಿರೋಂಥ ಅಂಶ. ಯಾಕೆಂದರೆ ಈಗಿನ ಕಾಲಕ್ಕೆ ನಾವು ಆಧುನಿಕತೆಯಲ್ಲಿ ಮತ್ತು ಆಧುನಿಕ ಕೃಷಿಯಲ್ಲಿ ಹಾಗೂ ಆರ್ಥಿಕತೆಯಲ್ಲಿ ಜಾಸ್ತಿ ಮುಳುಗೋಗ್ಬಿಟ್ಟಿದ್ದೀವಿ.
1: ಹೌದು.
2: ಹೀಗಾಗಿ ಈ ದೇಶಿ ತಳಿಗಳು ಅಂದ್ರೇನು, ಈ ಕ್ಷಣದಲ್ಲಿ ಇದನ್ನ ನಾವು ಯಾಕೆ ನೆನಪಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಮೊದಲನೇದಾಗಿ ದೇಶಿ ತಳಿಗಳು ಅಂತಂದ್ರೆ ಸ್ಥಳೀಯವಾಗಿ ಅಳವಡಿಸಿಕೊಂಡು ಸಾಮಾನ್ಯವಾಗಿ ಸಾಂಪ್ರದಾಯಿಕ ಸಸ್ಯದ ಪ್ರಭೇದ ಆಗಿರ್ತವೆ. ಕಾಲಾನಂತರದಲ್ಲಿ ಅಭಿವೃದ್ಧಿ ಹೊಂದಿ ಕೃಷಿ ಮತ್ತು ಅದರ ಪರಿಸರ, ಮಣ್ಣು ಹಾಗೂ ಇತ್ಯಾದಿ ಸಾಂಸ್ಕೃತಿಕ ಪರಿಸರ, ಅಲ್ಲಿನ ಜನಗಳು ಅಥವಾ ರೈತರು ಅದನ್ನ ಹೇಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಬಂದಿರ್ತಾರೆ, ಆ ಮೂಲಕ ಅವು ಪ್ರತ್ಯೇಕವಾಗಿ ಅಭಿವೃದ್ಧಿಗೊಂಡಿರ್ತವೆ. ಸೊ ಈ ತಳಿಗಳನ್ನ ನಮ್ಮ ರೈತರೇ, ಈಗ ಯಾಕೆಂದ್ರೆ ರೈತರೇ ಇಲ್ಲಿ ಮೂಲ ಕಾರಣ, ದೇಶಿ ತಳಿಗಳನ್ನ ಅಭಿವೃದ್ಧಿ ಪಡಿಸಿ ಅವನ್ನ ಬೆಳೆಸಿ ಉಳಿಸ್ಕೊಂಡು ಬರ್ತಾ ಇರೋದಕ್ಕೆ ಮೂಲ ಕಾರಣ ನಮ್ಮ ರೈತರೇನೆ. ಯಾಕೆಂದ್ರೆ ವಿಜ್ಞಾನಿಗಳಿಗಿನ್ನ ಮುಂಚೆ ಈ ತಳಿಗಳನ್ನ ಅಭಿವೃದ್ಧಿ ಪಡಿಸಿದವರು ರೈತರೇ, ದೇಶಿ ತಳಿಗಳನ್ನೆಲ್ಲ.
1: ಅವರ ವಂಶ ಪಾರಂಪರ್ಯವಾಗಿ ನೂರಾರು ವರ್ಷಗಳಿಂದ ಅದು ಬಳುವಳಿಯಾಗಿ ಅವ್ರ ಕುಟುಂಬದಲ್ಲಿ ಬರ್ತಾ.
2: ಹೌದು. ಈ ತಳಿಗಳು
1: ಇದ್ದಾರೆ
2: ಕೇವಲ ಸಸ್ಯ ಪ್ರಭೇದದಲ್ಲೇ ಅಲ್ಲ, ಪ್ರಾಣಿಗಳದೇ ಆಗ್ಲಿ, ಪ್ರತಿಯೊಂದು ಪ್ರಭೇದಗಳು, ನಮ್ಮ ಜೀವ ವೈವಿಧ್ಯತೆ ಏನಿದೆ ಅದೆಲ್ಲ ನಮ್ಮ ಸಂಸ್ಕೃತಿಗೆ ಮೂಲವಾಗಿ ಹೊಂದ್ಕೊಂಡಿದೆ, ನಮ್ಮ ಜೀವನ ಜೊತೆನೆ ಬಂದಿರೋ ಅಂತವು. ಸೊ ಹಾಗಾಗಿ ಇದನ್ನ ನಮ್ಮ ರೈತರೇ ಫಸ್ಟ್ ಅಭಿವೃದ್ಧಿ ಪಡಿಸಿ ಬೆಳೆಸಿ ಉಳಿಸ್ಕೊಂಡು ಮತ್ತೆ ಅದು ಎಷ್ಟೋ ಕಡೆ ಸಂಸ್ಕೃತಿಗೆ ತೀರಾ ಹೊಂದ್ಕೊಂಡ್ಬಿಟ್ಟಿದೆ, ದೈವವಾಗಿ ಕೆಲವರಿಗೆ ಕಾಣುತ್ತವೆ. ತುಂಬಾನೇ ಆತರ ನಮ್ಗೆ ಉದಾಹರಣೆಗಳು ನೋಡ್ತಾ ಹೋದ್ರೆ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ತಳಿಗಳು ಬಹಳ ಮುಖ್ಯವಾದವು ಈಗಿನ ಕಾಲಮಟ್ಟಕ್ಕೆ.
1: ನಿಜ ಹೇಳ್ಬೇಕಂದ್ರೆ

0: ಈಗ ಭತ್ತದಲ್ಲಿ ತಗೊಳ್ಳಿ, ಈಗ ರತ್ನಚೂಡ್ ಭತ್ತ ಅಂತ ಹೇಳ್ತಾರೆ, ಆಮೇಲೆ ಇವೆಲ್ಲ ಹಳೆ ಭತ್ತಗಳು, ಆಮೇಲೆ ಕರಿ ದೊಡಿಗೆ ಅಂತಾರೆ, ರಕ್ತ ಸಾಲಿ ಅಂತಾರೆ, ಇವೆಲ್ಲ ಅಪರೂಪದಲ್ಲಿ ಅಪರೂಪದ ಭತ್ತ ತಳಿಗಳು. ಅದೇ ತರ ಪ್ರಾಣಿಗಳಲ್ಲೂ ನಾವು ಕೇಳ್ತಾ ಇದ್ದೇವೆ, ಮಲ್ನಾಡ್ ಗಿಡ್ಡ, ಆಮೇಲೆ
1: ಅಮೃತಮಹಲ್,
0: ಒಂಗಲು, ಇವೆಲ್ಲ ನಮ್ಮ ದೇಶದ ತಳಿಗಳು. ಅದೇ ತರ ಈಗ ನೀವು ಹಣ್ಣಿನ ವಿಷಯಕ್ಕೂ ತೆಗೆದುಕೊಂಡಾಗ ನೂರಾರು ತಳಿಗಳಿದ್ದಾವೆ. ನೀವು ತೋಟಗಾರಿಕೆ ಬೆಳೆಗಳಲ್ಲಿ ಹುಡುಕಕ್ ಹೋದ್ರೆ ನಮ್ಮ ಹಿರಿಯರು ಇನ್ನೂ ಕಾದ್ಕೊಂಡು ಇಟ್ಟಿದ್ದಾರೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಮ್ಗೆ ಇವತ್ತು ಓದಕ್ಕೆಲ್ಲ ಸಿಗ್ತಾ ಇದೆ, ನಿಮ್ಮಂತ ವಿಜ್ಞಾನಿಗಳು ಪ್ರಾಧ್ಯಾಪಕರು ಇವತ್ತೇ ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕೊಂಡು ಮತ್ತೆ ವಿದ್ಯಾರ್ಥಿಗಳಿಗೆ ಅದ್ರ ಪರಿಚಯ ಮಾಡಿಕೊಡ್ತಾ ಇದ್ದೀವಿ.
1: ಹೌದು, ಈಗ ಆಧುನಿಕತೆ ಬೆಳೆದ ಹಾಗೆಲ್ಲ ಕೃಷಿಯಲ್ಲಿ ಕೂಡ ಆಧುನಿಕತೆ ಅಳವಡಿಸ್ಕೊಂಡಿದ್ದೀವಿ ನಾವು. ಆಧುನಿಕ ಕೃಷಿಯ ಈಗ ಮುಂಚೂಣಿಯಲ್ಲಿರೋದು ಕೂಡ ಇಂಥ ಹೊತ್ತಿನಲ್ಲಿ ನಾವು ಯಾಕೆ ದೇಸಿ ತಳಿಗಳನ್ನ ನೆನಪಿಸ್ಕೋಬೇಕು ಅನ್ನೋದನ್ನ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಅವಾಗಲೇ ಹೇಳ್ದಾಗೆ ರಾಸಾಯನಿಕ ಕೃಷಿ ಈಗ ಪ್ರಮುಖವಾಗಿದೆ, ಯಾಕೆಂದ್ರೆ ಇಳುವರಿ ನಮಗೆ ಜಾಸ್ತಿ ಬೇಕು, ಕಾರಣ ಜನಸಂಖ್ಯೆ ಜಾಸ್ತಿ ಇದೆ, ಎಲ್ಲರ ಹೊಟ್ಟೆ ತುಂಬಬೇಕು. ಹಾಗಾಗಿ ಅಧಿಕ ಇಳುವರಿ ಕೊಡುವಂತಹ ತಳಿಗಳನ್ನ ಕಂಡಿಡ್ದಿದ್ದಾರೆ. ಕಂಡಿಡ್ದಿದ್ದ ಕಾರಣ ಬಂದು ನಮ್ಮ ದೇಶ ಸ್ವತಂತ್ರ ಪೂರ್ವವಾಗಿ ಎಷ್ಟು ದವಸ ಧಾನ್ಯಗಳು ಕಡಿಮೆ ಇತ್ತು, ಮತ್ತೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು. ಆಗಿನ ಕಾಲಮಟ್ಟಕ್ಕೆ ಹೊಸ ತಳಿಗಳು, ಜಾಸ್ತಿ ಇಳುವರಿ ಕೊಡುವಂತ ತಳಿಗಳು ನಮಗೆ ಬೇಕಾಗಿತ್ತು,
0: ಆಹಾರದ ಅಭಾವವನ್ನು ನೀಗಿಸಬೇಕಾಗಿತ್ತು,
1: ಅದಕ್ಕೆ ಬೇಕಾಗಿತ್ತು. ಸೊ ಹಾಗೆ ಅದಕ್ಕೋಸ್ಕರ ಏರ್ ಇಲ್ಡಿಂಗ್ ವೆರೈಟೀಸ್, ಹೈಬ್ರಿಡ್ಸ್ ಎಲ್ಲ ಕೂಡ ಬಂತು, ಗ್ರೀನ್ ರೆವಲ್ಯೂಷನ್ ಆಯ್ತು. ಈಗಿನ ಕಾಲಕ್ಕೆ ನಾವು ಸಾಕಷ್ಟು ಆಹಾರದ ಧಾನ್ಯಗಳನ್ನ ಉತ್ಪಾದನೆ ಮಾಡ್ತಾ ಇದ್ದೀವಿ. ಈಗ ನಮ್ಮಲ್ಲಿ ಆಹಾರದ ಕೊರತೆ ಅಷ್ಟಿಲ್ಲ, ಆದ್ರೆ ಇಂತಹ ಹೊತ್ತಿನಲ್ಲಿ ಈ ದೇಸಿ ತಳಿಗಳಿಗೆ
0: ಸ್ವಾವಲಂಬನೆ ಸಾಧಿಸಿದ್ದೇವೆ,
1: ಸ್ವಾವಲಂಬನೆ ಇದೆ.
0: ಪಾಪ ಏನು ಕೆಮಿಕಲ್ ಫರ್ಟಿಲೈಸರ್ ಬಳಸಿರ್ಬೋದು, ಇಂಪ್ರೂವ್ಡ್ ಸೀಡ್ಸ್ ಬಳಸಿರ್ಬೋದು, ಆದ್ರೆ ನಮ್ಮ ಜನರಿಗೆ ಆಹಾರ ಭದ್ರತೆ ಸಿಗ್ತದೆ?
1: ಆಹಾರ ಭದ್ರತೆ ಹೌದು. ಹಾಗಾಗಿ ಹೊಸ ಹೈಬ್ರಿಡ್ಸ್ ಆಗ್ಲಿ, ವೆರೈಟೀಸ್ ಆಗ್ಲಿ, ಅಥವಾ ಆಧುನಿಕ ಕೃಷಿ ಆಗ್ಲಿ ನಮಗೆ ಅವಶ್ಯಕ ಆಗಿತ್ತು. ಆದ್ರೆ ಈ ನಿಟ್ಟಿನಲ್ಲೇ ಹೋಗ್ತಾ ಹೋಗ್ತಾ ನಾವು ಎಲ್ಲಿ ಕಳೆದೋಗಿದ್ದೀವಿ ಅಂತ ಅಂದ್ರೆ, ಆಧುನಿಕತೆಯಲ್ಲಿ ಅತಿಯಾಗಿ ರಾಸಾಯನಿಕವನ್ನು ಉಪಯೋಗಿಸುವಂಥದ್ದು, ಅತಿಯಾದ ರಾಸಾಯನಿಕ ಗೊಬ್ಬರ ಇರ್ಬೋದು, ಕೀಟನಾಶಕಗಳಿರ್ಬೋದು, ಕಳೆನಾಶಕ ಇರ್ಬೋದು, ಔಷಧಿಗಳಿರ್ಬೋದು, ಇದು ಇಳುವರಿ ಜಾಸ್ತಿ ಆಗ್ತಾ ಆಗ್ತಾ ನಮಗೆ ನಾವು ಅದನ್ನ ದುರ್ಬಳಕೆ ಕೂಡ ಜಾಸ್ತಿ ಆಗ್ಬಿಟ್ಟಿದೆ.
0: ಅದೇ ಅದೇ, ನಾವು ಈ ಜಾಸ್ತಿ ಆಹಾರ ಬೇಕು, ಜಾಸ್ತಿ ಉತ್ಪಾದನೆ ಮಾಡಬೇಕು, ಸ್ವಲ್ಪ ಲಾಭ ಮಾಡ್ಕೋಬೇಕು ಅಂತ ಎಲ್ಲ ನಮ್ದು ವಿಚಾರ ಬಂದ್ಬಿಟ್ಟಿವೆ. ಹಾಗಾಗಿ ನಾವು ನಮ್ಮ ಪಾರಂಪರಿಕ ತಳಿಗಳ ಕಡೆ ಲಕ್ಷ ಹಾಕ್ತಾ ಇಲ್ಲ.
1: ಹಾಗಾಗಿ ಕ್ರಮೇಣವಾಗಿ ಪಾರಂಪರಿಕ ತಳಿಗಳು ಕಡಿಮೆ ಇಳುವರಿ ಕೊಡಬಹುದು ಆ ತರದ ಅದು ಹಿಂದಕ್ಕೆ ಹೊರಟೋಯ್ತು. ಹೊಸ ಹೊಸ ಹೈಬ್ರಿಡ್ ತಳಿಗಳು ಮುಂದಕ್ಕೆ ಬಂದಿದ್ದು
0: ಎಲ್ಲದರಲ್ಲೂ ಈ ಒಂದು ವಿಷಯ ಅಕ್ರಮ ಮಾಡಿಕೊಂಡಿದೆ. ಉದಾಹರಣೆಗಾಗಿ ನಮ್ಮ ದೇಶೀಯ ಆಕಳ ಬಗ್ಗೆ ನಾವು ಇವತ್ತು ಗಮನ ಹರಿಸ್ತಾ ಇಲ್ಲ.
1: ಹೌದು,
0: ಅದೇ ತರ ನಮ್ದು ಎಲ್ಲದ ಹೇಳೋದು ಒಂದೇ ವಿಷಯ ಅಲ್ಲ, ಎಲ್ಲದು ಪ್ರಾಣಿಗಳಲ್ಲಿ ಬಂತು, ನಮ್ಮ ಸಸ್ಯದಲ್ಲಿ ಬಂತು, ದವಸ ಧಾನ್ಯದಲ್ಲಿ ಬಂತು, ಹಿಂಗೆ ಆಗಿದೆ.
1: ಹೌದು,
0: ಆದ್ರೆ ಇಷ್ಟು ದಿನ ಆಯ್ತು, ಈಗ ನಾವು ಮಾರ್ಪಾಡು ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ.
1: ಹೌದು,
0: ದೇಶಿ ತಳಿಗಳು ಅದು ಕಡಿಮೆ ಉತ್ಪಾದನೆ ನಿಮ್ಗೆ ಕೊಡಬಹುದು, ಆದ್ರೆ ಅವುಗಳ ಮೌಲ್ಯ
1: ಅರ್ಥ ಮಾಡ್ಕೊಳ್ಳೋ ಸಮಯ ಇವಾಗ ಬಂದಿದೆ. ಹೌದು, ಈಗ ಕಾರಣ ಹೇಳಿದೆ ನಾವು ಏನಕ್ಕೆ ಅರ್ಥ ಮಾಡ್ಕೋಬೇಕು ಅಂತ. ಈಗ ಆಧುನಿಕತೆ ಜಾಸ್ತಿ ಆಗ್ತಾ ಕೃಷಿಯಲ್ಲಿ ರಾಸಾಯನಿಕಗಳು ಜಾಸ್ತಿ ಆಗಿ ಅದು ಆಹಾರ ಇದಕ್ಕೆ ಬಂದ್ಬಿಟ್ಟಿದೆ. ನಾವು ನೋಡಬಹುದು ಇವಾಗ ಇವನ್ ತಾಯಿಯ ಎದೆ ಹಾಲಲ್ಲಿ ಕೂಡ ರಾಸಾಯನಿಕಗಳನ್ನ ಪತ್ತೆ ಹಚ್ಚಿಸ್ತಾ ಇದ್ದಾರೆ, ಅದು ಫುಡ್ ಚೈನ್ಗೆ ಎಂಟ್ರಿ ಆಗ್ಬಿಟ್ಟಿದೆ ಕೆಮಿಕಲ್ಸ್. ಸೊ ಇದನ್ನ ನಾವು ಸರಿಪಡಿಸಬೇಕು, ಮತ್ತೆ ನಮ್ಮ ಏನು ಹಳೆಯ ಪದ್ಧತಿಗಳನ್ನ ಸ್ವಲ್ಪ ಮೌಲ್ಯ ಮಾಡಬೇಕು ಅನ್ನೋ ಒಂದು ಇವಾಗ ಎಚ್ಚೆತ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ. ಯಾಕೆಂದ್ರೆ ಮಣ್ಣಿನ ಫಲವತ್ತತೆ ಕಮ್ಮಿ ಆಗಿದೆ, ಹಾಗೂ ಇನ್ನೂ ಒಂದು ಏನಪ್ಪ ಅಂತಂದ್ರೆ ನಮ್ಮ ಕೃಷಿ ಜಾಗ ಅಂದ್ರೆ ಪ್ರದೇಶ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಫಲವತ್ತತೆಯನ್ನು ಕಳ್ಕೊಂಡು ಕೃಷಿ ಜಾಗನೂ ಕಡಿಮೆ ಆದಾಗ ನಮಗೆ ಸ್ವಲ್ಪ ಕಷ್ಟ ಆಗತ್ತೆ.
0: ಕೈಗಾರಿಕೀಕರಣ ಉದ್ಯಮೀಕರಣದ ಕಡೆ ನಾವು ಜಾಸ್ತಿ ಲಾಭ ಮಾಡ್ಕೊಳಕ ಹೋಗ್ತಾ ಇದ್ದೇವೆ, ಹಂಗಾಗಿ ಜಮೀನನ್ನ ನಾವು ಕಡಿಮೆ ಮಾಡ್ಕೋತಾನೆ ಇದ್ದೇವೆ.
1: ಹಂಗಾಗಿ ನಮ್ಗೆ ಆಹಾರ ಭದ್ರತೆಯು ಕೂಡ ಒಂದು ಪ್ರಶ್ನೆ ಆಗುತ್ತೆ, ಹಾಗೂ ಮಣ್ಣಿನ ಫಲವತ್ತತೆ ಕಳ್ಕೊಂಡಾಗ್ಲೂ ಕೂಡ ಅದು ಮುಂದಿನ ಪೀಳಿಗೆಗೆ ಮಾರ್ಕವಾಗಿ ಅದು ಪರಿಣಮಿಸ್ಬಿಡುತ್ತೆ. ಸೊ ಮತ್ತೆ ಇನ್ನೂ ಒಂದು ಏನಕ್ಕೆ ನಾವು ಈ ದೇಶಿ ತಳಿಗಳ ಕಡೆ ತಿರುಗಿ ನೋಡ್ಬೇಕಾಗಿದೆ ಇವಾಗ ಅಂತ ಅಂದ್ರೆ, ನಾನು ಅವಾಗ್ಲೇ ಹೇಳ್ದಾಗೆ ಆಹಾರ ವಿಷಯುಕ್ತವಾಗಿದೆ ಮತ್ತು ಆಹಾರದಲ್ಲಿ ಪೌಷ್ಟಿಕಾಂಶಗಳ ಕೊರತೆ ಎದ್ದು ಕಾಣಿಸ್ತಿದೆ, ಮತ್ತೆ ಬೆಳೆಗಳು ಬೇಗನೆ ಹೊಸ ಹೊಸ ಕೀಟಗಳಿಗೆ ಹೊಸ ಹೊಸ ರೋಗಗಳ ಬಾಧೆಗೆ ಬೇಗ ಗುರಿಯಾಗ್ತಾ ಇದ್ದಾವೆ ಒಂದು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಹವಾಮಾನ ವೈಪರೀತ್ಯ ಈಗ ಎಲ್ಲರಿಗೂ ಕಂಡಿರುವಂತ ಸತ್ಯ, ಇವಾಗ ಮೊದಲು ಇರೋ ಹಾಗೆ ಇವಾಗ ಇಲ್ಲ, ಕಾಲಕಾಲಕ್ಕೆ ಮಳೆಗಳಾಗ್ತಾ ಇಲ್ಲ, ಮತ್ತೆ ಏರಿದ ಉಷ್ಣಾಂಶ, ಮತ್ತೆ ಫ್ಲಡ್ಡಿಂಗ್ ಇರ್ಬೋದು,

0: ತರ ಅತಿವೃಷ್ಟಿ ಅನಾವೃಷ್ಟಿಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಇಂಥದಕ್ಕೆ ನಮ್ಮ ಪಾರಂಪರಿಕ ತಳಿಗಳಲ್ಲಿ ಇದನ್ನೆಲ್ಲ ತಡ್ಕೊಳ್ಳೋಂಥ ಶಕ್ತಿಗಳಿದ್ದಾವೆ. ಹಾಗಾಗಿ ನಾವು ಈ ಸುಸ್ಥಿರತೆಯನ್ನ ಕಾಪಾಡ್ಕೋಬೇಕು ಅಂದ್ರೆ ನಾವು ನಮ್ಮ ಪಾರಂಪರಿಕ ತಳಿಗಳನ್ನ ದೇಶಿ ತಳಿಗಳನ್ನ ಉಳಿಸ್ಕೊಳ್ಳೋದು ಅತ್ಯಂತ ಅವಶ್ಯಕ ಅಂತ.
1: ಏನು ಹೇಳಿದ್ರಲ್ಲ ಈಗ ಏನು ಹವಾಮಾನ ಬದಲಾವಣೆ, ಕ್ಲೈಮೇಟಿಕ್ ಚೇಂಜ್, ವರ್ಲ್ಡ್ ಕ್ಲೈಮೇಟಿಕ್ ಚೇಂಜ್, ಇದು ಇವತ್ತು ದೊಡ್ಡ ಸದ್ದು ಮಾಡ್ತಾ ಇದೆ. ಇದು ಈ ಸದ್ದು ಮಾಡೋದೇನಂದ್ರೆ ದೊಡ್ಡ ಅನಾಹುತ ಆಗುತ್ತೆ ಅಂತ. ಅಂದ್ರೆ ಈಗ ಏನು ನಮ್ದು ವಿಜ್ಞಾನಿಗಳು ಈಗ ವಿಶ್ವದೇನ ಪ್ರಕಾರ ಮತ್ತೆ ಸರ್ವೆ ಮಾಡಿದ ಪ್ರಕಾರ ಕಳೆದ 100 ವರ್ಷಗಳಲ್ಲಿ ಹವಾಮಾನ 0.5 ಡಿಗ್ರಿ ಏರ್ಲಿಕ್ಕೆ 100 ವರ್ಷ ತಗೊಂಡ್ತು. ಆದ್ರೆ ಕಳೆದ 25 ವರ್ಷಗಳಲ್ಲಿ ಇದು ಪ್ರಮಾಣ ಏನು ಅದು 0.5 ಡಿಗ್ರಿ ಟೆಂಪರೇಚರ್ ಹೆಚ್ಚಾಗಕ್ಕೆ 100 ವರ್ಷ ತಗೊಂಡಿದೆ. ಈಗ 25 ವರ್ಷದಲ್ಲಿ 1.5 ಡಿಗ್ರಿ ಟೆಂಪರೇಚರ್ ಜಾಸ್ತಿ ಆಗಿದೆ. ನೋಡಿ ಏನಿದು, ಬರೀ 25 ವರ್ಷದಲ್ಲಿ 1.5 ಡಿಗ್ರಿ ಟೆಂಪರೇಚರ್ ಇದು ಆಗ ಕಾರಣ ಏನು, ಇದರಿಂದ ಏನೇನು ಅನಾಹುತ ಆಗುತ್ತೆ?
0: ಸೊ ಇದು ಆಧುನಿಕತೆಯ
1: ಆಧುನಿಕ ದುರ್ಬಳಕೆ. ನಾವು ನಮ್ಮ ಏನು ಕ್ಲೈಮೇಟ್ ಮೇಲೆ, ನಮ್ಮ ಒಂದು ಪರಿಸರದ ಮೇಲೆ ನಾವು ದಾಳಿ ಇಡ್ತಾ ಇದ್ದೇವೆ, ನಾಶ ಮಾಡ್ಕೋತಾ ಇದ್ದೇವೆ. ಹಂಗಾಗಿ ಇದರಿಂದ ಪಾರಾಗಬೇಕಂದ್ರೆ ನಾವು ಮೂಲ ಅದು ನಮ್ಮ ಬೇರನ್ನ ನಾವು ಹುಡುಕ್ಬೇಕಾಗಿದೆ. ಬೇರನ್ನ ಅಂದ್ರೆ ಈಗ ನಮ್ಮ ಪಾರಂಪರಿಕವಾಗಿ ನಮ್ದು ವ್ಯವಸಾಯ ಆ ಪದ್ಧತಿನ ಆ ಬೀಜನ ಬಳಸಬೇಕು.
0: ಅಂದ್ರೆ ಈ ನೀವು ಹೇಳಿದಾಗೆ ಹವಾಮಾನ ವೈಪರೀತ್ಯ ಆಗಿರೋದು ಅಂತೂ ನಿಜ. ಸೊ ಇಂಥ ಹೊತ್ತಿನಲ್ಲಿ ನಮ್ಮ ಬೆಳೆಗಳು ಹೊಸ ಹೊಸದಾಗಿ ಬರುವಂತಹ ಕೀಟಬಾಧೆಗಳು, ರೋಗ ಬಾಧೆಗಳಿಗೆ ಅವು ಮತ್ತೆ ಬರ ಇರ್ಬೋದು ಅಥವಾ ಅತಿಯಾದ ಮಳೆ ನೀರು ಇಂಥವಕ್ಕೆ ಅವು ಏನಾಗಿದೆ ಅಂದ್ರೆ ತುತ್ತಾಗ್ತಾ ಇದಾವೆ. ಸೊ ಇದನ್ನ ತಡ್ಕೊಳ್ಳುವಂತ ಶಕ್ತಿ ನಮ್ಮ ಬೆಳೆಗಳಿಗೆ ಬೇಕು, ಯಾಕೆಂದ್ರೆ ಅವು ಆಹಾರ ಭದ್ರತೆ ನಮಗೆ ಮುಂದಕ್ಕೆ ಬೇಕಾಗಿದೆ. ಸೊ ಅಂದ್ರೆ ಇಂಥವಕ್ಕೆಲ್ಲ ತಡ್ಕೊಂಡ್ರೆ ಮಾತ್ರ ಬೆಳೆಗಳು ಆಹಾರ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ. ಸೊ ಹಂಗಾಗಿ ನಾವು ನಮ್ಮ ದೇಸಿ ತಳಿಗಳು ಮತ್ತು ಪಾರಂಪರಿಕ ತಳಿಗಳು ಇಂತಹ ಗುಣಲಕ್ಷಣಗಳನ್ನ ಹೊಂದಿರ್ತವೆ,
1: ಗುಣಲಕ್ಷಣ ಹೊಂದಿದಾವೆ ಮತ್ತೆ ನಮ್ಮ ಮುಂದೆ ನಮ್ಮ ಭದ್ರತೆ ಕೊಡ್ತವೆ,
0: ಭದ್ರತೆ ಕೊಡ್ತವೆ. ಹಾಗೆ ನಾವು ಈಗ ದೇಸಿ ತಳಿಗಳಂತ ಬಂದ್ರೆ ನಮ್ಮ ಬೆಳೆಗಳು ಸಾಕಷ್ಟು ಇದಾವೆ, ಅದರಲ್ಲಿ ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು, ಎಣ್ಣೆ ಕಾಳುಗಳಿರ್ಬೋದು, ತರಕಾರಿ ಇರ್ಬೋದು, ಅಥವಾ ಫೈಬರ್ ಕ್ರಾಪ್ಸ್ ಅಥವಾ ಕಮರ್ಷಿಯಲ್ ಕ್ರಾಪ್ಸ್, ವಾಣಿಜ್ಯ ಬೆಳೆಗಳೇ ಇರ್ಬೋದು. ಸೊ ಎಲ್ಲದರಲ್ಲೂ ನಮ್ಮ ದೇಸಿಯ ತಳಿಗಳಿದಾವೆ, ಸಾಕಷ್ಟು ಸಾವಿರಾರು ಲಕ್ಷ ಸಂಖ್ಯೆಯಲ್ಲೂ ಕೂಡ ಇದಾವೆ. ಆದ್ರೆ ನಾವು ಸಮಯದ ಅಭಾವ ಅಥವಾ ಎಲ್ಲದನ್ನು ನಾವು ಇವಾಗ ಸದ್ಯ ಹೇಳಕ್ಕಾಗಲ್ಲ. ಕೆಲವು ಎಕ್ಸಾಂಪಲ್ಸ್ ಈಗ ನಾವು ಭತ್ತ ಅಂತಾನೆ ತಗೊಳ್ಳೋಣ, ಅಂತದ್ರಲ್ಲಿ ಅಥವಾ ರಾಗಿ ಈ ತರದ್ರಲ್ಲಿ ನಾವು ಕೆಲವೊಂದು ನಾವು ವಿಚಾರ ಮಾಡ್ತಾ ಹೋಗೋಣ. ಕೆಲವು ಎಕ್ಸಾಂಪಲ್ಸ್ ಇದಾವೆ, ಏನಕ್ಕೆ ನಾವು ಈ ಅಪರೂಪದ ತಳಿಗಳನ್ನ ಉಪಯೋಗಿಸ್ಬೇಕು ಅಂತ ನಾನು ಜನರಲ್ ಆಗಿ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ಇದರದ್ದು ಪ್ರಾಮುಖ್ಯತೆ ಏನು, ದೇಸಿ ತಳಿಗಳದ್ದು ಅಥವಾ
1: ಸಾಂಪ್ರದಾಯಿಕ?
0: ಹೌದು. ಸೊ ಮೊದಲನೇದಾಗಿ ಇವು ಈ ಪಾರಂಪರಿಕ ತಳಿಗಳು ಅಥವಾ ದೇಸಿ ತಳಿಗಳು ಏನಂದ್ರೆ ಜೀವ ವೈವಿಧ್ಯಕ್ಕೆ ತಮ್ಮ ಕೊಡುಗೆಯನ್ನ ಸಾಕಷ್ಟು ಕೊಟ್ಟಿವೆ, ಯಾಕೆಂದ್ರೆ ಅಷ್ಟು ವೈವಿಧ್ಯತೆಯನ್ನ ಅವು ಕಾಪಾಡ್ಕೊಂಡಿದ್ದೇವೆ. ವೈವಿಧ್ಯತೆ ಅಂದ್ರೆ ಅನುವಂಶಿಕ ವೈವಿಧ್ಯ ಇದೆ, ಅದನ್ನ ನಾವು ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳ್ತೀವಿ. ಹಾಗೂ ವಿವಿಧ ಬಗೆಯ ಗುಣಲಕ್ಷಣಗಳು ಜೀನ್ಸ್ಗಳನ್ನ ಹೊಂದಿದ್ದಾವೆ. ಅಗ್ರಿಕಲ್ಚರಲ್ ಬಯೋಡೈವರ್ಸಿಟಿ ಅಂತ ಅಂದ್ರೆ ಕೃಷಿ ವೈವಿಧ್ಯತೆಗೆ ಕೂಡ ಇವು ತಮ್ಮ ಕೊಡುಗೆಯನ್ನ ಕೊಡ್ತವೆ. ಮತ್ತೆ ಇಷ್ಟು ಇದನ್ನ ನಾವು ಜೆನೆಟಿಕ್ ಬೇಸ್ ಅಂತ ಏನ್ ಕರಿತೀವಿ ಅಂತಂದ್ರೆ ಅದರದ್ದು ಹೌದು, ಅದು ತುಂಬಾ ಬ್ರಾಡ್ ಆಗಿರುತ್ತೆ ಜೆನೆಟಿಕ್ ಡೈವರ್ಸಿಟಿ ಅನ್ನೋದನ್ನು. ಅನುವಂಶಿಕ ವೈವಿಧ್ಯತೆಯ ಒಂದು ತಳಹದಿ ಇದಕ್ಕೆ ತುಂಬಾ ಬ್ರಾಡ್ ಆಗಿರುತ್ತೆ, ದೊಡ್ಡದಾಗಿರುತ್ತೆ. ಅಂದ್ರೆ ನಮ್ಗೆ ಸಾಕಷ್ಟು ಜೀನ್ಸ್ಗಳು ಅದರಲ್ಲಿ ಸಿಗ್ತವೆ. ಇದನ್ನ ನಾವು ಏನ್ ಮಾಡ್ಬೋದು ಅಂತ ಅಂದ್ರೆ ವಿಜ್ಞಾನಿಗಳು ಇವನ್ನ ಬಳಸ್ಕೊಂಡು ಇದರಲ್ಲಿ ಇರುವಂತಹ ಒಳ್ಳೆ ಗುಣಲಕ್ಷಣಗಳನ್ನ, ಒಳ್ಳೆ ಒಳ್ಳೆ ಜೀನ್ಸ್ಗಳನ್ನ ನಾವು ತಗೊಂಡು ಹೊಸ ತಳಿಗಳಿಗೆ ತಳಿ ವರ್ಧನೆಯನ್ನ ಮಾಡ್ಕೋಬಹುದು.
1: ರೂಪಾಂತರ
0: ರೂಪಾಂತರ ಅಂತಲ್ಲ ತಳಿ ವರ್ಧನೆಯನ್ನ ಮಾಡ್ಕೋಬಹುದು.
1: ಅಂದ್ರೆ ಇದು ಅನೇಕ ಗುಣಗಳನ್ನು ಹೊಂದಿರ್ತವೆ, ಅಂದ್ರೆ ಜಾಸ್ತಿ ವಾತಾವರಣ ಏರುಪೇರನ್ನ ತಡ್ಕೊಳ್ಳೋ ಶಕ್ತಿ ಇರುತ್ತೆ.
0: ಹೌದು. ಈಗ ನಾನು ಅದಕ್ಕೆ
1: ಕೆಲವೊಂದು ರೋಗ ಬಂದ್ರೆ ಅದನ್ನ ಸ್ವೀಕರಿಸೋದಿಲ್ಲ, ತಿರಸ್ಕಾರ ಮಾಡೋ ತಾಕತ್ ಇರುತ್ತೆ.
0: ಹೌದು.
1: ಆತರ
0: ಈಗ ಅದರಲ್ಲಿ ಕೆಲವು ನಾನು ನಿಮ್ಗೆ ಕೆಲವು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಈಗ ನಮ್ಮಲ್ಲಿ ಈಗ ಭತ್ತದಲ್ಲೇ ತಗೊಳ್ಳೋಣ. ಈಗ ರಾಜಮುಡಿ ಅಂತ ನೀವು ಕೇಳಿದ್ದೀರಾ ಅನ್ಕೊಂತೀನಿ. ಸೊ ಅದು ಮೈಸೂರಿಗೆ ನೇಟಿವ್ ಆದಂತ ಒಂದು ತಳಿ. ಸೊ ಅದರಲ್ಲಿ ಅತಿ ರುಚಿ ಮತ್ತು ಪೌಷ್ಟಿಕತೆಗೆ ಅದು ಹೆಸರುವಾಸಿ. ಮತ್ತೆ ಗಂಧಸಾಲೆ ಅಂತ ಒಂದು ಸುವಾಸಿತ ರೈಸ್ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಅದು ಪ್ರಚಲಿತವಾಗಿದೆ. ಮತ್ತೆ ಜೀರಿಗೆ ಸಣ್ಣ ಅಂತದ್ದು ಬಾಸ್ಮತಿ ತರ ತುಂಗಭದ್ರ ಇದರಲ್ಲಿ ಅದನ್ನ ಬೆಳೀತಾರೆ, ಆರೋಮ್ಯಾಟಿಕ್ ರೈಸ್ ಅಂತಾರೆ ಅದನ್ನ. ಮತ್ತೆ ಕರಿಕಗ್ಗ ಅಂತ ಅದು ಬರ ನಿರೋಧಕತೆಯನ್ನ ಹೊಂದಿರುತ್ತೆ, ಅದು ಉತ್ತರ ಕರ್ನಾಟಕದ ಕೆಲವು ಕಡೆ ನಮಗೆ ಕಾಣ ಸಿಗತ್ತೆ. ಸೊ ಹಾಗೆ ರಾಗಿಲಿ ಕೂಡ ಈ ಚಿತ್ರದುರ್ಗ ಕಡೆ ಎಲ್ಲ ಗುಡಿಹಟ್ಟಿ ರಾಗಿ ಅಥವಾ ಭಾರತೀಯ ರಾಗಿ ಅಥವಾ ದೊಡ್ಡ ರಾಗಿ ಅಂತ ಎಲ್ಲ ಹೇಳ್ತಾರೆ, ಅದನ್ನು ಕೂಡ ಅದರಲ್ಲಿ ಹೆಚ್ಚಿನ ಪೌಷ್ಟಿಕತೆ ಹಾಗೂ ಬರ ನಿರೋಧಕತೆ ಇವು ಸಿಗತ್ತೆ. ಅದೇ ತರ

0: ಅಂಥದ್ದು. ಮತ್ತೆ ಇನ್ನೊಂದು ಫ್ಲಡ್ಸ್ ಅಂತ ಅಂದ್ರೆ ಅತಿಯಾದ ಮಳೆ ಜಾಸ್ತಿ ಬಂದಾಗ,
1: ಜಾಸ್ತಿ ಮಳೆ ನೀರು ಬಂದಾಗ
0: ಹೌದು
1: ಅಲ್ಲಿ ಅದು ಮಳೆ ನೀರಿಗೆ ಹೆದರದ ಇಲ್ಲ ಅದು.
0: ಈಗ ಅದು ಪೂರ್ವ ವಲಯದ ಇದು ನಮ್ಮ ಸಿಸ್ಟರ್ ಸ್ಟೇಟ್ಸ್ ಮತ್ತೆ ಒರಿಸ್ಸಾ ಈ ಕಡೆ ಎಲ್ಲ ನಮ್ಗೆ ಫ್ಲಡ್ಸ್ ಜಾಸ್ತಿ ಆಗತ್ತೆ. ಸೊ ಅಲ್ಲಿ ಬಂದು ಭತ್ತ ಮುಳುಗ್ಬಿಡುತ್ತೆ. ಸೊ ಅದನ್ನ ತಡ್ಕೊಳಕ್ಕೋಸ್ಕರ ಒಂದು ದೇಸಿ ತಳಿ FR-13 ಅನ್ನೋದ್ರಿಂದ
1: ಅದು ನೀರು ಎಷ್ಟೇ ನಿಂತ್ಕೊಳ್ಳಿ, ಎಷ್ಟು ದಿನ ಬೇಕಾದ್ರೆ ನಿಂತ್ಕೊಳ್ಳಿ, ಆ ಗಿಡ ಇದ್ದಂಗೆ ಇರುತ್ತೆ, ಸಾಯೋದಿಲ್ಲ.
0: FR-13 ಅನ್ನೋದೊಂದು ದೇಸಿ ತಳಿ ಇದೆ, ಅದರಿಂದ ಲ್ಯಾಂಡ್ ರೇಸ್ ಅಂತ ನಾವು ಕರಿತೀವಿ ಅದನ್ನ. ಅದರಿಂದ ಜೀನ್ಸ್ ನ ತೆಗೆದು ಸ್ವರ್ಣ ಅನ್ನೋ ಒಂದು ವೆರೈಟಿ ಹಾಕಿದ್ದಾರೆ, ಯಾವುದು ತಳಿ ವರ್ಧನೆ ಮಾಡಿದ್ದಾರೆ. ಅದು ಒಂದು 10-15 ದಿವಸ ಅದು ತಡ್ಕೊಳ್ಳುವಂತ ಒಂದು ಶಕ್ತಿನ
1: ನೀರನ್ನ ಏನಾಗಲ್ಲ. ನೀರು ಅಂದ್ರೆ ನೀರು ಸಂಪೂರ್ಣ ಮುಳುಗಡೆ ಆದ್ರೂ ಆ ಭತ್ತದ ಗಿಡ ಬದುಕಿರ್ತದೆ.
0: ಹೌದು, ಅದನ್ನ ನಾವು ಅಂದ್ರೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ನಾನು ಉದಾಹರಣೆ
1: ವರ್ಧನೆ ಮಾಡಿದ ಆಗಿದ್ದು
0: ದೇಸಿ ತಳಿಗಳನ್ನ ಉಪಯೋಗಿಸಿಕೊಂಡು ತಳಿ ವರ್ಧನೆ ಮಾಡಿರೋದು. ಯಾಕೆ ಅಂದ್ರೆ
1: ನಿಜವಾಗಿ ವಿಜ್ಞಾನಿಗಳಿಗೆ ನಾವು ಧನ್ಯವಾದ ಹೇಳಬೇಕು.
0: ಯಾಕೆಂದ್ರೆ ದೇಸಿ ತಳಿಗಳಲ್ಲಿ ನಮ್ಗೆ ತೊಂದರೆ ಏನಪ್ಪಾ, ಅವ್ನು ಹಾಗೆ ತಳಿ ಅಂತ ಬಳಸೋದ್ರಿಂದ ಏನಪ್ಪಾ ಅಂದ್ರೆ ಜನಕ್ಕೆ ಅವು ಅದರದ ರುಚಿ ಏನೋ ಅಥವಾ ಅದ್ರದ್ದು ಇವ, ಯಾಕೆಂದ್ರೆ ನಾವು ಭತ್ತ ಅಂತ ಬಂದಾಗ ಸಣ್ಣ ಅಕ್ಕಿ ಈ ತರದ್ದೇ, ನಾವು ಪಾಲಿಶ್ ರೈಸ್ ಈ ತರದ್ದೇ ನೋಡ್ತೀವಿ, ಜನ ಅದನ್ನ ಇಷ್ಟಪಡದಲ್ಲೇ ಇರ್ಬೋದು. ಆದ್ರೆ ಅದರಲ್ಲಿ ಒಳ್ಳೊಳ್ಳೆ ಗುಣಲಕ್ಷಣಗಳಿರ್ಬೋದು. ನಮ್ಮ ವಿಜ್ಞಾನಿಗಳು ಮಾಡೋ ಕೆಲಸ ಅದೇ, ಆ ಒಳ್ಳೊಳ್ಳೆ ಗುಣಲಕ್ಷಣಗಳಿಗೆ ಇದ ನೋಡಿ ಫ್ಲಡ್ ಟಾಲರೆನ್ಸ್. ಸೊ ಅದನ್ನ ಅದರಲ್ಲಿರುವಂತಹ ಜೀನ್ಸ್ ನ ತಳಿವರ್ಧನೆ ಮೂಲಕ ಸ್ವರ್ಣ ಅನ್ನೋ ಒಂದು ಲೀಡಿಂಗ್ ವೆರೈಟಿಗೆ ಹಾಕಿ ಇದ್ ಮಾಡಿದ್ದಾರೆ.
1: ಅಂದ್ರೆ ಈ ತರ ವರ್ಧನೆ ಮಾಡಿದ್ದಾರೆ, ತಳಿಗಳ ಹುಡುಕಿ ಮತ್ತೆ ತಳಿ ವರ್ಧನೆ ಮಾಡಿದ್ರು.
0: ಇದೊಂದು ಉದಾಹರಣೆ, ಈ ತರ ಸಾಕಷ್ಟು ಉದಾಹರಣೆಗಳು ಇದಾವೆ, ಸಾಕಷ್ಟು ಲ್ಯಾಂಡ್ ರೇಸಸ್ ನಮ್ಮಲ್ಲಿ ಇದಾವೆ.
1: ಉದಾಹರಣೆಗೆ ಮಲೆನಾಡಲ್ಲಿ ಅದು ಉತ್ತರ ಕನ್ನಡದಲ್ಲಿ ಒಂದ್ ಕಡೆ ಸಣ್ಣಕ್ಕಿ ಅಂತ ಒಂದು ಭತ್ತ ಬೆಳೀತಾರ. ಅದು ಸಣ್ಣಕ್ಕಿ ಅಂದ್ರೆ ಸಣ್ಣದೇ ಇರುತ್ತೆ, ದಿರ ರೈಸ್ ತರ ಇರುತ್ತೆ, ಆದ್ರೆ ಅದು ಘಮ ಘಮ ಘಮ ಘಮ ಸುಹಾಸನೆ.
0: ಸಣ್ಣಕ್ಕಿ
1: ಅದು ಸಣ್ಣಕ್ಕಿ ಅಂತಾನೆ ಅದು ಕರೆಯೋದು. ಅದು ಎಲ್ಲೂ ಇನ್ನೂ ಪ್ರಚಾರಕ್ಕೆ ಬಂದಿಲ್ಲ, ಸಂಶೋಧನೆ ಕೂಡ ಆಗಿಲ್ಲ. ಆದ್ರೆ ಇತ್ತೀಚೆಗೆ ಸರ್ಕಾರ ಮತ್ತೆ ಅಲ್ಲಿನ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಆ ಒಂದು ಊರಿಗೆ ಹೋಗಿ ಭೇಟಿ ಕೊಟ್ಟರೋದು. ಅದು ಮೇದಿನಿ ಅಂತ ಕುಮಟಾ ತಾಲೂಕಿನಲ್ಲಿ ಒಂದು ಪ್ರದೇಶದಲ್ಲಿ ಸಣ್ಣ ಪ್ರಮಾಣದಲ್ಲಿ ಬೆಳೀತಾರೆ. ಬಟ್ ಅದು ಅಕ್ಕಿ ಎಲ್ಲರೂ ತಂದ್ರೆ ಘಮ ಘಮ ಘಮ ಸುವಾಸನೆ ಬರುತ್ತೆ. ಅಪರೂಪದ ತಳಿ, ನಮ್ಮ ವಿಜ್ಞಾನಿಗಳಿಗೆ ಅದು ಸಂಶೋಧನೆ ಮಾಡ್ಲಿಕ್ಕೆ ಒಂದು ಸೂಕ್ತ ವಿಷಯ.
0: ಖಂಡಿತ ಖಂಡಿತ ಖಂಡಿತ. ಅದೇ ತರ ಈಗ ನಾವು ಇನ್ನೂ ನಮ್ಮ ದೇಶದಲ್ಲಿ ಈ ತರ ಸಾಕಷ್ಟು, ಅದರಲ್ಲೂ ನಮ್ಮ ನೆರೆ ರಾಜ್ಯದ ತಮಿಳುನಾಡಲ್ಲೂ ಕೂಡ ಭತ್ತದ ಪ್ರಭೇದಗಳಲ್ಲಿ ತುಂಬಾ ವೈವಿಧ್ಯತೆ ಇದೆ.
1: ಕೇರಳ
0: ಹೌದು, ಪಕ್ಕಾಳಿ ಅಂತ ಒಂದು ತಳಿ ಇದೆ, ಅದರಲ್ಲಿ ಉಪ್ಪಿನ ಅಂಶವನ್ನ ತಡ್ಕೊಳಕ್ಕೆ
1: ನೋಡಿ ನೋಡಿ
0: ಉಪ್ಪು ಅಂಶ ಜಾಸ್ತಿ ಇದ್ರೆ ನೆಲದಲ್ಲಿ ನಿರೋಧಕತೆಯನ್ನ ಅದು ಹೊಂದಿದೆ. ಹೀಗೆ
1: ಅದು ಕರಾವಳಿ ಪ್ರದೇಶಕ್ಕೆ ಹೇಳಿ ಮಾಡಿಸಿದ.
0: ಹೌದು,
1: ಅಲ್ಲಿ ಉಪ್ಪು ನೀರಿಂದನೇ ಗಿಡ ಹುಟ್ಟದೇ ಇಲ್ಲ.
0: ಹೌದು,
1: ಸೊ ನೋಡಿ ತಾವು ಹೇಳಿದ್ದ ಆ ತಳಿ ಉಪ್ಪು ನೀರಿಗೆ ಆ ಪ್ರದೇಶದಲ್ಲಿ ತಾನು ಹುಟ್ಕೋತೇನೆ ಅಂತದ ಆ ತಳಿ.
0: ಹೌದು, ಈ ತರ ಸಾಕಷ್ಟು ಉದಾಹರಣೆಗಳು ನಮಗೆ ಸಿಗ್ತಾ ಹೋಗುತ್ತೆ, ಎಲ್ಲಾ ಬೆಳೆಗಳಲ್ಲೂ ಸಿಗುತ್ತೆ.
1: ಎಲ್ಲಾ ಬೆಳೆಗಳು
0: ಅಂದ್ರೆ ನಾವು ಏನಪ್ಪಾ ಅಂದ್ರೆ ಇವಾಗ ನಾವು ಮಾಡ್ಬೇಕಾಗಿರೋದು ನಮ್ಮ ದೇಸಿ ತಳಿಗಳನ್ನ ಈಗ ನಾವು ಸಂಶೋಧನೆ ಮಾಡ್ತಾ ಇದಾರೆ ಕೂಡ. ನೀವು ಸಾಕಷ್ಟು ಇವಾಗ ಹುಡುಕಿದ್ರೆ, ನಾವು ಗೂಗಲ್ ಸರ್ಚ್ ಮಾಡಿದ್ರೆ, ನಮ್ಮ ರಿವ್ಯೂ ಮಾಡಿದ್ರೆ, ನಮ್ಮ ಎಷ್ಟು ಸಂಶೋಧನೆಗಳಾಗಿದೆ ಅಂತ ನೋಡಿದಾಗ ಸಾಕಷ್ಟು ಇದ್ರ ಬಗ್ಗೆ ಲ್ಯಾಂಡ್ ರೇಸಸ್ ಬಗ್ಗೆ ಸಂಶೋಧನೆಗಳಾಗಿವೆ, ನಡೀತಾ ಇದೆ.
1: ಅದನ್ನ ತಳಿವರ್ಧನೆಗೆ
0: ಅದನ್ನ ಬಳಸ್ಕೊಳಕ್ಕೆ ಯೋಜನೆಗಳು ಕೂಡ ಇದಾವೆ, ರೂಪುಗೊಂಡಿವೆ.
1: ಅದೇ ತರ ಈಗ ಅವು ಯಾವಾಗೂ ಮುಗಿಲೂ ಬಾರದು, ಅವು ಹೊಸದಾಗಿ ಇನ್ನೂ ಪರಿಚಯ ಆಗ್ತಾನೆ ಇರ್ತದೆ. ಯಾಕಂದ್ರೆ ನಮ್ಮ ರೈತರು ಇಟ್ಕೊಂಡಿದ್ದಾರೆ, ಅದನ್ನ ವಿಜ್ಞಾನಿಗಳು ವಿಶ್ವವಿದ್ಯಾಲಯದವರು ಅದನ್ನ ಇದು ಮಾಡಿ ವರ್ಧನೆ ಮಾಡ್ಕೊಂಡ್ರೆ
0: ಈಗ ಏನಕ್ಕೆ ನಾವು ಅವನ್ನ ಕಳಿಬಾರ್ದು ಅನ್ನೋ ಒಂದು ಟಾಪಿಕ್ ಬಂದಾಗ, ವಿಷಯ ಬಂದಾಗ ಅದನ್ನ ನೀಟಾಗಿ ನಾನು ಹೇಳ್ತೀನಿ, ಅದಕ್ಕೆ ಏನ್ ಮಾಡಬಹುದು ಅಂತ, ಅದರಿಂದ ಏನ್ ಉಪಯೋಗ ಅನ್ನೋದನ್ನ ಹೇಳ್ತೀನಿ. ಅದೇ ತರ ಈಗ ಒಂದು ರಾಜಭೋಗ ಅಥವಾ ಕರಿಕಗ್ಗ ಅನ್ನೋದು ಪೆಸ್ಟ್ ಅಂಡ್ ಡಿಸೀಸ್ ಅಂತ ಅಂದ್ರೆ ಕೀಟ ಬಾಧೆ ಮತ್ತು ರೋಗ ಬಾಧೆಗಳಿಗೆ ಅದು ನಿರೋಧಕತೆಯನ್ನ ಹೊಂದಿರುತ್ತೆ. ಸೊ ಹೀಗಾಗಿ ಅತಿಯಾದ ಕೀಟ ರೋಗ ಅಥವಾ ಮಳೆ ಅಥವಾ ಉಷ್ಣಾಂಶ ಜಾಸ್ತಿ ಆಗೋದು ಇವೆಲ್ಲ ಹವಾಮಾನ ವೈಪರೀತ್ಯದ, ಹಾಗಾಗಿ ಒಂದೊಂದು ಸಹಿಷ್ಣುತೆಯನ್ನು ಹೊಂದಿರುವಂತಹವು ನಮ್ಮ ಪಾರಂಪರಿಕ ತಳಿಗಳು ಆಗಿರ್ತವೆ. ಎರಡನೇದು ಪ್ರಾಮುಖ್ಯತೆ ಆಯಿತು. ಇನ್ನು ಮೂರನೇ ಪ್ರಾಮುಖ್ಯತೆ ಬಂದು ನ್ಯೂಟ್ರಿಷನಲ್ ವ್ಯಾಲ್ಯೂ, ಅದ ಪೌಷ್ಟಿಕಾಂಶ. ನಮ್ಮ ಹೊಸ ಆಧುನಿಕ ತಳಿಗಳಿಗಿಂತ ಎಷ್ಟೋ ಮಟ್ಟಿಗೆ ಅವು ಪೌಷ್ಟಿಕತೆಯನ್ನು ಹೊಂದಿರುತ್ತೆ. ಕೆಲವು ಮಿನರಲ್ಸ್ ಎಸ್ಪೆಷಲಿ ಇವು ಐರನ್, ಜಿಂಕ್, ಕಬ್ಬಿಣಾಂಶ ಇರ್ಬೋದು, ಜಿಂಕ್ ಅಂಶ, ವಿಟಮಿನ್ಸ್ ಅಥವಾ ಡಯಟರಿ ಫೈಬರ್ ನಾರಿನಾಂಶ ಇರ್ಬೋದು, ಈ ಥರ ಎಷ್ಟೊಂದು ಪೌಷ್ಟಿಕಾಂಶಗಳ ಇದನ್ನ ಅವು ಕೊಡ್ತಾ ಹೋಗ್ತವೆ. ಈಗ ನಮ್ಗೆಲ್ಲರಿಗೂ ಗೊತ್ತು, ಈಗ ಮಿಲೆಟ್ಸ್ ಬಗ್ಗೆ ಸಾಕಷ್ಟು ಪ್ರಚಾರ ಇದೆ. ಏನಕ್ಕೆ ಅಷ್ಟು ಮಿಲೆಟ್ಸ್ ಪ್ರಚಾರ ಆಗ್ತಾ ಇದೆ? ಮರ್ತು ಹೋಗಿದ್ದ ಅಂತ ಸಿರಿಧಾನ್ಯಗಳನ್ನ ನಾವ್ ಏನಕ್ಕೆ ಮತ್ತೆ ಪ್ರಾಮುಖ್ಯತೆಗೆ ತರ್ತಾ ಇದೀವಿ, ಪ್ರಮುಖನೇ ಇದಕ್ಕೆ ಅಂತ ಅಂದ್ರೆ
1: ಮುನ್ನೆಲೆಗೆ ತರ್ತಾ ಇರೋ
0: ಕಾರಣ ಅದರಲ್ಲಿರುವಂತಹ ಒಂದು ಪೌಷ್ಟಿಕಾಂಶ
1: ಮತ್ತೆ ಮುಂಬರುವ ಹೆಚ್ಚು

0: ವಾತಾವರಣ ತಡ್ಕೊಳ್ಳೋದು,
1: ತಡ್ಕೊಳ್ಳೋ ಶಕ್ತಿ. ಹೌದು,
0: ನಮಗೀಗ ಮತ್ತೆ ನಮ್ಗೆ ಆಹಾರ ಭದ್ರತೆಯಲ್ಲಿ ನಾವು ಖುಷಿ ಪಡ್ತಾ ಇದ್ದೇವೆ ನಾವು.
1: ಹೌದು,
0: ಮುಂದೊಂದಿನ ಈಗ ಇದು ವಾತಾವರಣ ಏರುಪೇರು ಆಗ್ಬಹುದು, ಮಳೆನೇ ಒಂದು 10 ವರ್ಷ ಮಳೆ ಇಲ್ಲ ಅಂದ್ರೆ ಮತ್ತಿನ್ನೇನು ಹಣೆ ಬರ, ಇದ್ದ ನೀರಲ್ಲಿ ಏನಾದ್ರು ಬೆಳ್ಕೋಬೇಕಲ್ಲ.
1: ಹೌದು, ಅದೇ ಅದು ಒಂದು ಇನ್ನೊಂದು ಪ್ರಾಮುಖ್ಯತೆ ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಇಂತಹ ದೇಶಿ ತಳಿಗಳು ಬರ್ತವೆ. ಅಧಿಕವಾಗಿ ಅವು ಗೊಬ್ಬರವಾಗ್ಲಿ ಅಥವಾ ಅಧಿಕವಾದ ನಾವನ್ನ ಇಂಟೆನ್ಸಿವ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಲ್ಲ ಅದನ್ನ ನಾವು ಬಯಸೋದಿಲ್ಲ. ಬಯಸೋದಿಲ್ಲ ಅದು ಕೆಲವು ಕಾರಣ, ಕೆಲವು ದೇಸಿ ತಳಿಗಳು ನೀವು ಜಾಸ್ತಿ ಹಾಕಿದ್ರು ಅವ್ರು ರೆಸ್ಪಾಂಡ್ ಮಾಡಲ್ಲ, ಅಂದ್ರೆ ಅದಕ್ಕೆ ಅವು
0: ಬೇಡ ಅಂತವ.
1: ಹೌದು,
0: ಸ್ವೀಕಾರ
1: ಮಾಡೋದು ಇಲ್ಲ. ಹಾಗಾಗಿ ಕೂಡ ಕಡಿಮೆ ಖರ್ಚನ್ನ ಅವು ಕೊಡ್ತಾವೆ ರೈತರಿಗೆ, ಜಾಸ್ತಿ ಖರ್ಚನ್ನ ತೋರಿಸೋದಿಲ್ಲ. ಯಾಕೆಂದ್ರೆ ಅದರಲ್ಲಿ ಸಾಮಾನ್ಯವಾದಂತಹ ನಿರೋಧಕತೆ ಇದ್ದೇ ಇರುತ್ತೆ. ಯಾವುದಕ್ಕೆ? ನಮ್ಮ ಕೀಟಗಳಿಗಿರ್ಬೋದು, ರೋಗಗಳಿಗಿರ್ಬೋದು, ಹಾಗೂ ಹವಾಮಾನ ವೈಪರೀತ್ಯಕ್ಕೆ ಇರ್ಬೋದು. ಸೊ ಹಾಗಾಗಿ ಕಡಿಮೆ ಖರ್ಚನ್ನ ತೋರಿಸ್ತವೆ. ಇನ್ನೊಂದು ನಾಲ್ಕನೇ ಪ್ರಾಮುಖ್ಯತೆ ಏನಪ್ಪಾ ಅಂತಂದ್ರೆ ಸಾಂಸ್ಕೃತಿಕ ಹಿನ್ನೆಲೆಯನ್ನು ನಾವು ಅವಾಗ್ಲೇ ಹೇಳ್ದಂಗೆ ನಮ್ಮ ಸಂಸ್ಕೃತಿ ಜೊತೆ ಹೊಂದ್ಕೊಂಡು ಇರ್ತವೆ.
0: ಹೌದು,
1: ಈ ಸಂಸ್ಕೃತಿಯ ಹೆಸರಲ್ಲಿ ಎಷ್ಟೊಂದು ತಳಿಗಳು, ದೇಸಿ ತಳಿಗಳು ಕಾಪಾಡ್ತಾ ಬಂದಿದ್ದಾರೆ ನಮ್ಮ.
0: ಉದಾಹರಣೆ ಹೇಳಿ, ಯಾವ ತರದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ನಾವು ಆಚರಣೆಗೆ ತರ್ಕೊಂಡ್ರೆ
1: ಈಗ ನಾವು ಎಷ್ಟೊಂದು ಹಬ್ಬಗಳು, ಹರಿದಿನಗಳು ಇದರಲ್ಲಿ, ಮತ್ತೆ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಇಂಥದನ್ನೇ ಬಳಸ್ಕೋಬೇಕು ಅನ್ನೋ ಒಂದು ಇದಿರುತ್ತಲ್ಲ,
0: ಪದ್ಧತಿ
1: ಇರುತ್ತಲ್ಲ. ಹಾಗಾಗಿ ಅದು ಬೇರೆ ಬೇರೆ ಪ್ರಾಂತ್ಯಕ್ಕೆ ಬೇರೆ ಬೇರೆ ಇದಾಗಿ ಹೋಗ್ತಾ,
0: ಸಮಯಕ್ಕೆ ಬೇರೆ ಬೇರೆ ಆಗಿರುತ್ತೆ.
1: ಹೌದು,
0: ಈಗ ಉದಾಹರಣೆ ನೋಡಿ, ಈಗ ಯಾವುದೇ ಸಮಾರಂಭ ಇರ್ಬೋದು, ಜೀರಾ ರೈಸ್ ಮಾಡ್ಬೇಕಂತಾರೆ, ಅಂದ್ರೆ ಅದು ಸಣ್ಣ ಅಕ್ಕಿ.
1: ನೀವು ಹೇಳಿದ್ರಿ ಅಲ್ವಾ, ಸಣ್ಣ ಅಕ್ಕಿ ಅದು
0: ಸುವಾಸನೆ ಯುಕ್ತವಾದ ಅನ್ನ, ಅದು ಮುಖ್ಯವಾದ ದೇವ ಕಾರ್ಯ ಏನೋ ಇರ್ತದೆ ಅಥವಾ ಏನೋ ಶುಭ ಸಮಾರಂಭ ಇರ್ತದೆ ಅಂತ ಸಂದರ್ಭದಲ್ಲಿ ಅದು ಆ ಅಡಿಗೆ ಮಾಡ್ತಾರೆ ಅದನ್ನ. ಏ, ಎಲ್ಲರಿಗೂ ಸಿಗ್ಲಿ, ಎಲ್ಲರೂ ಇದನ್ನು ನೋಡ್ಲಿ, ಇದ್ರ ರುಚಿ ಗೊತ್ತಾಗ್ಲಿ ಅನ್ನೋದು.
1: ಅಲ್ಲ, ನಾನು ಇಂಥದೇ ಬೆಳೆ ಅಂತ ಹೇಳಕ್ಕಾಗಲ್ಲ, ಬೇರೆ ಬೇರೆ
0: ಇರ್ಬೋದು,
1: ವೈವಿಧ್ಯತೆ ಇರ್ಬೋದು, ಲೈಕ್ ಮರ ಗಿಡ, ಔಷಧಿ ಗಿಡಗಳು.
0: ಹೌದು,
1: ಔಷಧಿ ಗಿಡಗಳಲ್ಲಿ ನಮ್ಗೆ ಸಾಕಷ್ಟು ಇದು ಸಿಗ್ತವೆ. ಎಸ್ಪೆಷಲಿ ನಮ್ಮ ಟ್ರೈಬಲ್ ಕಮ್ಯುನಿಟಿ ಬರ್ತವೆ ನೋಡ್ರಿ, ಕೇರಳ, ತಮಿಳ್ನಾಡು ಆ ಕಡೆ ಎಲ್ಲ ಸಾಕಷ್ಟು ಔಷಧೀಯ ಗಿಡಗಳನ್ನ ದೇವ್ರು ಅಂತ ಪೂಜೆ ಮಾಡ್ಕೊಂಡು ಉಳಿಸ್ಕೊಂಡ್ ಬಂದಿರೋ ಉದಾಹರಣೆಗಳು ಸಾಕಷ್ಟು ಇದಾವೆ.
0: ಇದು ಉತ್ತರ ಕನ್ನಡದಲ್ಲಿ, ಅಲ್ಲಿ ಇದು ಯಲ್ಲಾಪುರ ಅಂತ ಒಂದು ಪ್ರದೇಶದಲ್ಲೂ ಕೂಡ ಅಪರೂಪದ ಗಡ್ಡೆ ಮತ್ತೆ ಗೆಣಸುಗಳನ್ನ ಅದು ಅರಣ್ಯದಿಂದ ಸಂಗ್ರಹಿಸಿ ಅಥವಾ ತಮ್ಮ ಹೊಲದಲ್ಲಿ ಸಂಗ್ರಹಿಸಿ ಅದನ್ನು ಒಂದು ಜಾತ್ರೆ ಮಾಡ್ತಾರೆ ಒಂದು ಕೆಲವು ದಿನ.
1: ಹೌದು,
0: ಸರ್ಕಾರ ಕೂಡ ಅದ್ರ ಬಗ್ಗೆ ಪ್ರೋತ್ಸಾಹ ಕೊಡ್ತಾ ಇದೆ.
1: ಹೌದು,
0: ಅದು ಪರಿಚಯ, ಅದು ಅಪರೂಪದ ಗಡ್ಡೆಗಳು.
1: ಹೌದು, ಸೊ ಇದೆಲ್ಲ ಅಂದ್ರೆ ನಾವು ಇದರಲ್ಲಿಂದ ಏನ್ ನೋಡಬಹುದು ಅಂತಂದ್ರೆ ನಮ್ಮ ಸಾಂಸ್ಕೃತಿಕ ಹಿನ್ನೆಲೆ ನಮ್ಮ ದೇಸಿ ತಳಿಗಳನ್ನ ಕಾಪಾಡ್ಕೊಂಡ್ಬಂದಿದೆ.
0: ನಾನಂತೇನಿ ಡಾಕ್ಟರ್ ಪ್ರಿಯದರ್ಶನ್ ಮೇಡಮ್ ಅವರೇ, ಈಗ ಎಲ್ಲೋ ಒಂದಿಷ್ಟು ರೈತರು ಪಾರಂಪರಿಕ ತಳಿ, ಯಾವುದೇ ತಳಿ ಇರ್ಬೋದು, ಅದನ್ನು ಕಾಪಾಡ್ಕೊ ಬಂದರೆ ವಿಶ್ವವಿದ್ಯಾಲಯದವರು ಅದನ್ನು ಗುರುತು ಮಾಡಿದ್ದಾರೆ, ಈಗ ವಿಜ್ಞಾನಿಗಳು ಅದನ್ನು ವರ್ಧನೆ ಮಾಡೋಕ್ಕಾಗಿ ಪ್ರಯತ್ನನೂ ಮಾಡ್ತಾ ಇದ್ದಾರೆ. ಈಗ ಆ ಪಾರಂಪರಿಕವಾದ ತಳಿಯನ್ನು ಅವರು ಉಳಿಸ್ಕೊಂಡಿದ್ದಾರಲ್ಲ, ಅವರಿಗೇನಾದರೂ ಪ್ರೋತ್ಸಾಹದಾಯಕವಾದ ಒಂದು ಯೋಜನೆ ಅಥವಾ ನಮ್ಮ ರೈತರಿಗೆ ಏನಾದರೂ ಕೊಡುಗೆ ಏನಾದರೂ ಈ ಬಗ್ಗೆ ಏನಾದರೂ ಮಾಹಿತಿ?
1: ನೀವು ಬಹಳ ಅತ್ಯಂತ ಉತ್ತಮವಾದ ಪ್ರಶ್ನೆಯನ್ನು ನೀವು ನಮಗೆ ಇಲ್ಲಿ ಕೇಳಿದರೆ, ಅದಕ್ಕೂ ಮುಂಚೆ ನಾನು ಈ ರೈತರು ನಮ್ಮ ತಳಿಗಳನ್ನ ಅಥವಾ ದೇಶಿ ತಳಿಗಳನ್ನ ಕಾದ್ಕೊಂಬಂದು ಅದನ್ನ ಬೆಳೆದು ಉಳಿಸ್ಕೊಂಡಿರೋದಕ್ಕೆ ಏನು ಅವ್ರಿಗೆ ಲಾಭ ಅನ್ನೋ ತರ ನೀವು ನನಗೆ ಪ್ರಶ್ನೆ ಮಾಡಿದ್ರಿ, ಅದನ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ನಾವು ಒಬ್ಬ ಅನುವಂಶೀಯಕ
0: ವಿಜ್ಞಾನಿಯಾಗಿ
1: ಇದರಿಂದ ಅನುವಂಶೀಯತೆ ವಿಭಾಗಕ್ಕೆ ಏನು ಉಪಯೋಗ ಅನ್ನೋದನ್ನ ನಾನು ಆಲ್ರೆಡಿ ನಾವು ಹೇಳಿದೀವಿ, ಆದ್ರೂ ಪ್ರಮುಖವಾಗಿ ನಮಗೆ ದೇಶೀಯ ತಳಿಗಳಲ್ಲಿ ನಮಗೆ ಈಗ ಮುಂದಿನ ದಿನಗಳಲ್ಲಿ ಬೇಕಾಗಿರುವಂತಹ ಬರ ನಿರೋಧಕತೆ ಹಾಗೂ ಹವಾಮಾನ ವೈಪರೀತ್ಯಕ್ಕೆ ನಿರೋಧಕತೆ ಹಾಗೂ ಪೆಸ್ಟ್ ಅಂಡ್ ಡಿಸೀಸ್ ಕೀಟ ಮತ್ತು ರೋಗಬಾಧೆ ನಿರೋಧಕತೆ ಅದಕ್ಕೆ ಮತ್ತೆ ಪೌಷ್ಟಿಕಾಂಶಗಳು. ಸೊ ಇದರಲ್ಲಿರುವಂಥ ಗುಣಲಕ್ಷಣಗಳನ್ನ ಅಥವಾ ಜೀನ್ಸ್ಗಳನ್ನ ನಮ್ಮ ಅನುವಂಶಿಕ ವೈವಿಧ್ಯತೆಯನ್ನು ಈ ನಮ್ಮ ಈ ಲ್ಯಾಂಡ್ ರೇಸಸ್ ಅಥವಾ ದೇಸಿ ತಳಿಗಳಲ್ಲಿ ನಾವು ನೋಡ್ಬೋದು. ಸೊ ಇದನ್ನ ಕಾಪಾಡ್ಕೊಂಬಂದಿರೋಂಥ ರೈತರು ನಮಗೆ ಅತ್ಯಂತ ಉಪಯುಕ್ತವಾದ ಅಂತ ಒಂದು ನಮ್ಮ ಕೈಗೆ
0: ಕೊಟ್ಟಿದ್ದಾರೆ.
1: ಈಗ ಅದರಿಂದ ಅವ್ರು ಏನಕ್ಕೆ ಮಾಡಬೇಕು, ನಮಗೆ ನಾವು ಇದನ್ನ ಹಳ್ಳಿಗಳಲ್ಲಿ ಕೆಲವು ರೈತರಿಗೆ ತರ ಉಳಿಸಿ ಬೆಳೆಸಿ ಸಾಂಪ್ರದಾಯಿಕ ತಳಿಗಳನ್ನ ಅಂತ ಕೇಳ್ಕೊಂಡಾಗ ಅವ್ರು ನಮ್ಗೆ ಮರು ಪ್ರಶ್ನೆ ಮಾಡ್ತಾ ಇದ್ದಿದ್ದು, ಇದರಿಂದ ನಮ್ಗೆ ಏನ್ ಲಾಭ?
0: ಮತ್ತೆ ನಾವು ಮಾಡ್ಕೊಂಡ್ಬಂದಿದ್ದೇವ್ರಿ, ನಿಮ್ಗೆ ಯಾಕೆ ಬೇಕದು? ನಾವು ಮಾಡ್ಕೋತೇವೆ ಊಟ ಮಾಡ್ತೇವೆ,
1: ಇಲ್ಲ ಅದಕ್ಕಿಂತ ಇನ್ನೊಂದು ಪ್ರಶ್ನೆ ಅಂದ್ರೆ ನಮ್ಗೆ ಇದ್ರಲ್ಲಿ ಇಳುವರಿ ಬರಲ್ಲ, ಮತ್ತೆ ಜನ ಇವನ್ ತಿನ್ನಲ್ಲ, ಕೊಂಡ್ಕೊಳ್ಳಲ್ಲ. ನಮ್ಗೆ ಇದರಿಂದ ಆರ್ಥಿಕತೆ ಲಾಭ ಕಡಿಮೆ ಆಗ್ಬಿಡುತ್ತಲ್ಲ, ನಾವು ಏನಕ್ಕೆ ಮಾಡಬೇಕು?

0: ಅದನ್ನ ಪ್ರಶ್ನೆ ಮಾಡ್ತಾರೆ,
1: ಅವರು ಅದನ್ನು ಮಾಡ್ತಾರೆ.
0: ಹೌದು, ಆದ್ರೆ ನಾನು ಹೇಳೋದು ಇದು ನಮ್ಗೆ ನೀವೊಂದು ಖನಿಜನ ಕೊಟ್ಟಂಗೆ, ಅದು ದೇಶಿ ತಳಿಗಳನ್ನ ಉಳಿಸೋದು ನೀವು, ಯಾಕೆಂದ್ರೆ ಅದರಲ್ಲಿ ಇರುವಂತ ಅತಿ ಅಮೂಲ್ಯವಾದ ಗುಣಲಕ್ಷಣಗಳು ಜೀನ್ಸ್ ಅದನ್ನ, ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ.
1: ಅಂದ್ರೆ ಅವರೇ ಮಾಡ್ಕೊಂಡಿರ್ತಾರೆ, ಆದ್ರೆ ಅದು ದೀಪದ ಬುಡದಲ್ಲಿ ಕತ್ಲೆ ಅಂತಾರಲ್ಲ,
0: ಹೌದು,
1: ತಮ್ಮ ತಳಿಗಳದ್ದು ಗುಣಲಕ್ಷಣಗಳು ಅವ್ರಿಗೆ ಗೊತ್ತಿರಲ್ಲ, ಅದರ ಮಹತ್ವ ಅದ್ರ ಬೆಲೆ ಅವ್ರಿಗೆ ಗೊತ್ತಿರೋದು.
0: ಇದರ ಬೆಲೆ ವಿಜ್ಞಾನಿಗಳಿಗೆ ಗೊತ್ತಿದೆ, ಹಾಗೂ ಗಣ ಸರ್ಕಾರಕ್ಕೆ ಗೊತ್ತಿರೋದ್ರಿಂದ
1: ಅಲ್ಲ, ಪಾರಂಪರಿಕವಾದ ಬಂದಂತ ಆ ಕುಟುಂಬದವ್ರಿಗೆ ಗೊತ್ತಿರುತ್ತೆ, ಆದ್ರೆ ಮಕ್ಕಳು ಅದನ್ನು ತಿಳ್ಕೊಂಡಿರೋದಿಲ್ಲ ಅಷ್ಟೇ.
0: ಅದು ಆಧುನಿಕತೆಯಲ್ಲಿ ಹಾಗೆ,
1: ಆಧುನಿಕತೆಯಲ್ಲಿ ಅವರು ಪಕ್ಕದ ಮನೇನೆ ಚೆನ್ನಾಗಿರುತ್ತೆ, ಪಕ್ಕದ ರಾಜ್ಯನೇ ಚೆನ್ನಾಗಿರುತ್ತೆ ಈ ತರ.
0: ಈಗ ನಮ್ಮ ಭಾರತ ಸರ್ಕಾರದಲ್ಲಿ ಒಂದು ಪ್ರೊಟೆಕ್ಷನ್ ಆಫ್ ನ್ಯೂ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ಸ್ ಅಂತ ಇದೆ, ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ಸ್ 2001 ಕಾಯ್ದೆ. ಸೊ ಈ ಕಾಯ್ದೆ ಅಡಿಯಲ್ಲಿ ಯಾರೆಲ್ಲ ಈ ತರ ಸಾಂಪ್ರದಾಯಿಕ ತಳಿಗಳನ್ನ
1: ಉಳಿಸ್ಕೊಂಡು
0: ಬೆಳೆಸ್ಕೊಂಡು ಬಂದಿರ್ತಾರೋ ಅವರ ಹೆಸರಲ್ಲಿ ಆ ತಳಿಗಳನ್ನ ರಿಜಿಸ್ಟರ್ ಮಾಡುವಂತ ಅವಕಾಶನ ಅದು ಕೊಡುತ್ತೆ.
1: ಆ ತಳಿಗೆ ಅವ್ರ ಹೆಸರು ಇಡ್ತಾರೆ.
0: ಹೌದು, ಅದನ್ನ ರಿಜಿಸ್ಟರ್ ಮಾಡಿಸ್ತಾರೆ,
1: ರಿಜಿಸ್ಟರ್ ಮಾಡ್ತಾರೆ
0: ಅವ್ರ ಇದರಲ್ಲಿ. ಈ ಅವಕಾಶನ ಸರ್ಕಾರ ಮಾಡಿಕೊಟ್ಟಿದೆ ರೈತರಿಗೆ. ಒಬ್ಬ ರೈತರನ್ನ ಒಬ್ಬ ವಿಜ್ಞಾನಿಯಷ್ಟೇ ಸಮನಾಗಿ ನೋಡುವಂತ ಒಂದು ಕಾಯ್ದೆ ಇದು.
1: ತುಂಬಾ ಸಂತೋಷ, ಇವಾಗೂ ನಮ್ಮ ರೈತರಿಗೆ ಮೆಚ್ಚತಕ್ಕಂತ ಒಂದು ಕೆಲಸ ಸರ್ಕಾರ ಮಾಡ್ಕೊಡ್ತಾ ಇದೆ ಅಂತ.
0: ಆದ್ರೆ ಇದರ ಅರಿವು ಬಹಳ ಕಡಿಮೆ ಇದೆ.
1: ಹೌದು,
0: ಮತ್ತೆ ಇದ್ರ ಬಗ್ಗೆನೇ ಒಂದು ಕಾರ್ಯಕ್ರಮ ಮಾಡ್ಬೇಕಾಗತ್ತೆ, ಯಾಕೆಂದ್ರೆ ಈ ಕಾಯ್ದೆ ಅಂದ್ರೇನು, ಇದರಿಂದ ಏನು ಉಪಯೋಗ, ಯಾಕೆ ಬಂತು, ಯಾವಾಗ ಬಂತು, ಮತ್ತೆ ಇದರಲ್ಲಿ ರಿಜಿಸ್ಟ್ರೇಷನ್ ರೈತರು ಮಾಡಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಅದನ್ನೆಲ್ಲ ಒಂದು ಇದರಲ್ಲಿ ಯಾವಾಗಾದ್ರೂ. ಈ PPWFR ಕೆಳಗಡೆ ರೈತರು ಕೂಡ ತಮ್ಮ ದೇಶಿ ತಳಿಗಳನ್ನ ನೋಂದಣಿ ಮಾಡ್ಕೋಬಹುದು, ಹಾಗೂ ಇದೇ ತರ ನಮ್ಮ ಕರ್ನಾಟಕದ ಅಥವಾ ಭಾರತದಾದ್ಯಂತ ಸಾಕಷ್ಟು ರೈತರು, ನೂರಾರು ದೇಶಿ ತಳಿಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇರೋರಿಗೆ ಸರ್ಕಾರ ಈ PPWFR ಅಥಾರಿಟಿ ಏನಿದೆ ಅವರು ಕರೆದು ಅವ್ರಿಗೆ ಸನ್ಮಾನ ಕೂಡ ಮಾಡಿ ಗೌರವ ಕೂಡ ನೀಡಿದ್ದಾರೆ. ಹಾಗೂ ಮತ್ತೆ ಈ ಕರ್ನಾಟಕ ಸರ್ಕಾರದಲ್ಲಿ ಸಾಕಷ್ಟು ಯೋಜನೆಗಳನ್ನ ಇವಾಗ ಮುಂಚೂಣಿಯಲ್ಲಿ ತರ್ತಾ ಇದೆ, ಕನ್ಸರ್ವೇಷನ್ ಅಂಡ್ ಪ್ರಮೋಷನ್ ಆಫ್ ಲ್ಯಾಂಡ್ ರಿಸೋರ್ಸ್ ಪ್ರೋಗ್ರಾಮ್ಸ್ ಅಂತ ಹೇಳಿ, ಹಾಗೂ ಸಾಕಷ್ಟು NGOಗಳು ಸಹಜ ಸಮೃದ್ಧ ಹಾಗೂ ಆರ್ಗ್ಯಾನಿಕ್ ಫಾರ್ಮರ್ಸ್ ಅಸೋಸಿಯೇಷನ್, ಸೊ ಈ ತರ ಕೆಲವು ಅಸೋಸಿಯೇಷನ್ಸ್ ಕೂಡ ನಮ್ಮ ದೇಸಿ ತಳಿಗಳನ್ನ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಬಹಳ ಮುಂಚೂಣಿಯಲ್ಲಿವೆ. ಸೊ ಅದರಲ್ಲಿ ಒಂದು ಎಕ್ಸಾಂಪಲ್ ಅಂದ್ರೆ ರತ್ನಚೂಡಿ ಹಾಗೂ ಮೈಸೂರು ಮಲ್ಲಿಗೆ, ಸೇಲಂ ಸಣ್ಣ ಇಂತಹ ಭತ್ತದ ತಳಿಗಳನ್ನ ಉಳಿಸಿ ಅದರ ವೈಜ್ಞಾನಿಕ ಸಂಶೋಧನೆಗೆ ಒಳಪಡಿಸಿರುವಂತದ್ದು. ಹಾಗೂ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯವು ಕೂಡ ಜೀನ್ ಕನ್ಸರ್ವೇಷನ್ ಆಫ್ ಲ್ಯಾಂಡ್ ರಿಸೋರ್ಸ್, ಜಂಪ್ಲಾಸಮ್ ಕನ್ಸರ್ವೇಷನ್ ಅನ್ನೋ ಹೆಸರಲ್ಲಿ ಜೀನ್ ಬ್ಯಾಂಕ್ ಕೂಡ ಒಂದು ಸ್ಥಾಪಿಸಿದೆ. ಅಲ್ಲಿ ಈ ತಳಿಗಳನ್ನ ಅಲ್ಲಿ ಹೋಗಿ ನಾವು ಕನ್ಸರ್ವ್ ಮಾಡಬಹುದು, ಅಂದ್ರೆ
1: ಸಂರಕ್ಷಣೆ
0: ಮಾಡಬಹುದು. ಮತ್ತೆ ಒಂದು ಯೋಜನೆ ಕೂಡ ಇದೆ, ಕನ್ಸರ್ವ್ ಆಫ್ ಹೆರಿಟೇಜ್ ವೆರೈಟೀಸ್ ಹಾಗೂ ವೆರೈಟೀಸ್ ಫಾರ್ ಮೆಡಿಸಿನಲ್ ಪ್ರಾಪರ್ಟೀಸ್, ಮತ್ತೆ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ, ಅಂದ್ರೆ ಸಕ್ಕರೆ ಅಂಶ ಕಡಿಮೆ ಇರುವಂತಹ ಭತ್ತದ ತಳಿಗಳು, ಲ್ಯಾಂಡ್ ರಿಸೋರ್ಸ್ ಪ್ರಯೋಜನಗಳನ್ನ ಸಂಶೋಧನೆಗೆ ಒಳಪಡಿಸುವಂತ ಯೋಜನೆಗಳು ವಿಶ್ವವಿದ್ಯಾನಿಲಯ ಕೂಡ ಮಾಡ್ತಾ ಇದೆ. ಹೌದು, ಈಗ ಅಪರೂಪದ ತಳಿ ಅಂತ ಅಂದಾಗ ಅವರು ರೈತರು ಅದನ್ನ ರಿಜಿಸ್ಟರ್ ಮಾಡಿಸಬಹುದು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ. ಆ ತಳಿಯನ್ನ ಅದ್ರ ಬಗ್ಗೆ ಪರಿಚಯವನ್ನ ಬಂದು ವಿಜ್ಞಾನಿಗಳನ್ನ ನೋಡಿ ಅದ್ರ ಬಗ್ಗೆ ಪರಿಚಯವನ್ನ ಹೇಳಿದಾಗ ಅದರಲ್ಲಿ ಇರುವಂತಹ ವಿಶೇಷವಾದ ಅಂತ ಗುಣಲಕ್ಷಣಗಳು ಯಾವ್ಯಾವು, ಗುಣಗಳು ಏನೇನು ಅನ್ನೋದನ್ನ ಸಂಶೋಧನೆ ಮಾಡಿ ಹಾಗೂ ಅದನ್ನ ಅವರ ಇದರಲ್ಲಿ ರಿಜಿಸ್ಟರ್
1: ಮಾಡಿ ರಿಜಿಸ್ಟರ್ ಮಾಡ್ಕೋತಾರೆ ಈಗ ವಿಶ್ವವಿದ್ಯಾಲಯದವರು, ಮತ್ತೆ ಮುಂದಿನ ಸಂಶೋಧನೆ.
0: ಹೌದು, ಇದರಲ್ಲಿ ಸಂಶೋಧನೆಯನ್ನ ವಿಶ್ವವಿದ್ಯಾನಿಲಯವು ಮಾಡಬಹುದು, ಅದರಲ್ಲಿ ಏನಾದ್ರೂ ಒಳ್ಳೆಯ ತಳಿ ಬಂತು ಅಂದ್ರೆ ಅದರಲ್ಲಿ ಲಾಭಾಂಶದಲ್ಲಿ ಇವರಿಗೂ ಕೂಡ ರೈತರಿಗೂ ಕೂಡ ಹಕ್ಕಿದೆ. ಈಗ ನಮ್ಮ ಒಂದು ಬೆಸ್ಟ್ ಎಕ್ಸಾಂಪಲ್ ಲೋಕಲ್ ಸಿದ್ದು ಹಲಸು ಬಗ್ಗೆ ಬಹಳ
1: ಕೇಳಿದ್ದು,
0: ಕೆಂಪು ತೊಳೆ, ಸಾಕಷ್ಟು ಇದು ಪೌಷ್ಟಿಕಾಂಶಗಳು ಜಾಸ್ತಿ ಇರುವಂತದ್ದು, ವಿಟಮಿನ್ ಸಿ ಹಾಗೂ ಖನಿಜಗಳು ಜಾಸ್ತಿ ಇರುವಂತದ್ದು, ಅದನ್ನ ಅವರು
1: ಒಳ್ಳೆ ವರ್ಧನೆ ಮಾಡಿದ್ದೀರಿ. ಈಗ ರೈತರಿಗೂ
0: ಅದೊಂದು ದೇಸಿ ತಳಿ ಅವ್ರು ಕಾಪಾಡ್ಕೊಂಡು ಬಂದಿರೋದು, ಹಾಗಾಗಿ ಅವ್ರ ಹೆಸರಲ್ಲಿ ಇದು ರಿಜಿಸ್ಟರ್ ಆಗಿದೆ. ಇದೇ PPWFR ಅಥಾರಿಟಿ ಹೌದು, ಅಂದ್ರೆ ಅದಕ್ಕೊಂದು ಬ್ರ್ಯಾಂಡ್ ಬರುತ್ತೆ, ದೇಸಿ ತಳಿಯಿಂದ ಅವರು ಸಂರಕ್ಷಣೆಗೆ ಒಳಪಡುತ್ತೆ, ಅದನ್ನ ಬೇರೆ ಯಾರಾದ್ರೂ ಉಪಯೋಗ
1: ಪಡ್ಕೊಳ್ಳೋರಿಗೆ
0: ಲಾಭ. ಅಂದ್ರೆ ಈಗ ಅದೊಂದು ತಳಿ ಸಂರಕ್ಷಣೆ ಮಾಡ್ಕೊಂಡ್ ಬಂದಿದ್ದಾರೆ, ಅದನ್ನ ಅವರು ವಿಜ್ಞಾನಿಗಳು ಅದನ್ನೇನಾದ್ರೂ ವರ್ಧನೆ ಮಾಡಕ್ಕೋಸ್ಕರ ಸಂಶೋಧನೆಗೆ ಒಳಪಡಿಸಿದ್ರೆ ಮತ್ತು ವರ್ಧನೆ ಮಾಡಿ ಏನಾದ್ರೂ ಹೊಸ ತಳಿಗಳನ್ನ ತಂದ್ರೆ, ಆ ಹೊಸ ತಳಿ ನಮ್ಮ ರೈತರು ಕೊಂಡ್ಕೊಂಡು ಬೆಳೆಯೋ ತರ ಎಲ್ಲ ಅಂತ ಪರಿಸ್ಥಿತಿ ಬಂದಾಗ ಅದರಲ್ಲಿ ಬರುವಂತ ಲಾಭಾಂಶದಲ್ಲಿ ವಿಜ್ಞಾನಿಗಳು ಯಾರಿಂದ ಮೂಲ ತಳಿಯನ್ನ ತಗೊಂಡಿರ್ತಾರೋ ಅಂತವ್ರಿಗೆ ಲಾಭಾಂಶದ ಹಕ್ಕಿರುತ್ತೆ.
1: ಆಯ್ತು ಡಾಕ್ಟರ್ ಪ್ರಿಯದರ್ಶನ್ ಮೇಡಮ್ ಅವರೇ, ಪ್ರಸ್ತುತ ಆನುವಂಶಿಕ ತಳಿಗಳು ಮತ್ತು ಸಸ್ಯಾಭಿವೃದ್ಧಿ ಈ ಕುರಿತು ನಮ್ಮ ರೈತ ಬಾಂಧವರಿಗೆ ಈ ಒಂದು ಪಾರಂಪರಿಕ ತಳಿಗಳ ಸಂರಕ್ಷಣೆ ಯಾವ ಥರ ಆಗಬೇಕು, ಯಾವ ಥರ ಆಗ್ತಾ ಇದೆ, ಈ ಎಲ್ಲ ವಿಷಯಗಳ ಕುರಿತು ಅತಿ ಪ್ರಮುಖವಾದ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ

0: ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ, ಡಾಕ್ಟರ್ ಪ್ರಿಯದರ್ಶಿನಿ ಮೇಡಮ್ ಅವ್ರ ಜೊತೆಗೆ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳಿ.
1: 9632667679.
0: ಇನ್ನೊಮ್ಮೆ ಹೇಳಿ.
1: 9632667679.
0: ಇನ್ನೊಮ್ಮೆ ನಮಸ್ಕಾರ.
1: ನಮಸ್ತೆ.
2: ಇದುವರೆಗೆ ಅನುವಂಶಿಕ ತಳಿ ಮತ್ತು ಅವುಗಳ ಉಪಯೋಗ ಕುರಿತು ಡಾಕ್ಟರ್ ಪ್ರಿಯದರ್ಶಿನಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇನ್ನು ಮುಂದೆ ಕೇಳಿ ತುರ್ವೇಕೆರೆ ತಾಲೂಕು ಮಂತ್ರಕೇನಹಳ್ಳಿಯ ಚಂದ್ರಶೇಖರಯ್ಯ ಹಾಗೂ ಸಂಗಡಿಗರಿಂದ ತತ್ವಪದ.

0: ಇದುವರೆಗೆ ತುರ್ವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಚಂದ್ರಶೇಖರಯ್ಯ ಹಾಗೂ ಸಂಗಡಿಗರಿಂದ ತತ್ವಪದ ಕೇಳಿದರೆ.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ರೈತ ಬಾಂಧವರೇ, ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೈತರಿಗಾಗಿ ಲಭ್ಯವಿರುವ ಸ್ಟಾರ್ಟ್ಅಪ್ ಅವಕಾಶಗಳು, ಈ ಕುರಿತು ಡಾಕ್ಟರ್ ಬಿ ನಾರಾಯಣಸ್ವಾಮಿ ಅವರೊಂದಿಗೆ ಸಂದರ್ಶನ ಆಲಿಸುವಿರಿ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಆನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾಗಡಿ ತಾಲೂಕು ಹೇಳಿಗೆಹಳ್ಳಿಯ ಉಮೇಶ್ ಹಾಗೂ ಸಂಗಡಿಗರಿಂದ ಕೋಲಾಟದ ಪದ ಪ್ರಸಾರವಾಗಲಿದೆ. ಇದು ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ. ಇದಾಗಿತ್ತು ಇಂದಿನ ಕೃಷಿ ರಂಗ. ಮತ್ತೆ ನಾಳಿನ ಕೃಷಿ ರಂಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಆಕಾಶವಾಣಿ ಸಮಯ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
2: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ, ವಿಪಕ್ಷೀಯ ಬಾಂಧವ್ಯದ ಸಮಗ್ರ ಪರಾಮರ್ಶೆ. ದೇಶವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸ ಚಾಲಿತ ರಾಷ್ಟವಾಗಿ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಮಲಯಾಳಂ ನಟ ಸಲೀಂ ಕುಮಾರ್ ನಿಧನ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರ ಸಂತಾಪ. ದಾಖಲೆಯ 6ನೇ ಬಾರಿ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದ ಭಾರತ ವನಿತೆಯರ ತಂಡ, ಗಣ್ಯರ ಅಭಿನಂದನೆ. ನವ ಚಂಡೀಗಢದಲ್ಲಿ ಭಾರತ

0: ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯ, 564 ರನ್ಗಳಿಗೆ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡ ಭಾರತ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮತ್ತು ಇಂಡೋನೇಷ್ಯಾ ವಿದೇಶಾಂಗ ಸಚಿವ ಸುಗಿಯೋನೋ ಸಹ ಅಧ್ಯಕ್ಷತೆಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ ನಡೆಯಿತು. ಉಭಯ ನಾಯಕರು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಡಿಯಲ್ಲಿ ದ್ವಿಪಕ್ಷೀಯ ಬಾಂಧವ್ಯದ ಎಲ್ಲಾ ಆಯಾಮಗಳನ್ನು ಪರಾಮರ್ಶಿಸಿದರು. ರಕ್ಷಣೆ ಮತ್ತು ಭದ್ರತೆ, ಕಡಲ ಸಹಕಾರ, ವ್ಯಾಪಾರ ಮತ್ತು ಹೂಡಿಕೆ, ಔಷಧ, ಆರೋಗ್ಯ ರಕ್ಷಣೆ, ಡಿಜಿಟಲ್ ತಂತ್ರಜ್ಞಾನ, ಇಂಧನ, ಸಂಪರ್ಕ, ಬಾಹ್ಯಾಕಾಶ, ಶಿಕ್ಷಣ, ಸಂಸ್ಕೃತಿ ಮತ್ತು ಜನರ ನಡುವಿನ ಬಾಂಧವ್ಯ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಎರಡೂ ದೇಶಗಳ ನಾಯಕರು ಚರ್ಚಿಸಿದರು. ಇದೇ ವೇಳೆ ಉಭಯ ನಾಯಕರು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿದ್ಯಮಾನಗಳ ಕುರಿತು ತಮ್ಮ ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಂಡರು. ಪ್ರಾದೇಶಿಕ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ ನಿಕಟ ಸಹಕಾರ ಮತ್ತು ಸಮನ್ವಯ ಹೊಂದುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದರು. ಇದಕ್ಕೂ ಮುನ್ನ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಡಾ ಜೈಶಂಕರ್ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಬಲವಾದ ಬೆಳವಣಿಗೆಯನ್ನು ಕಂಡಿದೆ ಎಂದು ತಿಳಿಸಿದ್ದರು. ಭಾರತವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸದಿಂದ ಚಾಲಿತವಾದ ರಾಷ್ಟವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಆಡಳಿತ ಸುಧಾರಣೆಗಳು ಮತ್ತು ನಾಗರಿಕ ಕೇಂದ್ರಿತ ನೀತಿಗಳು ದೇಶದ ಜನರು ತಮ್ಮ ಭವಿಷ್ಯದ ನಿರೀಕ್ಷೆಗಳನ್ನು ನೋಡುವ ವಿಧಾನವನ್ನು ಮೂಲಭೂತವಾಗಿ ಬದಲಾಯಿಸಿವೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಸುಮಾರು 900 ಶತಕೋಟಿ ಅಮೆರಿಕನ್ ಡಾಲರ್ ಮೌಲ್ಯದ ಭಾರತದ ಬಾಹ್ಯಾಕಾಶ ಆರ್ಥಿಕತೆಯು ಮುಂದಿನ 7-8 ವರ್ಷಗಳಲ್ಲಿ ಸುಮಾರು 45 ಶತಕೋಟಿ ಡಾಲರ್ಗಳಿಗೆ ಏರಿಕೆಯಾಗುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದ್ದಾರೆ. 2014 ಸುಮಾರು 400 ಸ್ಟಾರ್ಟ್ಅಪ್ಗಳಿದ್ದು ಪ್ರಸ್ತುತ 2.3 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ದೇಶ ಹೊಂದಿದೆ. ಇದು ಸುಮಾರು 25 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸಿದೆ ಎಂದು ಸಚಿವರು ಅಂಕಿಅಂಶ ನೀಡಿದ್ದಾರೆ. ಆರ್ಥಿಕ ಬೆಳವಣಿಗೆ ಮಾತ್ರ ಸರ್ಕಾರದ ದೀರ್ಘಕಾಲೀನ ಗುರಿಯಲ್ಲ. 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತದ ದೃಷ್ಟಿಕೋನಕ್ಕೆ ಕೊಡುಗೆ ನೀಡುವ ಸಬಲೀಕೃತ ಸಮಾಜವನ್ನು ನಿರ್ಮಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಈ ವರ್ಷದ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಗೆ ಭಾಜನರಾಗಿರುವ ಮೇಜರ್ ಅಭಿಲಾಷಾ ಬರಾಕ್ ಅವರನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಪ್ರಶಸ್ತಿ ಬರಾಕ್ ಅವರ ಅಪಾರ ಸೇವೆಗೆ ಮತ್ತು ವಿಶ್ವಸಂಸ್ಥೆಯ ಶಾಂತಿ ನಿರ್ವಹಣೆ ಪ್ರಯತ್ನಗಳಿಗೆ ಭಾರತದ ನಿರಂತರ ಕೊಡುಗೆಗೆ ಸಂದ ಗೌರವ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಮಂತ್ರಿ ಉಲ್ಲೇಖಿಸಿದ್ದಾರೆ. ದೇಶ ಮತ್ತು ಮಾನವೀಯತೆಗೆ ಸೇವೆ ಸಲ್ಲಿಸಲು ಉತ್ಸುಕರಾದ ಅಸಂಖ್ಯ ಯುವ ಜನತೆಗೆ, ಅದರಲ್ಲೂ ವಿಶೇಷವಾಗಿ ಯುವತಿಯರಿಗೆ ಬರಾಕ್ ಅವರು ಪ್ರೇರಣೆಯಾಗಿದ್ದಾರೆ ಎಂದು ಪ್ರಧಾನಮಂತ್ರಿ ಶ್ಲಾಘಿಸಿದ್ದಾರೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯು ಈ ಜಾಗೃತಿ ವೇದಿಕೆಗೆ ಡಿಜಿಟಲ್ ರೂಪಾಂತರಕ್ಕಾಗಿ ತಂತ್ರಜ್ಞಾನದ ಬಳಕೆಯ ಮೂಲಕ ಸರ್ಕಾರಿ ಪ್ರಕ್ರಿಯೆ ಮರು ಎಂಜಿನಿಯರಿಂಗ್ನ ವರ್ಗ 1 ಅಡಿಯಲ್ಲಿ ಇ ಆಡಳಿತದ ರಾಷ್ಟೀಯ ಪ್ರಶಸ್ತಿ 2026 ಬೆಳ್ಳಿ ಪದಕ ಲಭಿಸಿದೆ. ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆಯು ಈ ಪ್ರಶಸ್ತಿ ಪ್ರದಾನ ಮಾಡಿದೆ. ತಂತ್ರಜ್ಞಾನ ಆಧಾರಿತ ಮತ್ತು ನಾಗರಿಕ ಕೇಂದ್ರಿತ ಸೇವಾ ವಿತರಣೆಯ ಮೂಲಕ ಗ್ರಾಹಕರ ಕುಂದುಕೊರತೆಗಳ ನಿವಾರಣೆಯನ್ನು ಪರಿಹರಿಸುವಲ್ಲಿ ಈ ಜಾಗೃತಿಯ ಪಾತ್ರವನ್ನು ಗುರುತಿಸಲಾಗಿದೆ ಎಂದು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ತಿಳಿಸಿದೆ. ಜನವರಿ 1 ಪ್ರಾರಂಭಿಸಲಾದ ಈ ಜಾಗೃತಿಯು ಹಿಂದಿನ 4 ಅಪ್ಲಿಕೇಶನ್ಗಳಾದ ಒಸಿಎಂಎಸ್, ಇ ದಾಖಿಲ್, ಎನ್ಸಿಡಿಆರ್ಸಿ, ಸಿಎಂಎಸ್ ಮತ್ತು ಕಾನ್ಫೋನೆಟ್ ಅನ್ನು ಎಐ ಸಕ್ರಿಯಗೊಳಿಸಿದ ಕಾಗದರಹಿತ ಏಕ ವೇದಿಕೆಯಾಗಿ ಸಂಯೋಜಿಸಿದೆ. ಈ ವೇದಿಕೆ ಆರಂಭವಾದಾಗಿನಿಂದ 2.29 ಲಕ್ಷಕ್ಕೂ ಹೆಚ್ಚು ಗ್ರಾಹಕ ಪ್ರಕರಣಗಳು ದಾಖಲಾಗಿದ್ದು 2.07 ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳ ವಿಲೇವಾರಿ ಮಾಡಲಾಗಿದ್ದು 90.75% ಪ್ರಕರಣ ವಿಲೇವಾರಿ ಸಾಧ್ಯವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ

0: ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15
1: ಮಲಯಾಳಂ ಸಿನಿಮಾ ರಂಗದ ದಿಗ್ಗಜ ನಟ ನಿರ್ದೇಶಕ ಮತ್ತು ಬರಹಗಾರ ಸಲೀಂ ಕುಮಾರ್ ನಿನ್ನೆ ವಿಧಿವಶರಾದರು. ಅವರಿಗೆ 56 ವರ್ಷ ವಯಸ್ಸಾಗಿತ್ತು. ಅವರು ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಅಧಿಕೃತ ಗೌರವಗಳೊಂದಿಗೆ ಅವರ ನಿವಾಸದಲ್ಲಿ ಅಂತ್ಯಕ್ರಿಯೆ ನಡೆಸಲಾಯಿತು. ಅವರ ಇಚ್ಛೆಯಂತೆ ಧಾರ್ಮಿಕ ವಿಧಿವಿಧಾನಗಳಿಲ್ಲದೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. 1990 ದಶಕದಲ್ಲಿ ಹಾಸ್ಯ ಪ್ರದರ್ಶನಗಳ ಮೂಲಕ ಗುರುತಿಸಿಕೊಂಡಿದ್ದ ಅವರು ನಂತರ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು 2010 ಬಿಡುಗಡೆಯಾದ ಅಡಮಿಂಡೆ ಮಕನ್ ಅಬು ಚಿತ್ರದಲ್ಲಿನ ಅತ್ಯುತ್ತಮ ನಟನೆಗಾಗಿ ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾದರು. ಅವರು ನಿರ್ದೇಶಿಸಿದ ಕರುಥಾ ಜೂಥನ್ ಚಿತ್ರಕ್ಕೆ 2017 ಕೇರಳ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಲಭಿಸಿದೆ. ಸಲೀಂ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇರಳ ಮುಖ್ಯಮಂತ್ರಿ ಎ ಡಿ ಸತೀಸನ್, ನಟ ಮಮ್ಮೂಟಿ ಸೇರಿದಂತೆ ಚಿತ್ರರಂಗದ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸಲೀಂ ಅವರು ತಮ್ಮ ವೃತ್ತಿ ಜೀವನದುದ್ದಕ್ಕೂ ಹಲವು ವಿಭಿನ್ನ ಪಾತ್ರಗಳಲ್ಲಿ ನಟಿಸಿ ತಮ್ಮ ನಟನೆಯ ಮೂಲಕ ಅಜರಾಮರರಾಗಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ಉಲ್ಲೇಖಿಸಿದ್ದಾರೆ. ಮಲಯಾಳಂ ಚಿತ್ರರಂಗ ದಿಗ್ಗಜ ನಟನನ್ನು ಕಳೆದುಕೊಂಡಿದೆ ಎಂದು ಮುಖ್ಯಮಂತ್ರಿ ವಿ ಡಿ ಸತೀಸನ್ ಕಂಬನಿ ಮಿಡಿದಿದ್ದಾರೆ. ರಜೌರಿ ಜಿಲ್ಲೆಯಲ್ಲಿ ಕಾರ್ಯಾಚರಣೆಯ ಕರ್ತವ್ಯದ ವೇಳೆ ಪ್ರಾಣ ಕಳೆದುಕೊಂಡ ಲೆಫ್ಟಿನೆಂಟ್ ಬೀರೇಶ್ವರ್ ಗೋಸ್ವಾಮಿ ಅವರಿಗೆ ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಇಂದು ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ. ಜಮ್ಮುವಿನ ವಾಯುಪಡೆ ನಿಲ್ದಾಣದಲ್ಲಿ ಪೂರ್ಣ ಮಿಲಿಟರಿ ಗೌರವಗಳೊಂದಿಗೆ ಪುಷ್ಪಗುಚ್ಛ ಇರಿಸಿ ಲೆಫ್ಟಿನೆಂಟ್ ಗವರ್ನರ್ ಸಿನ್ಹಾ, ಸೇನಾಪಡೆಯ ಹಿರಿಯ ಅಧಿಕಾರಿಗಳು, ಪೊಲೀಸ್ ಮತ್ತು ನಾಗರಿಕ ಅಧಿಕಾರಿಗಳು ಅಂತಿಮ ನಮನ ಸಲ್ಲಿಸಿದರು. ಬಳಿಕ ಅವರ ಪಾರ್ಥಿವ ಶರೀರವನ್ನು ಅಂತಿಮ ವಿಧಿವಿಧಾನಗಳಿಗಾಗಿ ಉತ್ತರಾಖಂಡದ ಅಲ್ಮೋರಾ ಜಿಲ್ಲೆಯಲ್ಲಿರುವ ಅವರ ಸ್ವಂತ ಗ್ರಾಮಕ್ಕೆ ಕೊಂಡೊಯ್ಯಲಾಯಿತು. ನಿನ್ನೆ ಸಂಜೆ ಗಂಭೀರ್ ಮುಗ್ಲಾನ್ ಬೆಲ್ಟ್ನ ದೋರಿಮಾಲ್ ಪ್ರದೇಶದಲ್ಲಿ ಭಯೋತ್ಪಾದನಾ ನಿರೋಧಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಆಳವಾದ ಕಂದಕಕ್ಕೆ ಜಾರಿ ಬಿದ್ದಿದ್ದರಿಂದ ಲೆಫ್ಟಿನೆಂಟ್ ಗೋಸ್ವಾಮಿ ಅವರು ಸಾವನ್ನಪ್ಪಿದ್ದರು. ದಕ್ಷಿಣ ಏಷ್ಯಾ ಫುಟ್ಬಾಲ್ ಫೆಡರೇಷನ್ ಎಸ್ಎಎಫ್ಎಫ್ ಚಾಂಪಿಯನ್ಶಿಪ್ ಗೆದ್ದು ದಾಖಲೆಯ 6 ಬಾರಿಗೆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡವನ್ನು ಗಣ್ಯರು ಅಭಿನಂದಿಸಿದ್ದಾರೆ. ಗೋವಾದ ಮಡ್ಗಾಂನಲ್ಲಿ ನಿನ್ನೆ ನಡೆದ ರೋಚಕ ಫೈನಲ್ ಪಂದ್ಯದಲ್ಲಿ ಭಾರತ ತಂಡವು ಹಾಲಿ ಚಾಂಪಿಯನ್ ಬಾಂಗ್ಲಾದೇಶವನ್ನು 3-1 ಗೋಲುಗಳ ಅಂತರದಿಂದ ಸೋಲಿಸಿ ದಾಖಲೆಯ 6 ಬಾರಿಗೆ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಗಣ್ಯರು ತಂಡವನ್ನು ಅಭಿನಂದಿಸಿ ಮುಂದಿನ ಪ್ರಯತ್ನಗಳಿಗೆ ಶುಭ ಹಾರೈಸಿದ್ದಾರೆ. ನವ ಚಂಡೀಗಢದಲ್ಲಿ ನಡೆಯುತ್ತಿರುವ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯದ 2 ದಿನದ ಆಟದ ಅಂತ್ಯಕ್ಕೆ ಅಫ್ಘಾನಿಸ್ತಾನ್ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ಗಳಿಗೆ 113 ರನ್ ಗಳಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಭಾರತ ಇಂದು 2 ದಿನದಾಟ ಮುಂದುವರಿಸಿ 8 ವಿಕೆಟ್ಗಳಿಗೆ 564 ರನ್ ಗಳಿಗೆ ಮೊದಲ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡಿತು. ಮಂಗೋಲಿಯಾದ ಉಲಾನ್ ಬಾತರ್ನಲ್ಲಿ ನಡೆಯುತ್ತಿರುವ ಉಲಾನ್ ಬಾತರ್ ಮುಕ್ತ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾರತೀಯ ಕುಸ್ತಿಪಟುಗಳು ಉತ್ತಮ ಪ್ರದರ್ಶನವನ್ನು ಮುಂದುವರಿಸಿ ಇಂದು ಪುರುಷರ ಫ್ರೀ ಸ್ಟೈಲ್ ವಿಭಾಗದಲ್ಲಿ 2 ಚಿನ್ನದ ಪದಕ ಗೆದ್ದಿದ್ದಾರೆ. 61 ಕೆಜಿ ವಿಭಾಗದ ಫೈನಲ್ ಪಂದ್ಯದಲ್ಲಿ ದೀಪಕ್ ಅವರು ಕಜಕಿಸ್ತಾನದ ಅಸಿಲ್ ಐತಾಕಿನ್ ಅವರನ್ನು 6-0 ಅಂತರದಿಂದ ಮಣಿಸಿ ಚಿನ್ನದ ಪದಕ ಜಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8 ಸಭೆ, ದ್ವಿಪಕ್ಷೀಯ ಬಾಂಧವ್ಯದ ಸಮಗ್ರ ಪರಾಮರ್ಶೆ. ದೇಶವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸ ಚಾಲಿತ ರಾಷ್ಟವಾಗಿ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ರಾಷ್ಟ ಪ್ರಶಸ್ತಿ ಪುರಸ್ಕೃತ ಮಲಯಾಳಂ ನಟ ಸಲೀಂ ಕುಮಾರ್ ನಿಧನ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರ ಸಂತಾಪ. ದಾಖಲೆಯ 6 ಬಾರಿ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದ ಭಾರತ ವನಿತೆಯರ ತಂಡ, ಗಣ್ಯರ ಅಭಿನಂದನೆ. ನವಚಂಡೀಗಢದಲ್ಲಿ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯ, 564 ರನ್ ಗಳಿಗೆ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
2: ಆಕಾಶವಾಣಿ ಈಗ ಕೇಳಿ ಭಾಷಣ. ಮಹಿಳೆಯರ ಮಾನಸಿಕ ಆರೋಗ್ಯ ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ್ ಶೆಟ್ಟಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದು ನಾವು ಅಷ್ಟಾಗಿ ಚರ್ಚಿಸದ, ಆದರೆ ಪ್ರತಿ ಮನೆಯ ಅಸ್ತಿತ್ವಕ್ಕೆ ಕಾರಣವಾದ ಒಂದು ವಿಷಯದ ಬಗ್ಗೆ ಮಾತನಾಡೋಣ. ಹಡೆದವ್ವ ಹೇಳುವಳು ಕಡಲಿಗೆ ಕಣ್ಣಿಲ್ಲ, ಹಡೆದವ್ವ ಹೇಳುವಳು ಕಡಲಿಗೆ ಕಣ್ಣಿಲ್ಲ, ನಡವ ಹಾದಿಗೆ ನಾಲಿಗೆ ಇಲ್ಲ, ನಡವ ಹಾದಿಗೆ ನಾಲಿಗೆ ಇಲ್ಲ. ಜನಪದರು ಮಹಿಳೆಯನ್ನು ಸಹನೆಯ ಸಾಕಾರ ಮೂರ್ತಿ ಎನ್ನುತ್ತಾರೆ. ಭೂಮಿಯಷ್ಟು ಸಹನೆ ಅವಳದು. ನಿಜ, ಮಹಿಳೆಯ ಸಹನೆ ಅವಳ ಶಕ್ತಿಯಾಗಬೇಕು ಹೊರತು ದೌರ್ಬಲ್ಯವಾಗಬಾರದು. ಸ್ನೇಹಿತರೆ, ಭೂಮಿಯ ಮೇಲೆ ಭಾರ ಹೆಚ್ಚಾದರೆ ಭೂಮಿಯು ಕೂಡ ಒಮ್ಮೊಮ್ಮೆ ಕಂಪಿಸುತ್ತದೆ. ನಮ್ಮ ಸಮಾಜದಲ್ಲಿ ಸಹನೆ ಎಂದರೆ ಎಲ್ಲವನ್ನೂ ಸಹಿಸಿಕೊಂಡು ಮೌನವಾಗಿರುವುದು ಎಂಬ ತಪ್ಪು ಕಲ್ಪನೆ ಇದೆ. ಆ ಮೌನದ ಹಿಂದೆ ಅವಳ ಮನಸ್ಸು ಪಡುವ ಪಾಡೇನು? ಎಲ್ಲವನ್ನೂ ಪರ್ಫೆಕ್ಟ್ ಮಾಡಬೇಕು ಎಂಬ ಒತ್ತಡದಲ್ಲಿ ಆರೋಗ್ಯ ಎನ್ನುವುದು ಕೇವಲ ಕಾಯಿಲೆಗಳಿಲ್ಲದೆ ಇರುವುದಷ್ಟೇ ಅಲ್ಲ, ಅದು ನಮ್ಮ ಒಟ್ಟಾರೆ ಜೀವನದ ಗುಣಮಟ್ಟವನ್ನು ನಿರ್ಧರಿಸುವ ಸ್ಥಿತಿ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯ ಎಂದರೆ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕವಾಗಿ ಸಂಪೂರ್ಣ ಸದೃಢವಾಗಿರುವ ಸ್ಥಿತಿಯಾಗಿದೆ. ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡುತ್ತಿರುವ ಮತ್ತು ನಾವು ಯಾವುದೇ ರೋಗ ಅಥವಾ ದೈಹಿಕ ಅಸ್ವಸ್ಥತೆಯಿಂದ ಮುಕ್ತವಾಗಿರುವ ಸ್ಥಿತಿಯೇ ದೈಹಿಕ ಆರೋಗ್ಯ. ಇನ್ನು ಮಾನಸಿಕ ಆರೋಗ್ಯ ಎಂದರೆ ಒಬ್ಬ ವ್ಯಕ್ತಿಯು ತನ್ನ ಸಾಮರ್ಥ್ಯವನ್ನು ಅರಿತುಕೊಳ್ಳುವ, ಜೀವನದ ಸಾಮಾನ್ಯ ಒತ್ತಡಗಳನ್ನು ನಿಭಾಯಿಸುವ ಮತ್ತು ಸಮಾಜಕ್ಕೆ ತನ್ನದೇ ಆದ ಕೊಡುಗೆ ನೀಡುವ ಸಾಮರ್ಥ್ಯವನ್ನು ಹೊಂದಿರುವುದಾಗಿದೆ. ಆರೋಗ್ಯವಂತ ದೇಹದಲ್ಲಿ ಮಾತ್ರ ಆರೋಗ್ಯವಂತ ಮನಸ್ಸಿರಲು ಸಾಧ್ಯ ಎಂಬ ನಾಣ್ಣುಡಿಯಂತೆ ಇವೆರಡೂ ಒಂದಕ್ಕೊಂದು ಪೂರಕವಾಗಿದೆ. ಆರೋಗ್ಯ ಎನ್ನುವುದು ಸುಂದರವಾದ ಜೀವನದ ಅಡಿಪಾಯ. ದೈಹಿಕ ಶಕ್ತಿಯ ಜೊತೆಗೆ ಮಾನಸಿಕ ನೆಮ್ಮದಿ ಇದ್ದಾಗ ಮಾತ್ರ ನಾವು ಸಂಪೂರ್ಣವಾಗಿ ಆರೋಗ್ಯವಂತರು ಎನಿಸಿಕೊಳ್ಳುತ್ತೇವೆ. ಇನ್ನು ಮುಖ್ಯವಾದ ವಿಷಯಕ್ಕೆ ಬರುವುದಾದರೆ, ಮಹಿಳೆಯರಲ್ಲಿ ಮಾನಸಿಕ ಆರೋಗ್ಯ ಕೆಡಲು ಕೇವಲ ಒಂದೇ ತರಹದ ಕಾರಣವಿರುವುದಿಲ್ಲ. ಇದು ಜೈವಿಕ ಮತ್ತು ಸಾಮಾಜಿಕ ವೈಯಕ್ತಿಕ ಅಂಶಗಳ ಸಂಪೂರ್ಣ ಮಿಶ್ರಣವಾಗಿದೆ. ಮಹಿಳೆಯರ ದೇಹದಲ್ಲಿ ಜೀವನದ ವಿವಿಧ ಹಂತಗಳಲ್ಲಿ ಉಂಟಾಗುವ ಹಾರ್ಮೋನ್ ಬದಲಾವಣೆಗಳು ನೇರವಾಗಿ ಅವಳ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ. ಋತುಚಕ್ರದ ಸಮಯದಲ್ಲಿ ಪ್ರತಿ ತಿಂಗಳು ಉಂಟಾಗುವ ಹಾರ್ಮೋನ್ ಏರುಪೇರುಗಳಿಂದ ಕೆಲವರಲ್ಲಿ ತೀವ್ರ ಕಿರಿಕಿರಿ ಅಥವಾ ಖಿನ್ನತೆ ಕಾಣಿಸಿಕೊಳ್ಳಬಹುದು. ಗರ್ಭಾವಸ್ಥೆ ಮತ್ತು ಹೆರಿಗೆ ನಂತರದ ಖಿನ್ನತೆ ಅನೇಕ ಮಹಿಳೆಯರನ್ನು ಕಾಡುತ್ತದೆ. ಇದನ್ನು ಸಮಾಜ ಸರಿಯಾಗಿ ಗುರುತಿಸುವುದಿಲ್ಲ. ಹಾರ್ಮೋನ್ ಮಟ್ಟ ಕುಸಿದಾಗ ಆತಂಕ ಮತ್ತು ನಿದ್ರಾಹೀನತೆ ಸಾಮಾನ್ಯವಾಗಿ ಕಾಡುತ್ತದೆ. ಹತ್ತು ಹಲವಾರು ಹಂತಗಳನ್ನು ದಾಟಬೇಕಾದ ಸಂದರ್ಭದಲ್ಲಿ ಮಹಿಳೆಯರು ನಾನಾ ಒತ್ತಡಗಳಿಗೆ ಗುರಿಯಾಗುತ್ತಾಳೆ. ಕೆಲವೊಮ್ಮೆ ಒತ್ತಡಗಳಿಂದ ಹೊರಬರಲಾರದ ಪರಿಸ್ಥಿತಿಗಳಲ್ಲಿ ಸಿಕ್ಕಿಕೊಂಡು ಮಾನಸಿಕವಾಗಿ ತುಮುಲಗಳನ್ನು ಅನುಭವಿಸುತ್ತಾಳೆ. ಹೆಣ್ಣಾಗಿ ಹುಟ್ಟಿದ ಮೇಲೆ ಸಿಗುವಂಥ ಸನ್ಮಾನ ಮತ್ತು ಅವಮಾನಗಳು, ಕಾಳಜಿ ಮತ್ತು ನಿಷ್ಕಾಳಜಿ, ಸುರಕ್ಷೆ ಮತ್ತು ಅಸುರಕ್ಷೆ, ಅವಕಾಶ ಮತ್ತು ಅವಕಾಶ ವಂಚನೆ, ಇಂಥ ಹಲವಾರು ವಿಚಾರಗಳು ಹೆಣ್ಣಿನ ಮನಸ್ಥಿತಿಯನ್ನು ರೂಪುಗೊಳಿಸುತ್ತವೆ. ಭಾರತೀಯ ಸಮಾಜದಲ್ಲಿ ಜನಿಸಿದ ಮಗು ಹೆಣ್ಣು ಎಂದು ಗೊತ್ತಾದ ತಕ್ಷಣ ಒಂದು ಚೌಕಟ್ಟು ಅವಳಿಗಾಗಿ ನಿರ್ಮಿಸಲಾಗುತ್ತದೆ. ಆ ಒಂದು ಚೌಕಟ್ಟು ಅವಳ ಬದುಕನ್ನು ಒಂದು ಬೇರೆ ರೀತಿಯಾಗಿಯೇ ರೂಪಿಸುತ್ತೆ. ಹೀಗಾಗಿ ಅವಳ ವ್ಯಕ್ತಿತ್ವ ಅರಳೋದಕ್ಕೆ ಆಗದೇನೆ, ಆ ಚೌಕಟ್ಟಿನಿಂದ ಹೊರಗಡೆ ಬರೋಕೆ ಆಗದೇನೆ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ. ಮನಸ್ಸು ಮತ್ತು ದೇಹ ಒಂದಕ್ಕೊಂದು ಸಂಬಂಧ ಹೊಂದಿದೆ. ಆತಂಕ ಹೆಚ್ಚಾದಾಗ ಕಂಡುಬರುವ ದೈಹಿಕ ಲಕ್ಷಣಗಳಾದ ಎದೆ ಬಡಿತ ಹೆಚ್ಚಾಗುವುದು, ಉಸಿರಾಟದ ತೊಂದರೆ ಮತ್ತು ಕೈಕಾಲು ನಡುಗುವಿಕೆ, ವ್ಯಕ್ತಿಯಲ್ಲಿ ಪ್ಯಾನಿಕ್

ಅಟ್ಯಾಕ್ ಭೀತಿಯನ್ನು ಹುಟ್ಟಿಸುತ್ತದೆ. ಈ ಭೀತಿಯೇ ಒಂದು ದೊಡ್ಡ ಮಾನಸಿಕ ಹೊರೆಯಾಗಿ ಪರಿಣಮಿಸುತ್ತದೆ. ಈ ಒಂದು ಆತಂಕದ ಕಾರಣದಿಂದಾಗಿ ಮಹಿಳೆಯರು ಸಮಾರಂಭಗಳಿಗೆ ಅಥವಾ ಜನರ ಗುಂಪಿನಿಂದ ದೂರ ಉಳಿಯಲು ಪ್ರಯತ್ನಿಸುತ್ತಾರೆ. ಇದು ನಮ್ಮಲ್ಲಿ ವಿಶ್ವಾಸವನ್ನು ಕುಂದಿಸುತ್ತದೆ. ವೃತ್ತಿಪರ ಕೆಲಸಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಕ್ಷೀಣಿಸುತ್ತದೆ. ಇತ್ತೀಚಿನ ಸಾಮಾಜಿಕ ಮಾಧ್ಯಮಗಳ ಪ್ರಭಾವದಿಂದಾಗಿ ತಾನು ಸುಂದರವಾಗಿ ಕಾಣುತ್ತಿಲ್ಲ ಅಥವಾ ತಾನು ಎಲ್ಲರಿಗಿಂತ ಹಿಂದೆ ಬಿದ್ದಿದ್ದೇನೆ ಎಂಬ ಕೀಳರಿಮೆ ಇಂದಿನ ಯುವತಿಯರಲ್ಲಿ ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತಿದೆ. ಪ್ರಸ್ತುತ ಈ ಒಂದು ಸನ್ನಿವೇಶದಲ್ಲಿ ಮಹಿಳೆಯರು ಹೆಚ್ಚಾಗಿ ಡಿಪ್ರೆಷನ್ ಮತ್ತು ಆಂಗ್ಸೈಟಿಸ್ ಎಂಬ ಸಮಸ್ಯೆಗೆ ಒಳಗಾಗುತ್ತಿದ್ದಾರೆ. ಸರ್ವೆ ಪ್ರಕಾರ 30% ಮಹಿಳೆಯರು ಈ ಕಾಯಿಲೆಗೆ ಒಳಗಾಗುತ್ತಿದ್ದಾರೆ. ಮಾನಸಿಕ ಕಾಯಿಲೆಗಳು ಮೆದುಳಿನ ರಾಸಾಯನಿಕ ವಸ್ತುಗಳ ಏರುಪೇರಿನಿಂದ ಆಗುವಂಥವು. ಸ್ನೇಹಿತೆಯರೇ, ಒಂದು ಸಮಸ್ಯೆ ಇದೆ ಎಂದರೆ ಅದರ ಹಿಂದೆ ಪರಿಹಾರ ಕೂಡ ಇದ್ದೇ ಇರುತ್ತದೆ. ಮಾನಸಿಕ ಕಾಯಿಲೆ ಬಗ್ಗೆ ಕೀಳರಿಮೆ ಬೇಡ, ಇದಕ್ಕೆ ಪರಿಹಾರವೂ ಉಂಟು. ಅದು ಕೂಡ ಆ ಪರಿಹಾರ ನಮ್ಮಲ್ಲಿಯೇ ಇದೆ. ನಾನೊಬ್ಬಳು ಸಾಹಿತಿಯಾಗಿ ಹೇಳಬಯಸುವುದು ಏನೆಂದರೆ, ನಾವು ಆರೋಗ್ಯವಾಗಿದ್ದರೆ ಮಾತ್ರ ನಮ್ಮ ಕುಟುಂಬ ಚೆನ್ನಾಗಿ ನೋಡಿಕೊಳ್ಳಬಲ್ಲೆ ಎಂಬ ಸತ್ಯವನ್ನು ನಾವು ಅರಿಯಬೇಕು. 12ನೇ ಶತಮಾನದ ಶ್ರೇಷ್ಠ ವಚನಕಾರ್ತಿ ಅಕ್ಕ ಮಹಾದೇವಿ ಹೇಳುವಂತೆ, ತಾನು ಒಲಿದರೆ ಜಗವೆಲ್ಲ ಒಲಿದಂತೆ, ತಾನು ಒಲಿದರೆ ಜಗವೆಲ್ಲ ಒಲಿದಂತೆ, ತಾನು ಮೈ ಮರೆತರೆ ಜಗವೆಲ್ಲ ಮರೆತಂತೆ, ತಾನು ಮೈ ಮರೆತರೆ ಜಗವೆಲ್ಲ ಮರೆತಂತೆ, ತಾನು ಒಲಿದು ತನ್ನ ತಾನರಿದರೆ ಚನ್ನ ಮಲ್ಲಿಕಾರ್ಜುನನೆಂಬುವುದು ಬಿಟ್ಟು ಬೇರಿಲ್ಲ ಕಾಣ ಪ್ರಭುವೆ. ಅಂದರೆ ನಾನು ದಣಿವಿಲ್ಲದ ಯಂತ್ರವಲ್ಲ, ಭಾವನೆಗಳ ಸಂಚಯ. ನಾನು ಸುಸ್ಥಿತಿಯಲ್ಲಿದ್ದರೆ ಮಾತ್ರ ನನ್ನವರು ಸುಭದ್ರ ಎಂದು ಅರಿತು ದಿನದ 24 ಗಂಟೆಯಲ್ಲಿ ಕನಿಷ್ಠ 1 ಗಂಟೆಯನ್ನು ನಮಗಿಷ್ಟವಾದ ಹವ್ಯಾಸಗಳಿಗೆ ಮೀಸಲಿಡಬೇಕು. ಮಹಿಳೆಯರು ಹೆಚ್ಚಾಗಿ ಮೊದಲು ಮನೆಯವರಿಗೆಲ್ಲರಿಗೂ ಊಟವನ್ನು ಬಡಿಸಿ ಕೊನೆಯಲ್ಲಿ ಉಳಿದಿದ್ದನ್ನು ತಿನ್ನುವ ಅಭ್ಯಾಸ ಹೊಂದಿದ್ದಾರೆ. ಆದರೆ ನೆನಪಿಡಿ, ಬಡಿಸುವ ಕೈಗಳಿಗೆ ಮೊದಲು ಶಕ್ತಿ ಬೇಕು. ಪೌಷ್ಟಿಕ ಆಹಾರವು ಕೇವಲ ಹಸಿವನ್ನಲ್ಲ, ನಮ್ಮ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಹೀಗಾಗಿ ಪೌಷ್ಟಿಕ ಆಹಾರ ಮತ್ತು ಕನಿಷ್ಠ 7 ಗಂಟೆಗಳ ನಿದ್ದೆ ಮಾನಸಿಕ ಸಮತೋಲನಕ್ಕೆ ಅಡಿಪಾಯವಾಗಿದೆ. ಮಹಿಳೆಯರು ಹೆಚ್ಚಾಗಿ ಸಂಸಾರದ ಮರ್ಯಾದೆ ಅಥವಾ ಇನ್ನೊಬ್ಬರಿಗೆ ಯಾಕೆ ತೊಂದರೆ ಎಂದು ತಮ್ಮ ನೋವನ್ನು ನುಂಗಿಕೊಳ್ಳುತ್ತಾರೆ. ಆದರೆ ನೆನಪಿಡಿ, ನುಂಗಿದ ನೋವು ಅಮೃತವಾಗುವುದಿಲ್ಲ, ಅದು ಖಿನ್ನತೆ ಎಂಬ ವಿಷವಾಗುತ್ತದೆ. ಮಾತು ಮನಸ್ಸಿನ ಚಿಕಿತ್ಸೆ ಇದ್ದಂತೆ, ಆಪ್ತರ ಮುಂದೆ ಮನಬಿಚ್ಚಿ ಮಾತನಾಡುವುದು ಸೋಲಲ್ಲ, ಅದು ಚೇತರಿಕೆಯ ಮೊದಲ ಹೆಜ್ಜೆ. ಹೀಗಾಗಿ ಮನಸ್ಸಿನ ವಿಚಾರಗಳನ್ನು ಹಂಚಿಕೊಳ್ಳಿ. ಮಹಿಳೆಯರು ಹೆಚ್ಚಾಗಿ ಮಲ್ಟಿಟಾಸ್ಕಿಂಗ್ ಎಂಬ ಹೆಸರಿನಲ್ಲಿ ಎಲ್ಲವನ್ನೂ ತಾವೇ ಮಾಡಲು ಹೋಗುತ್ತಾರೆ. ಆದರೆ ಎಲ್ಲವನ್ನೂ ಮಾಡಲು ಹೋಗಿ ಯಾವುದನ್ನು ಸರಿಯಾಗಿ ಮಾಡಲಾಗದೆ ಮನಸ್ಸು ಸೋಲುವ ಬದಲು ನಮಗೆ ಸಾಧ್ಯವಿರುವುದನ್ನು ಮಾತ್ರ ಒಪ್ಪಿಕೊಂಡು ಅದನ್ನು ಪ್ರೀತಿಯಿಂದ ಮಾಡುವುದು ಲೇಸು. ನನಗೆ ಇದು ಸಾಧ್ಯವಿಲ್ಲ ಎಂದು ವಿನಮ್ರವಾಗಿ ಹೇಳುವುದು ನಿಮ್ಮ ಗೌರವವನ್ನು ಕಡಿಮೆ ಮಾಡುವುದಿಲ್ಲ, ಬದಲಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ. ಇಂದಿನ ಕಾಲದ ಮಹಿಳೆಯರು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಇತರರ ಬದುಕನ್ನು ನೋಡಿ ತಮ್ಮನ್ನು ತಾವು ಹೋಲಿಸಿಕೊಂಡು ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾರೆ. ಪ್ರತಿಯೊಬ್ಬ ಮಹಿಳೆಯೂ ವಿಶಿಷ್ಟ, ನಮ್ಮ ಸಾಮರ್ಥ್ಯವೇ ನಮಗೆ ಸಾಟಿ. ನಮ್ಮನ್ನು ನಾವು ಪ್ರೀತಿಸುವುದು ಮಾನಸಿಕ ಆರೋಗ್ಯದ ಪ್ರಮುಖ ಹೆಜ್ಜೆ. ನಾವು ಮಹಿಳೆಯರು ಹಲವಾರು ಬಾರಿ ಸಂಸಾರದ ನಡುವೆಯೂ ಒಂಟಿತನವನ್ನು ಅನುಭವಿಸುತ್ತೇವೆ. ಅಂತಹ ಸಮಯದಲ್ಲಿ ಪುಸ್ತಕವೊಂದು ಮೌನವಾಗಿ ಮಾತನಾಡುವ ಗೆಳತಿ ಇದ್ದಂತೆ, ಆ ಗೆಳತಿ ನಮ್ಮನ್ನು ಟೀಕಿಸುವುದಿಲ್ಲ, ಬದಲಿಗೆ ಜಗತ್ತಿನ ಯಾವುದೋ ಮೂಲೆಯ ಜ್ಞಾನವನ್ನು ನಮ್ಮ ಮಡಿಲಿಗೆ ತರುತ್ತಾಳೆ. ಈ ಆಪ್ತತೆ ಒಂಟಿತನದಿಂದ ಬರುವ ಖಿನ್ನತೆಯನ್ನು ದೂರ ಮಾಡುತ್ತಾಳೆ.
ಮಹಿಳೆಯರಲ್ಲಿ ಎಲ್ಲವೂ 100% ಎಲ್ಲೋ ಪರಿಪೂರ್ಣವಾಗಿರಬೇಕು ಎಂಬ

0: ಆಸೆ ಇರುತ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ವಾಸ್ತವದ ಸ್ಥಿತಿಯನ್ನು ಕೂಡ ಸರಿಯಾಗಿ ಬದುಕುವುದಿಲ್ಲ. ಈ ಕುರಿತು ಸರ್ವಜ್ಞ ಹೇಳಿದ ತ್ರಿಪದಿ ಇಲ್ಲಿ ನೋಡೋಣ. ಬಂದ ಸುಖವನ ಉಂಡು, ಬಂದ ಸುಖವನು ಉಂಡು, ಹೋದ ದುಃಖವ ನೆನೆಯ. ದಂದದಲ್ಲಿ ಬಾಳುವವನೇ ಜಾಣ, ದಂದದಲ್ಲಿ ಬಾಳುವವನೇ ಜಾಣ. ಹಳೆಯ ಸೋಲುಗಳನ್ನು ನೆನೆಯದೆ ಮತ್ತು ಮುಂದಿನ ಪರಿಪೂರ್ಣತೆಯ ಬಗ್ಗೆ ಆತಂಕ ಪಡದೆ ವರ್ತಮಾನದ ಜೀವನವನ್ನು ಸಂತೋಷದಿಂದ ಬದುಕುವುದು ಮನಸ್ಸಿನ ಆರೋಗ್ಯದ ರಾಮಬಾಣವಿದ್ದಂತೆ. ಮಾನಸಿಕವಾಗಿ ಆರೋಗ್ಯವಾಗಿರಲು ಮನೆಗೆ ಬಂದ ನಂತರ ಅಥವಾ ರಾತ್ರಿ 8 ಗಂಟೆಯ ನಂತರ ಕಚೇರಿಯ ಇಮೇಲ್ ಅಥವಾ ಫೋನ್ ಕರೆಗಳಿಗೆ ಪ್ರತಿಕ್ರಿಯಿಸದೇ ಇರುವುದು ಅಭ್ಯಾಸ ಮಾಡಿಕೊಳ್ಳಿ. ಮಾನಸಿಕವಾಗಿ ಆಫ್ಲೈನ್ ಆಗುವುದು ಮೆದುಳಿನ ಚೇತರಿಕೆಗೆ ಬಹಳ ಮುಖ್ಯವಾಗಿದೆ. ದೈಹಿಕ ಗಾಯಕ್ಕೆ ನಾವು ಹೇಗೆ ಮುಲಾಮು ಹಚ್ಚುತ್ತೇವೋ ಹಾಗೆಯೇ ಮನಸ್ಸಿನ ಗಾಯಗಳಿಗೆ ಅಥವಾ ಗೊಂದಲಗಳಿಗೆ ತಜ್ಞರ ಸಲಹೆ ಪಡೆಯುವುದು ಅಗತ್ಯ. ಮನೋವೈದ್ಯರು ನಮ್ಮ ಆಲೋಚನಾ ಕ್ರಮವನ್ನು ಬದಲಿಸಲು ವೈಜ್ಞಾನಿಕ ಮಾರ್ಗಗಳನ್ನು ಕಲಿಸಿಕೊಡುತ್ತಾರೆ. ಇದು ದೀರ್ಘಕಾಲದ ಮಾನಸಿಕ ಆರೋಗ್ಯಕ್ಕೆ ಭದ್ರ ಬುನಾದಿ ನೀಡುತ್ತದೆ. ಸ್ನೇಹಿತರೆ, ಮಹಿಳೆಯರ ಮನಸ್ಸು ಒಂದು ಸಂಸಾರದ ಆಧಾರ ಸ್ತಂಭವಿದ್ದಂತೆ. ಸ್ತಂಭ ಭದ್ರವಾಗಿದ್ದಾಗ ಮಾತ್ರ ಇಡೀ ಮನೆ ಸುರಕ್ಷಿತವಾಗಿರುತ್ತದೆ. ನಾವು ಎಲ್ಲರಿಗಾಗಿ ಬದುಕುವ ನಡುವೆ ನಮಗಾಗಿ ಬದುಕುವುದನ್ನು ಮರೆಯಬಾರದು. ನಮ್ಮ ಮಾನಸಿಕ ಆರೋಗ್ಯವು ಕೇವಲ ನಮ್ಮ ವೈಯಕ್ತಿಕ ವಿಚಾರವಲ್ಲ, ಅದು ಒಂದು ಸುಸ್ಥಿರ ಸಮಾಜದ ಬುನಾದಿಯಾಗಿದೆ. ಕಣ್ಣೀರು ಹಾಕುವುದೂ ದೌರ್ಬಲ್ಯವಲ್ಲ, ಅದು ತುಂಬಿ ಹರಿಯುವ ಮನಸ್ಸಿನ ಭಾರವನ್ನು ಇಳಿಸಿಕೊಳ್ಳುವ ಒಂದು ಮಾರ್ಗ. ಭಾವನೆಗಳನ್ನು ಅದುಮಿಟ್ಟುಕೊಳ್ಳುವ ಬದಲು ಅವುಗಳನ್ನು ಬರವಣಿಗೆಯ ಮೂಲಕವೋ ಅಥವಾ ಸಂವಹನದ ಮೂಲಕವೋ ಜೀವ ನೀಡಿ ಮೌನಕ್ಕಿಂತ ಮಾತು ಮತ್ತು ಅಕ್ಷರಗಳಿಗೆ ಮನಸ್ಸಿನ ನೋವನ್ನು ಗುಣಪಡಿಸುವ ಶಕ್ತಿ ಇದೆ. ಇನ್ನು ಕೊನೆಯದಾಗಿ ಹೇಳಬೇಕೆಂದರೆ, ಮಹಿಳೆಯ ಮಾನಸಿಕ ಆರೋಗ್ಯ ಎನ್ನುವುದು ಕೇವಲ ವೈದ್ಯಕೀಯ ವಿಷಯವಲ್ಲ, ಅದು ಪ್ರೀತಿ, ಗೌರವ ಮತ್ತು ಸಹಾನುಭೂತಿಯ ಸಂಕೇತ. ಒಂದು ಮನೆ ಬೆಳಗಬೇಕಾದರೆ ದೀಪಕ್ಕೆ ಎಣ್ಣೆ ಮತ್ತು ಬತ್ತಿ ಎಷ್ಟು ಮುಖ್ಯವೋ, ಒಂದು ಕುಟುಂಬ ಸುಖವಾಗಿರಬೇಕಾದರೆ ಆ ಮನೆಯ ಮಹಿಳೆಯ ಮಾನಸಿಕ ನೆಮ್ಮದಿಯು ಅಷ್ಟೇ ಮುಖ್ಯ. ನಾವು ಇತರಿಗಾಗಿ ಕರಗುವ ಮೇಣದ ಬತ್ತಿಯಾಗುವುದು ಬೇಡ, ಬದಲಾಗಿ ಎಲ್ಲರಿಗೂ ಬೆಳಕು ನೀಡುತ್ತಾ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಸೂರ್ಯನಂತಾಗೋಣ. ನಮ್ಮ ಕನಸುಗಳು, ನಮ್ಮ ಹವ್ಯಾಸಗಳು ಮತ್ತು ನಮ್ಮ ನಗು, ಇವುಗಳಿಗೆ ಯಾವುದೇ ಕಾರಣಕ್ಕೂ ವಿರಾಮ ನೀಡಬೇಡಿ. ನೆನಪಿಡಿ, ಸದೃಢ ಮನಸ್ಸಿನ ಮಹಿಳೆಯೇ ಈ ಮನುಕುಲದ ಆಸ್ತಿಯಾಗಿದೆ. ಬನ್ನಿ, ಇಂದಿನಿಂದಲೇ ನಮ್ಮ ಮನಸ್ಸಿನ ಅಂಗಳದಲ್ಲಿ ಆತಂಕದ ಕಳೆಯನ್ನು ಕಿತ್ತೆಸೆದು ಆತ್ಮವಿಶ್ವಾಸದ ಹೂಗಳನ್ನು ಬೆಳೆಸೋಣ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ನಮ್ಮ ನೆಮ್ಮದಿ ನಮ್ಮ ಆಯ್ಕೆಯಲ್ಲಿದೆ. ಸೋಲಿಗೆ ಹೆದರೆದಿರು, ಸೋಲಿಗೆ ಹೆದರೆದಿರು, ಸವಾಲಿಗೆ ಬೆದರೆದಿರು, ಸೋಲಿಗೆ ಹೆದರದಿರು, ಸವಾಲಿಗೆ ಬೆದರೆದಿರು. ನಮ್ಮೊಳಗಿನ ಚೈತನ್ಯಕ್ಕೆ ಮಿತಿಯೇ ಇಲ್ಲ, ನಮ್ಮೊಳಗಿನ ಚೈತನ್ಯಕ್ಕೆ ಮಿತಿಯೇ ಇಲ್ಲ. ಇಲ್ಲಿ ಮನದ ಶಾಂತಿಯೇ ಮಂತ್ರ, ಇಲ್ಲಿ ಮನದ ಶಾಂತಿಯೇ ಮಂತ್ರ. ನಗುವೇ ನಮ್ಮ ಮಂತ್ರ, ನಗುವೇ ನಮ್ಮ ಮಂತ್ರ. ಈ ಬದುಕಿನ ಪಯಣ ನಮ್ಮೆಲ್ಲರಿಗೂ ಶುಭವಾಗಲಿ, ಈ ಬದುಕಿನ ಪಯಣ ನಮ್ಮೆಲ್ಲರಿಗೂ ಶುಭವಾಗಲಿ.
1: ಇದುವರೆಗೆ ಮಹಿಳೆಯ ಮಾನಸಿಕ ಆರೋಗ್ಯದ ಕುರಿತು ಭಾಷಣ ಕೇಳಿದಿರಿ. ಮಾತನಾಡಿದವರು ವಿದ್ಯಾ ಕಲ್ಯಾಣ ಶೆಟ್ಟಿ. ಸಂಕಲನ ಸವಿತಾ ದೇಶಮುಖ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 8:48. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಅರಿಶಿಣ ಕುಂಕುಮ ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್. ದರಾ ಬೇಂದ್ರೆ ವಿರಚಿತ ಈ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರ.

0: ಯಾವ ಭಾಷೆಯು ಮೇಲಲ್ಲ, ಯಾವ ಭಾಷೆಯು ಕೀಳಲ್ಲ.
1: ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ, ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ.
0: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಆಕಾಶವಾಣಿ ಸಮಯ ಆಗಲಿದೆ 8:45. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 9:15. ಎಂ ಗುರುರಾಜ್ ಅವರು ಹಾಡಿರುವ ಭಾವಗೀತೆಗಳು ಆರಂಭದಲ್ಲಿ ಕೇಳಿ. ಪ್ರೊಫೆಸರ್ ನಿಸಾರ್ ಅಹಮದ್ ವಿರಚಿತ ಒಂದು ಭಾವಗೀತೆ, ನಾದವಿರದ ಬದುಕೆ ಉನ್ಮಾದ ಕೋರಬೇಡ.

ಕೇಳ್ತಾ ಇದ್ದೀರಾ ಎಂ ಗುರುರಾಜ್ ಅವರು ಹಾಡಿರುವ ಭಾವಗೀತೆಗಳನ್ನು. ಇನ್ನು ಮುಂದೆ ಕೇಳಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ವಿರಚಿತ ಒಂದು ಭಾವಗೀತೆ, ಎಲೆಗಳು ನೂರಾರು ಭಾವದ ಎಲೆಗಳು ನೂರಾರು.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಕೇಳಿ ಸುಬ್ರಾಯ ಚುಕ್ಕಾಡಿ ವಿರಚಿತ ಭಾವಗೀತೆ, ಮುನಿಸು ತರವೇ ಮುಗದೆ ಹಿತವಾಗಿ ನಗಲೂ ಬಾರದೆ.

ಇದುವರೆಗೆ ಎಂ ಗುರುರಾಜ್ ರಾವ್ ಅವರು ಹಾಡಿರುವ ಭಾವಗೀತೆಗಳನ್ನ ಕೇಳಿದಿರಿ. ಸಮಯ ಆಗಿದೆ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಯುವ ವಾಣಿ

ಇದುವರೆಗೆ ಯುವವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಸಮಯ ಆಗಲಿದೆ 10 ಗಂಟೆ. ಇನ್ನು ಮುಂದೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ. ಯು ಹ್ಯಾವ್ ಬಿನ್ ಲಿಸ್ನಿಂಗ್ ಟು ಎ ವಯಲಿನ್ ರಿಸೈಟಲ್ ಇನ್ ಕರ್ನಾಟಿಕ್ ಸ್ಟೈಲ್ ಬೈ ವಿದ್ವಾನ್ ಶ್ರೀ ಎನ್ಎಸ್ಎನ್ ಮೂರ್ತಿ. ಹಿ ಇಸ್ ಅಕಂಪನಿಡ್ ಬೈ ವಿದ್ವಾನ್ ಡಾಕ್ಟರ್ ವಂಕಾಯಲ ವೆಂಕಟರಮಣಮೂರ್ತಿ ಆನ್ ದ ಮೃದಂಗಂ ಅಂಡ್ ವಿದ್ವಾನ್ ಶ್ರೀ ಎಂ ಹರಿಬಾಬು ಆನ್ ದ ಘಟಂ. ವಯಲಿನ್ ಸಪೋರ್ಟ್ ಇಸ್ ಬಿಂಗ್ ಪ್ರೊವೈಡೆಡ್ ಬೈ ಶ್ರೀ ಸಕೇತ್ ಪಂತುಲಾ. ಕಂಟಿನ್ಯೂಯಿಂಗ್ ದಿಸ್ ಈವ್ನಿಂಗ್ಸ್ ಕಾನ್ಸರ್ಟ್, ವಿದ್ವಾನ್ ಶ್ರೀ ಎನ್ಎಸ್ಎನ್ ಮೂರ್ತಿ ವಿಲ್ ನೌ ಪ್ರೆಸೆಂಟ್ ಚಕ್ಕನಿ ರಾಜಮಾರ್ಗಮು. ಇಟ್ ಇಸ್ ಇನ್ ಖರ್ಹರ ಪ್ರಿಯ ರಾಗಂ ಆದಿತಾಲಂ ಅಂಡ್ ಇಸ್ ಅ ಕಾಂಪೋಸಿಷನ್ ಆಫ್ ಸೇಂಟ್ ತ್ಯಾಗರಾಜ.

ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ. 6:30 ಚಿಂತನ ಭಾರತಿ ವಸ್ತ್ರದವರಿಂದ ಕಾರ್ಯಕ್ರಮ ಕಲಬುರಗಿ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು ಎಚ್ಎಸ್ ಭಾಗ್ಯ ಅವರಿಂದ. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. 8:35 ಆಕಾಶ ಬುಟ್ಟಿ ನಿವೃತ್ತ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾ ಜಯಪ್ರಕಾಶ್ ರಾವ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಸ್ವರ ಸ್ಮೃತಿ ಬೆಂಗಳೂರು ಆಕಾಶವಾಣಿ ಕೇಂದ್ರ May 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ ವಿದ್ವಾನ್ ರಮಣ ಬಾಲಚಂದ್ರನ್ ಅವರ ವೇಣುವಾದನವನ್ನ ಆಲಿಸುವರಿ. ಪಕ್ವತೆ ಸಹಕಾರದಲ್ಲಿ ಮೃದಂಗ ವಿದ್ವಾನ್ ಅರ್ಜುನ್ ಕುಮಾರ್ ಖಂಜರ ವಿದ್ವಾನ್ ಜಿ ಗುರುಪ್ರಸನ್ನ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ನೇತ್ರಾಲಯ ಬೆಂಗಳೂರು. 12:05 ಗಾನಗಂಗೆ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಸುನ್ಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. 12:05 ವನಿತಾ ವಿಹಾರ ಲೇಖಕಿ ಹಾಗೂ ಅನುವಾದಕಿ ಸಪ್ನಾ ಕಟ್ಟಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಮಂಜುಳಾ ಪುರಾಣಿಕ್ ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ. ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಇಂದು ಮಂಜುನಾಥ್.

ಇನ್ನು ಸಂಜೆಯ ಕಾರ್ಯಕ್ರಮಗಳಲ್ಲಿ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು, 6:15 ಕನ್ನಡ ರತ್ನಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದಿಂದ, 6:21 ಕೃಷಿ ರಂಗ, ರೈತರಿಗಾಗಿ ಲಭ್ಯವಿರುವ ಸ್ಟಾರ್ಟ್ಅಪ್ ಅವಕಾಶಗಳು ಈ ಕುರಿತು ಡಾ ಬಿ ನಾರಾಯಣ ಸ್ವಾಮಿ ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಆನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾಗಡಿ ತಾಲೂಕು ಹೇಳಿಗೆಹಳ್ಳಿಯ ಉಮೇಶ್ ಹಾಗೂ ಸಂಗಡಿಗರಿಂದ ಕೋಲಾಟದ ಪದ, 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, 9:15 ವರ್ಷಾ ಬಿ ಸುರೇಶ್ ಅವರು ಹಾಡಿರುವ ಭಾವಗೀತೆಗಳು, 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರ್ಚನಾ ರಾಯ್ ಅವರಿಂದ ಬಾನ್ಸುರಿ ವಾದನ, ತಬಲ ಪೃಥ್ವೀಶ್ ಕುಂಬ್ಳೆ. 10:00 ವನಿತಾ ವಿಹಾರ, ಶಿಕ್ಷಣ ಅಂದು ಇಂದು ಜೀವನ ಮೌಲ್ಯಗಳನ್ನು ಒಳಗೊಂಡ ಶಿಕ್ಷಣ ಕುರಿತು ಲೇಖಕಿ ಆಧ್ಯಾತ್ಮ ಚಿಂತಕಿ ಅರುಣಾ ಉದಯ್ ಭಾಸ್ಕರ್ ಅವರೊಂದಿಗೆ ಸಂದರ್ಶನ, ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 10:30 NDA ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ, ವಿಷಯ ಕಿಸಾನ್ ಸಶಕ್ತೀಕರಣ. ಇವಿಷ್ಟು ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿವೆ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ ಆಗಲಿದೆ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.